ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ವಚನ: ಅಘಟಿತ ಘಟಿತನೆ ವಿಪರೀತ ಚರಿತ್ರನೆ ಸಾವರ ಕೈಯಲ್ಲಿ ಪೂಜೆಗೊಬ್ಬರೇ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾಯಗುಣದಲ್ಲಿದ್ದು ಕರ್ಣಂಗಳಂತೆ ಆಡದಿದ್ದರೆ ಸರಗದ ಬೊಮ್ಮಣ್ಣನವರು ರಚಿಸಿದಂತಹ ಈ ಒಂದು ವಚನವನ್ನ ಕೇಳಿ ನಿಮ್ಮ

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ಮಣಿಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ವಚನವನ್ನ. ಉದಯ ಕಾಲದ ಸೂರ್ಯನಂತೆ ಮುಗಿಲೊಳಗಣ ಕ್ಷಣಿಕದಂತೆ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಚಿಂತನ. ಪ್ರಸ್ತುತಪಡಿಸಲಿದ್ದಾರೆ ಬೆಳಗಾವಿಯ ಚಿದಂಬರ್ ಮುನವಳ್ಳಿಯವರು.
1: ಪಾಪ ಕಾರ್ಯದ ಮೂಲ ಯಾವುದು? ಒಂದೂರಿನಲ್ಲಿ ಒಬ್ಬ ಪಂಡಿತನಿದ್ದ. ಆತನಿಗೆ ಎಲ್ಲ ನಿಯಮ ನಿಷ್ಠೆಗಳನ್ನು ನಾನೊಬ್ಬನೇ ಮಾಡುತ್ತೇನೆ ಹಾಗೂ ಎಲ್ಲವೂ ನನಗೊಬ್ಬನಿಗೇ ತಿಳಿದಿದೆ ಎಂಬ ಅಹಂಕಾರವಿತ್ತು. ಒಂದು ದಿನ ಅವನ ಊರಿಗೆ ಒಬ್ಬ ಸಂತರು ಬಂದರು. ಆ ಊರಿನ ಜನ ಆ ಸಂತರ ಪ್ರವಚನಕ್ಕೆ ಏರ್ಪಾಡು ಮಾಡಿದ್ದರು. ಪ್ರವಚನ ಮುಗಿದ ಮೇಲೆ ಪ್ರಶ್ನೋತ್ತರ ಕಾರ್ಯಕ್ರಮವಿರುತ್ತಿತ್ತು. ಆ ಸಂತರು ಜನರ ಪ್ರಶ್ನೆಗಳಿಗೆ ಶಾಂತವಾಗಿ ಸಮಾಧಾನಕರ ಉತ್ತರಗಳನ್ನು ನೀಡುತ್ತಿದ್ದರು. ಈ ಪಂಡಿತನು ಅವರನ್ನು ಪರೀಕ್ಷಿಸಲಕ್ಕೋಸ್ಕರ ಸ್ವಲ್ಪ ಏರಿದ ದನಿಯಲ್ಲಿ ಅವರನ್ನು ಕುರಿತು, ನಿಮ್ಮ ಪ್ರವಚನದಲ್ಲಿ ಪಾಪ ಪುಣ್ಯಗಳ ಬಗ್ಗೆ ಹೇಳಿದಿರಿ, ಆದರೆ ಆ ಬಗ್ಗೆ ನನ್ನದೊಂದು ಪ್ರಶ್ನೆ ಇದೆ. ಮನುಷ್ಯನು ಪಾಪ ಕಾರ್ಯವನ್ನು ಏಕೆ ಮಾಡುತ್ತಾನೆ? ಅಂದರೆ ಆ ಪ್ರಶ್ನೆ ಏನಂತಂದರೆ ಆ ಪಾಪಕ್ಕೆ ಮೂಲ ಯಾವುದು ಅಂತ ಅವರನ್ನು ಕುರಿತು ಒಂದು ಪ್ರಶ್ನೆ ಮಾಡಿದನು. ಆ ಸಂತರು ಅವನ ಪ್ರಶ್ನೆಯನ್ನು ಶಾಂತವಾಗಿ ಕೇಳಿಸಿಕೊಂಡರು. ಸಂತರ ಹತ್ತಿರ ರೆಡಿಮೇಡ್ ಉತ್ತರವಿರುವುದಿಲ್ಲ, ಪ್ರಶ್ನೆ ಕೇಳುವವರ ಪಾತ್ರತೆ ನೋಡಿ ಉತ್ತರಿಸುತ್ತಿರುತ್ತಾರೆ. ಆಗ ಸಂತರು, ಪಂಡಿತರೇ, ನಿಮ್ಮ ಈ ಪ್ರಶ್ನೆಗೆ ಉತ್ತರವನ್ನು ನನ್ನ ಶಿಷ್ಯೆಯೊಬ್ಬಳು ಕೊಡುವಳು. ಅವಳು ವೃತ್ತಿಯಿಂದ ವೇಶ್ಯೆಯಾದರೂ ಸಾತ್ವಿಕ ಗುಣದವಳಿದ್ದು ನಾಳೆ ನೀವು ಅವಳನ್ನು ಭೇಟಿಯಾಗಿ ನಿಮ್ಮ ಸಂಶಯವನ್ನು ಪರಿಹರಿಸಿಕೊಳ್ಳಬಹುದೆಂದು ಅವಳ ವಿಳಾಸವನ್ನು ನೀಡಿದರು. ಪಂಡಿತನಿಗೆ ಅನಿಸಿತು, ನನ್ನಂಥ ವಿದ್ವಾಂಸನಿಗೆ ಏನೂ ಕಲಿಯದ ಯಕಸ್ಥಿತಿ ಈ ಮಹಿಳೆ ಉತ್ತರಿಸುವುದೆಂದರೇನು, ಆದರೂ ಏನು ಹೇಳುತ್ತಾಳೆ ನೋಡುವ ಎಂದು ವಿಚಾರ ಮಾಡಿ ಪಂಡಿತನು ಮರುದಿವಸ ಬೇಗನೆ ಹೊರಟು ಮಧ್ಯಾಹ್ನದ ಸಮಯಕ್ಕೆ ಅವಳ ಮನೆ ತಲುಪಿದನು. ಅವಳು ಅವನನ್ನು ಸ್ವಾಗತಿಸಿ ಕೈಕಾಲು ತೊಳೆದುಕೊಳ್ಳಲು ನೀರನ್ನು ಕೊಟ್ಟು ಒಳ್ಳೆಯ ಆಸನದ ಮೇಲೆ ಕುಳಿತುಕೊಳ್ಳಲು ಹೇಳಿದಳು. ಈ ಪಂಡಿತನು ತಾನು ಬಂದಂತಹ ಕಾರಣವನ್ನು ಅವಳಿಗೆ ವಿವರಿಸಿದನು. ಅದಕ್ಕೆ ಅವಳು, ಅಂಥ ಮಹಾನ್ ಸಂತರು ನಿಮ್ಮಂಥ ಪಂಡಿತರನ್ನು ಇಲ್ಲಿ ಕಳುಹಿಸಿದ್ದಾರೆಂದರೆ ಅದು ನನ್ನ ಭಾಗ್ಯ. ನಿಮ್ಮ ಪ್ರಶ್ನೆಗೆ ನಾನು ಅವಶ್ಯವಾಗಿ ಉತ್ತರಿಸುತ್ತೇನೆ. ಈಗ ಮಧ್ಯಾಹ್ನವಾಗಿದೆ, ಊಟ ಮಾಡಿರಿ, ನಿಮಗೆ ಇಷ್ಟವಾದ ಪದಾರ್ಥಗಳನ್ನೇ ಮಾಡಿಸುತ್ತೇನೆ ಎಂದಳು. ಛೇಛೆ, ನಾನು ವ್ರತ ನಿಯಮಗಳನ್ನು ಮಾಡುವವ, ಇಲ್ಲಿ ಊಟ ಮಾಡುವುದೇ ಸಾಧ್ಯವೇ ಇಲ್ಲ. ನನ್ನ ಪ್ರಶ್ನೆಯ ಉತ್ತರ ತಿಳಿದು ಹೊರಟು ಹೋಗುತ್ತೇನೆ ಅಂತಂದ. ಅದಕ್ಕವಳು ಶಾಂತವಾಗಿ ಉತ್ತರಿಸುತ್ತಾ, ದೇವರ ದಯದಿಂದ ನನ್ನ ಹತ್ತಿರ ಧನ ಕನಕಾದಿಗಳಿಗೇನೂ ಕಡಿಮೆ ಇಲ್ಲ, ಆದರೆ ನಿಮ್ಮಂತೆ ನಾನೂ ಸಹ ಒಂದು ವ್ರತ ಮಾಡಬೇಕೆಂದು ನಿರ್ಧರಿಸಿದ್ದೇನೆ. ಏನೆಂದರೆ, ತಮ್ಮಂತಹ ಉತ್ತಮ ಪಂಡಿತರು ಯಾರಾದರೂ ಮನೆಗೆ ಬಂದರೆ ಅವರಿಗೆ ಊಟಕ್ಕೆ ಹಾಕಿ ಅವರ ಊಟವಾದ ಮೇಲೆ ಅವರಿಗೆ ಒಂದು ಮಣ ಬಂಗಾರವನ್ನು ದಾನವಾಗಿ ಕೊಡಬೇಕೆಂದಿರುವೆ, ಇದರ ಮೇಲೆ ನಿಮ್ಮ ಇಚ್ಛೆ ಎಂದಳು. ಪಂಡಿತನ ಮನಸ್ಸು ಕೂಡಲೇ ಬಂಗಾರದ ಕಡೆ ತಿರುಗಿತು. ಒಂದು ಮಣ ಬಂಗಾರ ಇಷ್ಟು ಅನಾಯಾಸವಾಗಿ ಸಿಗುವುದಾದರೆ ಒಂದು ಸಲ ಇವಳ ಮನೆಯಲ್ಲಿ ಊಟ ಮಾಡಿದರೆ ತಪ್ಪೇನು? ಮುಂದೆ ಯಾವುದಾದ್ರೂ ಒಂದು ದಿನ ತೀರ್ಥಯಾತ್ರೆ ಮಾಡಿಯೋ ಅಥವಾ ಉಪವಾಸ ಮಾಡಿಯೋ ಪಾಪ ಕಳೆದುಕೊಂಡ್ರೆ ಆಯ್ತೆಂದೆನಿಸುತ್ತಾ ಊಟ ಮಾಡಲು ಸಮ್ಮತಿಸಿದನು. ಸವಿಸವಿಯಾದ ಭೋಜನವು ಬಂತು. ಇನ್ನೇನು ಪಂಡಿತನು ಮೊದಲನೇ ತುತ್ತನ್ನು ತೆಗೆದುಕೊಂಡು ಬಾಯಿಗಿಟ್ಟುಕೊಳ್ಳಬೇಕೆನ್ನುವಷ್ಟರಲ್ಲಿ ಅವಳು ನಿಲ್ಲಿ ಎಂದು ಜೋರಾಗಿ ಹೇಳಿದಳು. ಈಗ ನಿಮ್ಮ ಪ್ರಶ್ನೆಗೆ ಉತ್ತರಿಸುವ ಸಮಯ ಬಂದಿದೆ. ಪಾಪಕ್ಕೆ ಮೂಲ ಎನ್ನುವುದು ಯಾವುದಾದ್ರೂ ಇದ್ದರೆ ಅದು ಲೋಭ ಎಂದಳು. ಆಮೇಲೆ ಮತ್ತೆ ಶಾಂತವಾಗಿ, ನಿಮ್ಮ ವ್ರತಭಂಗ ಮಾಡುವ ಇಚ್ಛೆ ನನಗಿಲ್ಲ, ಕೇವಲ ನಿಮ್ಮ ಪ್ರಶ್ನೆಗೆ ಉತ್ತರಿಸುವುದಿತ್ತು ಅಷ್ಟೇ ಎಂದಳು. ಅತಿಯಾದ ಲೋಭ ಅಥವಾ ಆಸೆಯೇ ಮನುಷ್ಯನನ್ನು ಪಾಪ ಕಾರ್ಯಗಳಿಗೆ ಪ್ರೇರೇಪಿಸುತ್ತದೆ ಮತ್ತು ಅದರ ಫಲಸ್ವರೂಪಿಯಾದ ದುಃಖವನ್ನು ಅನುಭವಿಸುವ ಹಾಗೆ ಮಾಡುತ್ತದೆ. ಸಂಪತ್ತನ್ನು ಗಳಿಸುವುದು ತಪ್ಪಲ್ಲ, ಆದರೆ ನಿಯಮಾವಳಿಗಳನ್ನೆಲ್ಲ ಗಾಳಿಗೆ ತೂರಿ ಅನಾಯಾಸವಾಗಿ ವಾಮ ಮಾರ್ಗದಿಂದ ಬೇಗನೆ ದೊಡ್ಡವನಾಗಬೇಕೆಂಬ ದುರಾಸೆಯೇ ಮನುಷ್ಯನನ್ನು ಪಾಪ ಕಾರ್ಯಗಳಿಗೆ ದೂಡುತ್ತದೆ. ಆ ಕ್ಷಣಕ್ಕೆ ಅದು ಸುಖವನ್ನು ಕೊಟ್ಟರೂ ಕಾಲಾಂತರದಲ್ಲಿ ಅದರ ದುಷ್ಪರಿಣಾಮಗಳು ಗೋಚರಿಸಿ ಧನ ಮಾನ ಆರೋಗ್ಯ ಎಲ್ಲೂ ಹೋಗುವ ಪರಿಸ್ಥಿತಿ ಬರುತ್ತದೆ. ಜಗತ್ತೇ ಹೀಗೆ ನಡೆದಿರುವಾಗ ನಾನೂ ಪಾಪ ಕಾರ್ಯ ಮಾಡಿದರೆ ಏನೂ ತಪ್ಪಿಲ್ಲ ಎಂದು ನಾವು ಮನಸ್ಸಿಗೆ ಹೇಳಿಕೊಂಡರೂ ಅದು ಬರೀ ಭ್ರಮೆ ಅಥವಾ ಆತ್ಮವಂಚನೆ ಆಗುವುದೇ ಹೊರತು ಶಾಶ್ವತ ಸುಖವನ್ನು ಕೊಡುವಂತಹ ಸತ್ಯವಾಗುವುದಿಲ್ಲ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಪ್ರಸ್ತುತಪಡಿಸಿದ

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಇಂದಿನಿಂದ ನಾವು 14ನೇ ಅಧ್ಯಾಯದಲ್ಲಿ ಏನೆಲ್ಲ ಇದೆ ಅಂಥೇಳಿ ಅರ್ಥ ಮಾಡಿಕೊಳ್ಳಲಿದ್ದೇವೆ. ಭೌತಿಕ ಪ್ರಕೃತಿಯ ತ್ರಿಗುಣಗಳ ಬಗ್ಗೆ ನಾವು ತಿಳಿದುಕೊಳ್ಳಲಿದ್ದೇವೆ. ಗುಣತ್ರಯ ವಿಭಾಗ ಯೋಗ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದ ಕೊನೆಯವರೆಗೆ ಶ್ರೀಕೃಷ್ಣ ಪರಮ ಸತ್ಯವನ್ನು ದೇವೋತ್ತಮ ಪರಮ ಪುರುಷನನ್ನ ವಿವರವಾಗಿ ತಿಳಿಸುತ್ತಾರೆ. ಈಗ ಶ್ರೀಕೃಷ್ಣ ಅರ್ಜುನನಿಗೆ ಇನ್ನಷ್ಟು ತಿಳಿಸಿಕೊಡ್ತಾ ಇದ್ದಾರೆ. ತಾತ್ವಿಕ ಚಿಂತನೆಯಿಂದ ಈ ಅಧ್ಯಾಯವನ್ನ ಅರ್ಥ ಮಾಡಿಕೊಂಡವನು ಭಕ್ತಿ ಸೇವೆಯ ಅರಿವನ್ನು ಪಡೆಯುತ್ತಾನೆ. ನಮ್ರತೆಯಿಂದ ಜ್ಞಾನವನ್ನು ಬೆಳೆಸಿಕೊಳ್ಳುವುದರಿಂದ ಮನುಷ್ಯ ಅಹಿಕ ಬಂಧನದಿಂದ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಎಂದು 13ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ವಿವರಿಸಲಾಯಿತು. ಪ್ರಕೃತಿ ಗುಣಗಳ ಸಹವಾಸದಿಂದ ಜೀವಿಯು ಈ ಅಹಿಕ ಜಗತ್ತಿನಲ್ಲಿ ಬಂಧನದಲ್ಲಿ ಇದ್ದಾನೆ ಎಂದು ವಿವರಿಸಲಾಯಿತು. ಈ ಪ್ರಕೃತಿಯ ಗುಣಗಳು ಯಾವುವು, ಅವು ಹೇಗೆ ಕೆಲಸ ಮಾಡುತ್ತವೆ, ಮತ್ತೆ ಅವು ಹೇಗೆ ಬಂಧಿಸುತ್ತವೆ ಮತ್ತು ಬಿಡುಗಡೆಯನ್ನು ಕೊಡುತ್ತವೆ ಎಂದು ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣ ವಿವರಿಸುತ್ತಾರೆ. ಶ್ಲೋಕ 1.

ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಎಲ್ಲಾ ಜ್ಞಾನಗಳಲ್ಲಿ ಅತ್ಯುತ್ತಮವಾದ ಈ ಜ್ಞಾನವನ್ನು ನಾನು ಮತ್ತೆ ನಿನಗೆ ಹೇಳುತ್ತೇನೆ. ಈ ಜ್ಞಾನವನ್ನು ತಿಳಿದುಕೊಂಡು ಮುನಿಗಳು ಪರಮಸಿದ್ಧಿಯನ್ನು ಪಡೆದರು. ಈ ಅಧ್ಯಾಯದಲ್ಲಿ ವಿವರಿಸುವ ಜ್ಞಾನವು ಈವರೆಗೆ ಇತರ ಅಧ್ಯಾಯಗಳಲ್ಲಿ ಕೊಟ್ಟ ಜ್ಞಾನಕ್ಕಿಂತ ಶ್ರೇಷ್ಠವಾದದ್ದು ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಜ್ಞಾನದ ಅರಿವಿನಿಂದ ಅನೇಕ ಮಂದಿ ಮಹರ್ಷಿಗಳು ಪರಿಪೂರ್ಣತೆಯನ್ನ ಸಾಧಿಸಿ ದಿವ್ಯ ಲೋಕಕ್ಕೆ ಹೋಗಿದ್ದಾರೆ. ಭಗವಂತ ಈಗ ಅದೇ ಜ್ಞಾನವನ್ನ ಇನ್ನೂ ಉತ್ತಮ ರೀತಿಯಲ್ಲಿ ಇಲ್ಲಿ ವಿವರಿಸ್ತಾ ಇದ್ದಾರೆ. ಈ ಜ್ಞಾನವು ಇದುವರೆಗೆ ವಿವರಿಸಿದ ಎಲ್ಲಾ ಜ್ಞಾನ ಪ್ರಕ್ರಿಯೆಗಳಿಗಿಂತ ಶ್ರೇಷ್ಠವಾದದ್ದು. ಇದನ್ನು ತಿಳಿದುಕೊಂಡು ಅನೇಕ ಮಂದಿ ಪರಿಪೂರ್ಣತೆಯನ್ನ ಸಾಧಿಸಿದ್ದಾರೆ. ಹೀಗೆ ಈ 14ನೇ ಅಧ್ಯಾಯವನ್ನ ಅರ್ಥ ಮಾಡಿಕೊಂಡವನು ಪರಿಪೂರ್ಣತೆಯನ್ನ ಸಾಧಿಸುತ್ತಾನೆ ಅಂತ ನಿರೀಕ್ಷಿಸಲಾಗಿದೆ. ಶ್ಲೋಕ 2.

ಈ ಜ್ಞಾನದಲ್ಲಿ ನೆಲೆಗೊಂಡವನು ನನ್ನ ರೀತಿಯ ದಿವ್ಯ ಸ್ವಭಾವವನ್ನು ಪಡೆಯುವನು. ಹೀಗೆ ನೆಲೆಗೊಂಡವನು ಸೃಷ್ಟಿಕಾಲದಲ್ಲಿ ಹುಟ್ಟುವುದಿಲ್ಲ ಮತ್ತು ಪ್ರಳಯ ಕಾಲದಲ್ಲಿ ವ್ಯಥೆ ಪಡುವುದಿಲ್ಲ. ಪರಿಪೂರ್ಣ ದಿವ್ಯ ಜ್ಞಾನವನ್ನು ಪಡೆದ ಮನುಷ್ಯನು ಭಗವಂತನೊಂದಿಗೆ ಗುಣಾತ್ಮಕ ಸಮಾನತೆಯನ್ನ ಪಡೆಯುತ್ತಾನೆ. ಹುಟ್ಟು ಸಾವುಗಳ ಪುನರಾವರ್ತನೆಯಿಂದ ಬಿಡುಗಡೆ ಹೊಂದುವನು. ಆದರೆ ಜೀವಾತ್ಮನಾಗಿ ತನ್ನ ಪ್ರತ್ಯೇಕ ಇರುವನ್ನು ಅವನು ಕಳೆದುಕೊಳ್ಳುವುದಿಲ್ಲ. ಆಧ್ಯಾತ್ಮಿಕ ಲೋಕದ ದಿವ್ಯ ಲೋಕಗಳನ್ನು ತಲುಪಿದ ಮುಕ್ತಾತ್ಮರು ಪರಮಪ್ರಭುವಿನ ಪ್ರೀತಿಪೂರ್ವಕ ದಿವ್ಯ ಸೇವೆಯಲ್ಲಿ ನಿರತರಾಗಿದ್ದು ಸದಾ ಅವನ ಪಾದಕಮಲಗಳನ್ನು ಎದುರು ನೋಡುತ್ತಿರುತ್ತಾರೆ ಎಂದು ವೇದ ಸಾಹಿತ್ಯದಿಂದ ತಿಳಿದುಕೊಳ್ಳಬಹುದು. ಆದ್ದರಿಂದ ಬಿಡುಗಡೆಯ ನಂತರವೂ ಭಕ್ತರು ತಮ್ಮ ಪ್ರತ್ಯೇಕ ಅಸ್ತಿತ್ವವನ್ನು ಕಳೆದುಕೊಳ್ಳುವುದಿಲ್ಲ. ಸಾಮಾನ್ಯವಾಗಿ ಈ ಅಹಿಕ ಜಗತ್ತಿನಲ್ಲಿ ನಾವು ಪಡೆಯುವ ಜ್ಞಾನ ಅಹಿಕ ಪ್ರಕೃತಿಯ ಗುಣತ್ರಯಗಳಿಂದ ಕಲ್ಮಶ ಹೊಂದಿರುತ್ತೆ. ಪ್ರಕೃತಿಯ ಗುಣತ್ರಯಗಳ ಕಲ್ಮಶದ ಸೋಂಕಿಲ್ಲದ ಜ್ಞಾನಕ್ಕೆ ದಿವ್ಯ ಜ್ಞಾನ ಅಂತ ಹೆಸರು. ಈ ದಿವ್ಯ ಜ್ಞಾನದಲ್ಲಿ ನೆಲೆಸುತ್ತಲೇ ಮನುಷ್ಯ ಪರಮ ಪುರುಷನೊಡನೆ ಒಂದೇ ನೆಲೆಯಲ್ಲಿ ಇರ್ತಾನೆ. ಆಧ್ಯಾತ್ಮಿಕ ಲೋಕದ ತಿಳುವಳಿಕೆ ಇಲ್ಲದವರು ಅಹಿಕ ರೂಪದ ಅಹಿಕ ಕರ್ಮಗಳಿಂದ ಬಿಡುಗಡೆಯಾದ ನಂತರ ಈ ಆಧ್ಯಾತ್ಮಿಕ ವ್ಯಕ್ತಿತ್ವವು ವೈವಿಧ್ಯವೇ ಇಲ್ಲದೆ ರೂಪರಹಿತವಾಗುತ್ತದೆ ಎಂದು ಅಭಿಪ್ರಾಯ ಪಡುತ್ತಾರೆ. ಆದರೆ ಈ ಜಗತ್ತಿನಲ್ಲಿ ಅಹಿಕ ವೈವಿಧ್ಯವಿರುವಂತೆ ಆಧ್ಯಾತ್ಮಿಕ ಜಗತ್ತಿನಲ್ಲಿಯೂ ವೈವಿಧ್ಯವಿರುತ್ತದೆ. ಇದನ್ನು ತಿಳಿಯದವರು ಆಧ್ಯಾತ್ಮಿಕ ಅಸ್ತಿತ್ವವು ಅಹಿಕ ವೈವಿಧ್ಯಕ್ಕೆ ವಿರುದ್ಧವಾದದ್ದು ಅಂತ ಯೋಚಿಸ್ತಾರೆ. ಆದರೆ ವಾಸ್ತವವಾಗಿ ಆಧ್ಯಾತ್ಮಿಕ ಲೋಕದಲ್ಲಿ ಮನುಷ್ಯನು ಆಧ್ಯಾತ್ಮಿಕ ರೂಪವನ್ನು ಪಡೆಯುತ್ತಾನೆ. ಆಧ್ಯಾತ್ಮಿಕ ಚಟುವಟಿಕೆಗಳಿವೆ ಮತ್ತು ಆಧ್ಯಾತ್ಮಿಕ ಸನ್ನಿವೇಶವನ್ನು ಭಕ್ತಿಪೂರ್ವಕ ಜೀವನ ಅಂತ ಕರೆಯಲಾಗಿದೆ. ಆ ವಾತಾವರಣವು ಕಲ್ಮಿಶ

ಕಲ್ಮಶರಹಿತ ಅಂತ ಹೇಳ್ತಾರೆ. ಸೊ ಅಲ್ಲಿ ಗುಣದಲ್ಲಿ ಮನುಷ್ಯ ಭಗವಂತನಿಗೆ ಸಮಾನನಾಗುತ್ತಾನೆ. ಇಂತಹ ಜ್ಞಾನವನ್ನು ಪಡೆಯಲು ಮನುಷ್ಯನು ಎಲ್ಲ ಆಧ್ಯಾತ್ಮಿಕ ಗುಣಗಳನ್ನು ಬೆಳೆಸಿಕೊಂಡಿರಬೇಕು. ಹೀಗೆ ಆಧ್ಯಾತ್ಮಿಕ ಗುಣಗಳನ್ನು ಬೆಳೆಸಿಕೊಂಡವನಿಗೆ ಐಹಿಕ ಜಗತ್ತಿನ ಸೃಷ್ಟಿಯಿಂದಾಗಲಿ ವಿನಾಶದಿಂದಾಗಲಿ ಯಾವ ಪರಿಣಾಮವೂ ಆಗುವುದಿಲ್ಲ. ಶ್ಲೋಕ 3.

ಹುಟ್ಟು ಐಹಿಕ ವಸ್ತುವಿಗೆ ಬ್ರಹ್ಮನ್ ಎಂದು ಹೆಸರು. ಅದು ಜನನದ ಮೂಲ. ನಾನು ಆ ಬ್ರಹ್ಮನ್ಗೆ ಗರ್ಭಾಧಾನ ಮಾಡಿ ಎಲ್ಲ ಜೀವಿಗಳು ಹುಟ್ಟುವುದು ಸಾಧ್ಯವಾಗುವಂತೆ ಮಾಡುತ್ತೇನೆ ಅಂತ ಇಲ್ಲಿ ಶ್ರೀಕೃಷ್ಣ ಹೇಳ್ತಾರೆ. ಇದು ಜಗತ್ತಿನ ಒಂದು ವಿವರಣೆ. ಆಗುವುದೆಲ್ಲದಕ್ಕೆ ಕಾರಣ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ದೇಹ ಮತ್ತು ಚೇತನಾತ್ಮದ ಸಂಯೋಜನೆ. ಪ್ರಕೃತಿ ಮತ್ತು ಪುರುಷರ ಈ ಸಂಯೋಜನೆಯನ್ನ ಸ್ವತಃ ಪರಮಪ್ರಭುವೇ ಸಾಧ್ಯ ಮಾಡ್ತಾರೆ. ಸಮಸ್ತ ವಿಶ್ವದ ಅಭಿವ್ಯಕ್ತಿಯ ಒಟ್ಟು ಕಾರಣ ಮಹತ್ತತ್ವ. ಐಹಿಕ ಕಾರಣದ ಒಟ್ಟು ವಸ್ತುವನ್ನು ಕೆಲವೊಮ್ಮೆ ಬ್ರಹ್ಮನ್ ಅಂತ ಕರೆಯಲಾಗುತ್ತೆ. ಇದರಲ್ಲಿ ಗುಣತ್ರಯಗಳಿವೆ. ಒಟ್ಟು ವಸ್ತುವು ಪರಮ ಪುರುಷನಿಂದ ಗರ್ಭವನ್ನ ಪಡೆಯುತ್ತದೆ. ಹೀಗೆ ಅಸಂಖ್ಯಾತ ವಿಶ್ವಗಳು ಸಾಧ್ಯವಾಗುತ್ತವೆ. ಈ ಒಟ್ಟು ಐಹಿಕ ವಸ್ತು ಅಥವಾ ಮಹತ್ತತ್ವವನ್ನು ವೇದ ಸಾಹಿತ್ಯದಲ್ಲಿ ಬ್ರಹ್ಮನ್ ಅಂತ ವರ್ಣಿಸಿದೆ. ಮುಂಡಕ ಉಪನಿಷತ್ತು 1.1.9 ತಸ್ಮಾದ್ ಏತದ್ ಬ್ರಹ್ಮನಾಮ ರೂಪಂ ಅನ್ನಂ ಚ ಜಾಯತೆ. ಆ ಬ್ರಹ್ಮಕ್ಕೆ ಪರಮ ಪುರುಷನು ಜೀವಿಗಳ ಬೀಜಗಳನ್ನು ನೀಡಿ ಗರ್ಭಾಧಾನ ಮಾಡುತ್ತಾನೆ. ಭೂಮಿ ನೀರು ಅಗ್ನಿ ಮತ್ತು ವಾಯು ಇವುಗಳಿಂದ ಪ್ರಾರಂಭಿಸಿ 24 ಘಟಕಾಂಶಗಳು ಎಲ್ಲವೂ ಐಹಿಕ ಶಕ್ತಿ. ಅವುಗಳೆಲ್ಲ ಸೇರಿ ಮಹತ್ ಬ್ರಹ್ಮ ಅಥವಾ ಐಹಿಕ ಪ್ರಕೃತಿ. 7ನೇ ಅಧ್ಯಾಯದಲ್ಲಿ ವಿವರಿಸಿದ ಹಾಗೆ ಇದರಾಚೆ ಇದಕ್ಕಿಂತ ಶ್ರೇಷ್ಠವಾದ ಇನ್ನೊಂದು ಪ್ರಕೃತಿ ಇದೆ, ಅದು ಜೀವಿ. ದೇವೋತ್ತಮ ಪರಮ ಪುರುಷನ ಸಂಕಲ್ಪದಿಂದ ಐಹಿಕ ಪ್ರಕೃತಿಯಲ್ಲಿ ಶ್ರೇಷ್ಠ ಪ್ರಕೃತಿಯನ್ನ ಬೆರೆಸಲಾಗುತ್ತದೆ. ಅನಂತರ ಈ ಐಹಿಕ ಪ್ರಕೃತಿಯಿಂದ ಎಲ್ಲ ಜೀವಿಗಳು ಹುಟ್ಟುತ್ತಾರೆ. ಚೇಳು ಅಕ್ಕಿಯ ರಾಶಿಗಳಲ್ಲಿ ತನ್ನ ಮೊಟ್ಟೆಯನ್ನ ಇಡುತ್ತದೆ. ಚೇಳು ಅಕ್ಕಿಯಿಂದ ಹುಟ್ಟುತ್ತದೆ ಅಂತ ಕೆಲವರು ಯೋಚಿಸಬಹುದು. ಆದರೆ ಅಕ್ಕಿ ಚೇಳಿನ ಕಾರಣವಲ್ಲ. ವಾಸ್ತವವಾಗಿ ಮೊಟ್ಟೆಗಳನ್ನು ಇಟ್ಟದ್ದು ತಾಯಿ ಚೇಳು. ಹಾಗೆ ಜೀವಿಗಳ ಹುಟ್ಟಿಗೆ ಐಹಿಕ ಪ್ರಕೃತಿಯು ಕಾರಣವಲ್ಲ. ಭಗವಂತ ಇಲ್ಲಿ ಬೀಜವನ್ನ ನೀಡುತ್ತಾರೆ. ಅವು ಐಹಿಕ ಪ್ರಕೃತಿಯ ಉತ್ಪನ್ನಗಳಾಗಿ ಹೊರಕ್ಕೆ ಬರುವಂತೆ ಕಾಣುತ್ತವೆ ಅಷ್ಟೇ. ಹೀಗೆ ಪ್ರತಿಯೊಬ್ಬ ಜೀವಿಯು ತನ್ನ ಹಿಂದಿನ ಕರ್ಮಗಳಿಗೆ ಅನುಗುಣವಾಗಿ ಬೇರೆ ಬೇರೆ ದೇಹವನ್ನ ಪಡೆಯುತ್ತಾನೆ. ಇದನ್ನು ಐಹಿಕ ಪ್ರಕೃತಿಯು ಸೃಷ್ಟಿಸುತ್ತದೆ. ಇದರಿಂದ ಜೀವಿಯು ತನ್ನ ಹಿಂದಿನ ಕರ್ಮಗಳಿಗೆ ಅನುಗುಣವಾಗಿ ಸುಖವನ್ನು ದುಃಖವನ್ನು ಅನುಭವಿಸುವುದು ಸಾಧ್ಯವಾಗುತ್ತದೆ. ಈ ಐಹಿಕ ಜಗತ್ತಿನಲ್ಲಿ ಜೀವಿಗಳ ಎಲ್ಲಾ ಅಭಿವ್ಯಕ್ತಿಗಳಿಗೆ ಭಗವಂತನೇ ಕಾರಣನು. ಶ್ಲೋಕ 4. ಸರ್ವೈ

0: ಜೀವಂತ ಪ್ರಾಣಿಗಳ ಎಲ್ಲ ವರ್ಗಗಳು ಇರುವುದು ಸಾಧ್ಯವಾಗುವುದು ಐಹಿಕ ಪ್ರಕೃತಿಯಲ್ಲಿ ಹುಟ್ಟುವುದರಿಂದ ಮತ್ತು ನಾನೇ ಬೀಜವನ್ನು ನೀಡುವ ತಂದೆ ಇದನ್ನು ತಿಳಿಯಬೇಕು. ಸೊ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ಎಲ್ಲ ಜೀವಿಗಳ ಮೂಲ ಪಿತ ನಾನು ಅನ್ನೋದನ್ನು ಸ್ಪಷ್ಟವಾಗಿ ಇಲ್ಲಿ ವಿವರಿಸಿದ್ದಾರೆ. ಜೀವಿಗಳು ಐಹಿಕ ಪ್ರಕೃತಿ ಮತ್ತು ಆಧ್ಯಾತ್ಮಿಕ ಪ್ರಕೃತಿಗಳ ಸಂಯೋಜನೆಗಳು. ಇಂತಹ ಜೀವಿಗಳು ಈ ಲೋಕದಲ್ಲಿ ಮಾತ್ರವಲ್ಲ ಎಲ್ಲ ಲೋಕಗಳಲ್ಲಿಯೂ ಕಾಣಬರುತ್ತವೆ. ಬ್ರಹ್ಮನು ನೆಲೆಸಿರುವ ಅತ್ಯುನ್ನತ ಲೋಕದಲ್ಲಿಯೂ ಇವನ್ನು ಕಾಣಬಹುದು. ಜೀವಿಗಳು ಎಲ್ಲೆಲ್ಲಿಯೂ ಇದ್ದಾರೆ, ಭೂಮಿಯ ಮೇಲೆ ಇದ್ದಾರೆ, ನೀರಿನ ಮೇಲೆ ಇದ್ದಾರೆ. ಹೀಗೆ ಎಲ್ಲ ಅಭಿವ್ಯಕ್ತಿಗಳಿಗೆ ಕಾರಣವೆಂದರೆ ತಾಯಿಯಾದ ಐಹಿಕ ಪ್ರಕೃತಿ ಮತ್ತು ಪುರುಷನಾಗಿರುವಂಥ ಭಗವಂತನ ಗರ್ಭಧಾನ ಪ್ರಕ್ರಿಯೆ. ಇದರ ಭಾವಾರ್ಥ ಇದು, ಐಹಿಕ ಜಗತ್ತು ಜೀವಿಗಳನ್ನು ಗರ್ಭ ತಾಳ್ತದೆ. ಸೃಷ್ಟಿಯ ಸಮಯದಲ್ಲಿ ತಮ್ಮ ಹಿಂದಿನ ಕರ್ಮಗಳಿಗೆ ಅನುಗುಣವಾಗಿ ಜೀವಿಗಳು ವಿವಿಧ ರೂಪಗಳಲ್ಲಿ ಹೊರಕ್ಕೆ ಬರುತ್ತಾರೆ. ಸೊ ಇಲ್ಲಿ ಅಹಂ ಬೀಜ ಪ್ರದಾಪಿತ ಅಂತ ಕೃಷ್ಣ ಹೇಳ್ತಾರೆ, ಎಲ್ಲ ಜೀವಿಗಳಿಗೆ ಬೀಜವನ್ನು ನೀಡುವ ತಂದೆ ನಾನು ಅಂತೇಳಿ. ಸೊ ಹೇಗೆ ಇದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು, ಸೊ ಮಹಾವಿಷ್ಣು ಈ ಐಹಿಕ ಪ್ರಕೃತಿಯೊಡನೆ ಅವರು ಯಾವ ಥರ ಬರುತ್ತಾರೆ, ಶಂಭುವಾಗಿ ಇಲ್ಲಿಗೆ ಬರುತ್ತಾರೆ. ಶಂಭು ಹೇಗೆ ಈ ಜೀವಿಗಳ ಬೀಜವನ್ನು ಒಂದು ದುರ್ಗೆಗೆ ಕಳಿಸುವಂಥ ಒಂದು ಕಾರ್ಯವನ್ನು ಮಾಡುವಂಥದ್ದು. ಸೊ ದುರ್ಗೆ ಅವರನ್ನು ಇಲ್ಲಿ ಪಂಚಭೂತಗಳಿಂದ ಮತ್ತು ಮೂರು ಗುಣಗಳಿಂದ ಯಾವ ಥರ ಕವರ್ ಮಾಡುವಂಥದ್ದು, ಬ್ರಹ್ಮ ವಿವಿಧ ಜೀವಿಗಳಿಗೆ ಬೇರೆ ಬೇರೆ ರೀತಿಯ ಒಂದು ಶೇಪ್ಗಳನ್ನು ಕೊಡುವಂಥ ಕಾರ್ಯ ಮಾಡುವಂಥದ್ದು. ಸೊ ಆದ್ದರಿಂದ ಇಲ್ಲಿ ಐಹಿಕ ಪ್ರಕೃತಿಯ ತಾಯಿ ತಂದೆ ಅನಿಸಿಕೊಂಡವರು ಶಿವ ಮತ್ತು ದುರ್ಗೆ ಅಂತ ಹೇಳಲಾಗುತ್ತೆ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

ಗಂಟೆಯವರೆಗೆ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ 12 ಗಂಟೆಯಿಂದ 12 ಗಂಟೆ 30 ನಿಮಿಷಕ್ಕೆ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ 12 ಗಂಟೆ 30 ನಿಮಿಷದಿಂದ 1 ಗಂಟೆಯವರೆಗೆ ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ 1 ಗಂಟೆಯಿಂದ 1 ಗಂಟೆ 30 ನಿಮಿಷಕ್ಕೆ ವಿಶೇಷ ಕಾರ್ಯಕ್ರಮಗಳು 1 ಗಂಟೆ 30 ನಿಮಿಷದಿಂದ 2 ಗಂಟೆಯವರೆಗೆ ಬಾಲವಿಶ್ವ ಮರಾಠಿ ಸಮಯದಲ್ಲಿ 2 ಗಂಟೆಯಿಂದ 2 ಗಂಟೆ 15 ನಿಮಿಷಕ್ಕೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2 ಗಂಟೆ 15 ನಿಮಿಷದಿಂದ 4 ಗಂಟೆಯವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4 ಗಂಟೆಯಿಂದ 4 ಗಂಟೆ 30 ನಿಮಿಷಕ್ಕೆ ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. 4 ಗಂಟೆ 30 ನಿಮಿಷದಿಂದ 5 ಗಂಟೆಯವರೆಗೆ ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು. 5 ಗಂಟೆಯಿಂದ 7 ಗಂಟೆ 35 ನಿಮಿಷಕ್ಕೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7 ಗಂಟೆ 35 ನಿಮಿಷದಿಂದ 7 ಗಂಟೆ 45 ನಿಮಿಷಕ್ಕೆ ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7 ಗಂಟೆ 45 ನಿಮಿಷದಿಂದ 8 ಗಂಟೆ 15 ನಿಮಿಷಕ್ಕೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8 ಗಂಟೆ 15 ನಿಮಿಷದಿಂದ 9 ಗಂಟೆಯವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ KLE ಆಯುರ್ವೇದ ಹೆಲ್ತ್ ಗೈಡ್.

ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ವೀನಾ ಬಿ ಕುಪಾಟಿ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ರಸಶಾಸ್ತ್ರ ಅಂಡ್ ಭೆಷಜ ಕಲ್ಪನ, ಕಾಹೇರ್ ಶ್ರೀ BMK ಆಯುರ್ವೇದ ಮಹಾವಿದ್ಯಾಲಯ, ಬೆಳಗಾವಿ. ನಾನು ಇವತ್ತು ಕೂದಲಿನ ಸಂರಕ್ಷಣೆಯಲ್ಲಿ ಆಯುರ್ವೇದದ ಪಾತ್ರದ ಬಗ್ಗೆ ಕೆಲವು ಅಂಶಗಳನ್ನು ತಿಳಿಸಲಿದ್ದೇನೆ. ಸೊ, ನಾವೆಲ್ಲರೂ ಹೆಮ್ಮೆಯಿಂದ ಪ್ರದರ್ಶಿಸುವ ನೈಸರ್ಗಿಕ ಆಭರಣ ಎಂದರೆ ಕೂದಲು, ಹಾಗೂ ಇದು ನಮ್ಮ ಮುಖದ ಸೌಂದರ್ಯವನ್ನು ವರ್ಧಿಸುತ್ತದೆ. ಅದಲ್ಲದೆ ನಾವು ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ, ಕೂದಲು ನಮ್ಮ ಪಿತೃಜ ಭಾವ, ಹಾಗೂ ಇದು ಮೂಳೆಗಳ ಉಪ ಉತ್ಪನ್ನವಾಗಿದೆ. ಅದಲ್ಲದೆ ಕೂದಲು ಒಂದು ಪ್ರೋಟೀನ್ ಫಿಲಾಮೆಂಟ್ ಆಗಿದ್ದು ಇದು ನಮ್ಮ ಒಳಚರ್ಮದ ಕೋಶಗಳಿಂದ ಬೆಳೆಯುತ್ತದೆ. ಸೊ, ನಾವೆಲ್ಲರೂ ನೋಡಿದ ಹಾಗೆ ಕೂದಲಿನಲ್ಲಿ ವಿಧ ವಿಧವಾದ ಕೂದಲುಗಳನ್ನು ಕಾಣಬಹುದು. ಈ ಎಲ್ಲ ವಿಧವಾದ ಕೂದಲುಗಳಿಗೆ ಕಾರಣ ನಮ್ಮ ದೇಹದ ಪ್ರಕೃತಿ. ಸೊ, ದೇಹದ ಪ್ರಕೃತಿಗನುಸಾರವಾಗಿ ನಮ್ಮಲ್ಲಿ ವಿಧ ವಿಧವಾದ ಕೂದಲುಗಳನ್ನು ಕಾಣುತ್ತೇವೆ. ಸೊ, ನಾವು ಅನ್ಕೋತೀವಿ ನಮ್ದು ಕೂದಲು ಕರ್ಲಿ ಆಗಿದೆ, ಇನ್ನೊಬ್ಬರದು ಮೃದು ಹಾಗೂ ಶೈನಿ ಆಗಿದೆ ಅಂತ. ಈ ಎಲ್ಲ ಫ್ಯಾಕ್ಟರ್ಗಳನ್ನು ನಾವು ಕನ್ಸಿಡರ್ ಮಾಡ್ಬೇಕಂದ್ರೆ ನಮ್ಮ ದೇಹದ ಪ್ರಕೃತಿಯೇ ಇದಕ್ಕೆ ಮೇನ್ ಕಾರಣ. ಸೊ, ಇನ್ನು ಆಯುರ್ವೇದದಲ್ಲಿ ಕೂದಲಿನ ಸಂರಕ್ಷಣೆ ಬಗ್ಗೆ ಹೇಳುವುದಾದರೆ, ಇದು ಏನೇ ನಾವು ಚಿಕಿತ್ಸೆ ಮಾಡಬೇಕಂದ್ರೆ ಆಯುರ್ವೇದ ಮೂಲ ಕಾರಣವನ್ನು ಪರಿಗಣಿಸಿ ಅದಕ್ಕೆ ಅನುಸಾರವಾಗಿ ನಾವು ವಿಧವಾದ ಚಿಕಿತ್ಸೆಗಳನ್ನು ತಿಳಿಸಿರುತ್ತೇವೆ. ಸೊ, ಇನ್ನು ಬೇಸಿಕಲಿ ಹೇಳುವುದಾದರೆ, ಯಾವುದೇ ಒಂದು ರೋಗಿಗೆ ಅಥವಾ ಯಾವುದೇ ಒಂದು ಕಾಯಿಲೆಗೆ ಮೂಲ ನಮ್ದು ಜಠರಾಗ್ನಿ. ಸೊ, ಹೀಗೆ ಇನ್ನು ಕೂದಲಿನ ಸಮಸ್ಯೆಗಳಿಗೂ ಕೂಡ ಜಠರಾಗ್ನಿಯೇ ಒಂದು ಪ್ರಮುಖ ಅಂಶವಾಗಿರುವುದರಿಂದ ನಾವು ತಿನ್ನುವ ಆಹಾರದಿಂದ ಪರಿಗಣಿಸಿ ನಾವು ಯಾವ ತರದ ಆಹಾರಗಳನ್ನು ಉಪಯೋಗಿಸುತ್ತೇವೆ ಅದರ ಮೇಲೆ ನಮ್ಮ ಕೂದಲಿನ ಆರೋಗ್ಯವನ್ನು ಕನ್ಸಿಡರ್ ಮಾಡಬಹುದು. ಅದಲ್ಲದೆ ಕೂದಲಿಗೆ ಹಾಗೂ ನರ ಹಾಗೂ ಕರುಳುಗಳಿಗೆ ಆಲ್ಸೋ ಇದು ಉತ್ತಮ ಕಂಪ್ಯಾರಿಸನ್ ಅಂತ ಹೇಳ್ಬೋದು. ಅದಕ್ಕಾಗಿ ಈ ಯಾವುದೇ ಅಂಗಾಂಶಗಳಲ್ಲಿ ಏನಾದರೂ ಸಮಸ್ಯೆಗಳು ಉಂಟಾದರೆ ಅದು ನಮ್ಮ ಕೂದಲಿನ ಬೆಳವಣಿಗೆ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಹಾಗಾಗಿ ಆಯುರ್ವೇದದಲ್ಲಿ ಕೂದಲಿನ ಚಿಕಿತ್ಸೆಗಾಗಿ ಕೆಲವೊಂದು ಎಣ್ಣೆಯ ಪ್ರಿಪರೇಷನ್ಸ್ಗಳನ್ನು ಹೇಳಿರ್ತಾರೆ, ಇನ್ನು ಕೆಲವು ಧೂಪಗಳನ್ನು ಹೇಳಿದ್ದಾರೆ. ಅದಲ್ಲದೆ ನಾವು ಇದನ್ನು ಔಷಧಗಳನ್ನು ಆಂತರಿಕವಾಗಿ ಹಾಗೆ ಬಾಹ್ಯ ಪ್ರಯೋಗವನ್ನಾಗಿಯೂ ಉಪಯೋಗಿಸಬಹುದು. ನಾನು ಇಲ್ಲಿ ಕೆಲವೊಂದು ಅಂಶಗಳನ್ನು ಹೇಳ್ತೀನಿ ಕೂದಲಿನ ಆರೋಗ್ಯವನ್ನು ಪರಿಗಣಿಸುವುದರಲ್ಲಿ. ಮೊದಲಿಗೆ ಆಹಾರ. ಸೊ, ಆಹಾರದಲ್ಲಿ ನಾವು ಸಮತೋಲನ ಹಾಗೂ ಪೌಷ್ಟಿಕ ಆಹಾರಗಳನ್ನು ಉಪಯೋಗಿಸುವುದರಿಂದ ಕೂದಲಿನ ಬೆಳವಣಿಗೆಯನ್ನು ಸಮೃದ್ಧಿಗೊಳಿಸಬಹುದು. ಹಾಗಾಗಿ ಫ್ರೆಶ್ ಫ್ರೂಟ್ಸ್ ತಗೊಳ್ಳಿ, ಅಂಡ್ ಪ್ರೋಟೀನ್ಸ್ ಅಂಡ್ ಫ್ಯಾಟ್ಸ್ ಅಂಡ್ ಇವನ್ ಯು ಕ್ಯಾನ್ ಯೂಸ್ ದ ಅದರ್ ಸಮತೋಲಿತ ಆಹಾರ. ಅದಲ್ಲದೆ ರೆಗ್ಯುಲರ್ ಆಗಿ ನೀವು ಹೈಡ್ರೇಟ್ ಆಗಿರಿ. ಹೈಡ್ರೇಟ್ ಆಗಿರಿ ಅಂತಂದ್ರೆ ಸಾಕಷ್ಟು ನೀರನ್ನು ಕುಡಿಯುವುದರಿಂದ ಅದು ನೀರು ನಮ್ಮ ಜೀರ್ಣಕ್ರಿಯೆಗೆ ಹಾಗೂ ರಕ್ತ ಪರಿಚಲನೆಯಲ್ಲಿ ಅದು ನಮಗೆ ಉಪಯೋಗಕಾರಿಯಾಗಿದ್ದು ಉಪಯೋಗಕಾರಿಯಾಗಿರುತ್ತದೆ. ಅದಲ್ಲದೆ ನಮ್ಮ ಕೂದಲಿನ ಬೆಳವಣಿಗೆಯಲ್ಲಿ ಮಾನಸಿಕ ಒತ್ತಡವು ಅಷ್ಟೇ ಇಂಪಾರ್ಟೆಂಟ್ ಆಗಿರೋದರಿಂದ ನಾವು ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು. ಸಮತೋಲನವನ್ನು ಕಾಪಾಡಿಕೊಳ್ಳಲು ನಾವು ನಿಯಮಿತವಾಗಿ ಧ್ಯಾನವನ್ನು ಮಾಡುವುದು, ಯೋಗಾಸನಗಳನ್ನು ಪ್ರಾಕ್ಟೀಸ್ ಮಾಡುವುದರಿಂದ ನಮ್ಮ ಮಾನಸಿಕ ನೆಮ್ಮದಿಯನ್ನು ಸರಿಯಾಗಿ ಕಾಯ್ದುಕೊಳ್ಳಬಹುದು. ಇದಲ್ಲದೆ ನಿತ್ಯ ಅಭ್ಯಂಗ ಅಂತೀವಿ ನಾವು, ಶಿರೋ ಅಭ್ಯಂಗ. ಶಿರೋ ಅಭ್ಯಂಗ ಅಂದ್ರೆ ಎಣ್ಣೆ ಮಸಾಜ್ ಅಂತ. ಸೊ, ಎಣ್ಣೆ ಮಸಾಜ್ ಮಾಡುವುದರಿಂದ ಕೂದಲಿಗೆ ಬೇಕಾದ ಸ್ನಿಗ್ಧತೆಯನ್ನು ನಾವು ಕೊಡುವುದಲ್ಲದೆ ಕೂದಲಿಗೆ ನಾವು ಕೂದಲಿನ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಅದಲ್ಲದೆ ಇದು ರಕ್ತ ಪರಿಚಲನೆಯನ್ನು ಇನ್ಕ್ರೀಸ್ ಮಾಡುತ್ತದೆ, ಹಾಗೆ ಕೂದಲಿನ ಪೋಷಕಾಂಶಗಳನ್ನು ಇನ್ಕ್ರೀಸ್ ಮಾಡುವುದರಿಂದ ನಾವು ರೆಗ್ಯುಲರ್ ಆಗಿ ಎಣ್ಣೆ ಮಸಾಜ್ ಅನ್ನು ಮಾಡ್ಕೊಳ್ತಾ ಇರಬೇಕು. ಆಮೇಲೆ ಹೇಳುವುದಾದರೆ ಯಾವುದೆಲ್ಲದನ್ನು ನಾವು ಅವಾಯ್ಡ್ ಮಾಡ್ಬೇಕಂತ. ಸೊ, ಯೂಸ್ವಲಿ ನಾವು ಇತ್ತೀಚಿನ ದಿನಗಳಲ್ಲಿ ಹೇರ್ ಡ್ರೆಸ್ಸಿಂಗ್ ಅಂತ ಬಂದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಶಾಂಪೂಗಳನ್ನು ಹಾಗೂ ಕಂಡೀಷನರ್ಸ್ ನನ್ನು ಕಾಮನ್ ಆಗಿ ಯೂಸ್ ಮಾಡ್ತಿರ್ತೀವಿ. ಅದರಲ್ಲಿ ಬಹಳಾದ ರಾಸಾಯನಿಕಗಳನ್ನು ಬಳಸುವುದರಿಂದ ಅದು ನಮ್ಮ ಕೂದಲಿನ ಹೊಳಪಿನ ಮೇಲೆ ಇಮಿಡಿಯೇಟ್ಲಿ ಆಗದೆ ಇದ್ರೂ ಕ್ರಮೇಣವಾಗಿ ಅದು ಅಫೆಕ್ಟ್ ಮಾಡುವ ಚಾನ್ಸಸ್ ಇರುತ್ತದೆ. ಹಾಗಾಗಿ ನೀವು ಯಾವುದೇ ಶಾಂಪೂ ಕಂಡೀಷನರ್ ಅನ್ನು ಸೆಲೆಕ್ಟ್ ಮಾಡುವಾಗ ಅದರಲ್ಲಿ ನೈಸರ್ಗಿಕವಾದದ್ದನ್ನು ಆಪ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಹಾಗೆ ನಿತ್ಯ ಸ್ನಾನ, ನಿತ್ಯ ಶಿರೋ ಸ್ನಾನ ಅಂತ ಹೇಳ್ತೀವಿ. ಸೊ, ನಾವು ಶಿರೋ ಸ್ನಾನ ಅಂದ್ಕೂಡಲೇ ಬಹಳಷ್ಟು ಬಿಸಿ ನೀರಿನಿಂದ ಮಾಡುವುದರಿಂದ ಕೂದಲಿನ ಹೊಳಪನ್ನು ಕಡಿಮೆ ಮಾಡುವುದಲ್ಲದೆ ನೆತ್ತಿಯ ಬಿಸಿಯನ್ನು ಅಥವಾ ಶಾಖವನ್ನು ಹೆಚ್ಚಿಸುತ್ತದೆ. ಯಾವಾಗ ಶಾಖ ಹೆಚ್ಚಾಗುತ್ತದೆ ನಮ್ಮ ದೇಹದಲ್ಲಿನ ಪಿತ್ತ ಪ್ರಕೃತಿಯನ್ನು ಅಸಮತೋಲನಗೊಳಿಸುವುದರಿಂದ ನಮಗೆ
ಕಾಮನ್ ಆಗಿ ಕೂದಲು ಉದುರುವುದು ಅಥವಾ ಕೂದಲಿನ ಅರ್ಲಿ ಗ್ರೇಯಿಂಗ್ ಆಫ್ ಹೇರ್ಸ್ ಅಂತ ಹೇಳ್ತೀವಿ, ಅಂದ್ರೆ ಬೇಗನೆ ಸಣ್ಣ ವಯಸ್ಸಿನಲ್ಲಿ ಕೂದಲು ಬೆಳ್ಳಗಾಗುವುದು ಹಾಗೆ ಮುಂತಾದ ಸಮಸ್ಯೆಗಳನ್ನು ಕಾಣಬಹುದು. ಸೊ ಈ ಎಲ್ಲಗಳ ಕಂಟ್ರೋಲ್ ತರಬೇಕಾದ್ರೆ ನಾವು ನಿಯಮಿತವಾಗಿ ತಲೆ ಸ್ನಾನ ಮಾಡಿದರೂ ಅತಿಯಾದ ಬಿಸಿಯಾದ ನೀರನ್ನು ಬಳಸುವುದಕ್ಕಿಂತ ಉಗುರು ಬೆಚ್ಚಿನ ನೀರಿನಿಂದ ನಾವು ಕೂದಲನ್ನು ತೊಳೆಯುವುದರಿಂದ ಕೂದಲಿನ ಸಂರಕ್ಷಣೆಯಲ್ಲಿ ನಾವು ಪ್ರಮುಖ ಪಾತ್ರವನ್ನು ಅನುಸರಿಸಬೇಕಾಗುತ್ತದೆ. ಅದಲ್ಲದೆ ಇನ್ನು ಆಯುರ್ವೇದದಲ್ಲಿ ಕೆಲವೊಂದು ಗಿಡಮೂಲಿಕೆಗಳನ್ನು ಹೇಳಿರ್ತಾರೆ, ಅದು ಎರಡು ಆಂತರಿಕವಾಗಿ ಅಥವಾ ಬಾಹ್ಯ ಪ್ರಯೋಗಾತ್ಮಕವಾಗಿಯೂ ನೀವು ಯೂಸ್ ಮಾಡಬಹುದು. ಅದರಲ್ಲಿ ಕಾಮನ್ ಆಗಿ ಅಂದ್ರೆ ಭೃಂಗರಾಜ. ಸೊ ಭೃಂಗರಾಜ ಇದು ನಮ್ಮ ಕೂದಲಿನ ಬೆಳವಣಿಗೆಯನ್ನು ವರ್ಧಿಸಿ ಹಾಗೆ ನಮ್ಮ ಕೂದಲಿನ ನ್ಯಾಚುರಲ್ ಕಲರಿಂಗ್ ಏಜೆಂಟ್ ಅಂತಾನೆ ಹೇಳ್ಬಹುದು. ಅಂದ್ರೆ ನಮ್ಮ ಚಲೋ ಕೂದಲಿಗೆ ಬಣ್ಣಕ್ಕಾಗಿ ನಾವು ಭೃಂಗರಾಜವನ್ನು ಉಪಯೋಗಿಸಬಹುದು. ಹಾಗೆ ಆಮಲಕಿ, ಆಮಲಕಿ ಅಂದ್ರೆ ಗುಡ್ಡದ ನೆಲ್ಲಿಕಾಯಿ. ಇದು ನಮ್ಮ ದೇಹದಲ್ಲಿ ರಸಾಯನ ಅಂತ ಆಕ್ಟ್ ಮಾಡಿ ಕೂದಲಿನಲ್ಲಿ ನಮ್ಮ ದೇಹದಲ್ಲಿರುವ ಪ್ರಕೃತಿಯ ಸಮತೋಲನವನ್ನು ಕಾಪಾಡಿ ಅಂಡ್ ಪಿತ್ತ ಪ್ರಕೋಪವನ್ನು ಇದು ಕಡಿಮೆ ಮಾಡುವುದರಿಂದ ಕೂದಲಿನಲ್ಲಿ ಕಾಮನ್ ಆಗಿ ಅರ್ಲಿ ಗ್ರೇಯಿಂಗ್ ಆಫ್ ಹೇರ್ ಇಂತ ಲಕ್ಷಣಗಳನ್ನು ಕಡಿಮೆ ಮಾಡಬಹುದು. ಆಮೇಲೆ ನೆಕ್ಸ್ಟ್ ಬರುವುದು ತ್ರಿಫಳ. ತ್ರಿಫಳ ಇದು ಒಂದು ರಸಾಯನ, ಹಾಗೆ ಇದು ಅಲ್ಲದೆ ನಮ್ಮ ಜೀರ್ಣಶಕ್ತಿಯನ್ನು ಸರಿಯಾಗಿ ಮೇಂಟೈನ್ ಮಾಡುತ್ತದೆ. ಇದರಿಂದಾಗಿ ನಮಗೆ ಮೇನ್ಲಿ ನಾನ್ ಸ್ಟಾರ್ಟಿಂಗ್ ಹೇಳ್ಬೇಕಾದ್ರೆ ಹೇಳಿದೆ, ಕೂದಲಿಗೆ ನಮಗೆ ಬೇಕಾದ ಪ್ರೋಟೀನ್ಸ್ ಅಂಡ್ ಆಲ್ ಇದೆಲ್ಲ ನಮ್ದು ಜೀರ್ಣಕ್ರಿಯೆ ಮೇಲೆ ಡಿಪೆಂಡ್ ಆಗಿರುತ್ತಂತೆ. ತ್ರಿಫಳ ಚೂರ್ಣ ಏನ್ ಮಾಡುತ್ತದೆ, ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಹೇಳುತ್ತದೆ. ಸೊ ಇದಲ್ಲದೆ ಓನ್ಲಿ ಗಿಡಮೂಲಿಕೆಗಳಲ್ಲದೆ ನಾವು ಕೆಲವೊಂದು ರಸೌಷಧಿ ಅಂತ ಹೇಳ್ತೀವಿ, ಅಂದ್ರೆ ಹರ್ಬೋ ಮಿನರಲ್ ಪ್ರಿಪರೇಷನ್ಸ್ ಆಲ್ಸೋ ನಾವು ಯೂಸ್ ಮಾಡ್ತೀವಿ ನಮ್ಮ ಕೂದಲಿನ ಸಂರಕ್ಷಣೆಯಲ್ಲಿ. ಅದರಲ್ಲಿ ಲೋಹಿಯಗಳು ಇರಬಹುದು, ಅಥವಾ ನಾವು ಕೂದಲಿಗೆ ಏನ್ ನೀವು ಹೇರ್ ಡೈಸ್ ಅಂತ ಹೇಳ್ತೀರಿ, ಆ ತರ ಹೇರ್ ಡೈಸ್ ಪ್ರಿಪರೇಷನ್ ಗೆ ನಾವು ಕೆಲವೊಂದು ಮಿನರಲ್ ಫಾರ್ಮುಲೇಷನ್ ಅನ್ನು ಬಳಸುತ್ತೇವೆ. ಸೊ ಏನಾದರೂ ನಿಮ್ಮ ಕೂದಲಿನಿಗೆ ರಿಲೇಟೆಡ್ ಏನಾದರೂ ಕೂದಲು ಉದುರುವಿಕೆ ಅಥವಾ ಕೂದಲಿನ ಅರ್ಲಿ ಗ್ರೇಯಿಂಗ್ ಆಫ್ ಹೇರ್ಸ್ ಅಂತ ಹೇಳ್ತೀವಿ, ಹೊಟ್ಟು ಅಥವಾ ಬಾಲ್ಡ್ನೆಸ್ ಈ ತರದ ನಿಮ್ಮಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ನಮ್ಮಲ್ಲಿ ಆಯುರ್ವೇದ ಚಿಕಿತ್ಸೆಯನ್ನು ನೀವು ಪಡೆಯಬಹುದು. ಅದಕ್ಕಾಗಿ ನೀವು ನಮ್ಮ ಕೆಎಲ್ಇ ಆಯುರ್ವೇದ ಹಾಸ್ಪಿಟಲ್ ಬೆಳಗಾವಿಗೆ ವಿಸಿಟ್ ಮಾಡಿ ನಿಮ್ಮ ಕೂದಲಿನ ಚಿಕಿತ್ಸೆಯನ್ನು ಪಡೆಯಿರಿ. ಸೊ ಕೂದಲಿನ ಸೌಂದರ್ಯ ನಿಮ್ಮ ಆರೋಗ್ಯವನ್ನು ಬಿಂಬಿಸುತ್ತದೆ. ಅದಕ್ಕಾಗಿ ಕೂದಲಿನ ಸಂರಕ್ಷಣೆಯಲ್ಲಿ ನೀವು ಬೇಸಿಕಲಿ ಆಯುರ್ವೇದದ ಮೊರೆ ಹೋಗುವುದು ಸೂಕ್ತ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.

0: ಇದುವರೆಗೂ ಕೇಳಿದ್ರಿ KLE ಆಯುರ್ವೇದ ಹೆಲ್ತ್ ಗೈಡ್. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM. KLE ಕನಸು ನಮಸ್ಕಾರ.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145 03 ಹಾಗೂ 8123871607.
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. Hurry, visit to Mrs. Purushottam Narayan Gargir, Seraph and Dwellers today. Terms and conditions apply.
4: KLE विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या KLE विश्वनाथ कत्ती दंत महाविद्यालय, KLE युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.

ಚಿಕ್ಕೋಡಿಯ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ KLECET 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ತು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleCET.edu.in ಗೆ ಭೇಟಿ ನೀಡಿ.

0: ನಮಸ್ಕಾರ, ನೀವು ಕೇಳ್ತಾ ಇದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ರಾಷ್ಟ್ರೀಯ ಟೆಲಿ ಮಾನಸಿಕ ಆರೋಗ್ಯ ಕಾರ್ಯಕ್ರಮ. ಈ ಒಂದು ವಿಷಯದ ಕುರಿತು, ಟೆಲಿ ಮಾನಸ ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿಗಳು. ಮೊದಲನೇದಾಗಿ ಡಾಕ್ಟರ್ ರಾಘವೇಂದ್ರ ಪಾಟೀಲ್, ಅಸಿಸ್ಟೆಂಟ್ ಪ್ರೊಫೆಸರ್ ಟೆಲಿ ಮಾನಸ ಪ್ರೋಗ್ರಾಮ್ ಧಾರವಾಡ ಡಿಮ್ಹ್ಯಾನ್ಸ್ ದಿಂದ ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ. ನಮಸ್ಕಾರ ಸರ್.
1: ನಮಸ್ಕಾರ.
0: ಹಾಗೆ ಅವರೊಂದಿಗೆ ಮಿಸ್ಟರ್ ನಾಮದೇವ್ ಕೊಡ್ತೆ ಅವರು, ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕರ್, ಮೆಂಟಲ್ ಹೆಲ್ತ್ ಪ್ರೊಫೆಷನಲ್, ಟೆಲಿ ಮಾನಸ ಪ್ರೋಗ್ರಾಮ್ ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ. ನಮಸ್ಕಾರ ಸರ್.
1: ನಮಸ್ಕಾರ ಸರ್.
0: ಮೇಡಮ್ ಪಲ್ಲವಿ ಕಡಿವಾಡಿ, ಕೌನ್ಸಿಲರ್ ಟೆಲಿ ಮಾನಸ ಧಾರವಾಡ. ಮೇಡಮ್ ತಮಗೆ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ ಸರ್.
0: ಹಾಗೆ ಅವರೊಂದಿಗೆ ಸಂದೇಶ್ ಜೋಗಳ್ ಲೇಕರ್, ಕೌನ್ಸಿಲರ್ ಟೆಲಿಮಾನಸ್ ಡಿಮ್ಹ್ಯಾನ್ಸ್ ಧಾರವಾಡ್ನಿಂದ. ಸಂದೇಶ್ ಸರ್ ತಮಗೆ ಸ್ವಾಗತ. ನಮಸ್ಕಾರ
1: ಸರ್. ಥ್ಯಾಂಕ್ ಯು.
0: ಇವತ್ತಿನ ವಿಷಯದ ಕುರಿತು ಮಾತನಾಡೋಣ, ಅಲ್ಲಿಂದ ಪ್ರಾರಂಭ ಮಾಡೋಣ. ಟೆಲಿಮಾನಸ ಎಂದರೇನು, ಅದರ ಬಗ್ಗೆ ತಿಳಿಸಿ.
1: ಟೆಲಿಮಾನಸ ಅನ್ನೋದು ಒಂದು ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಒಂದು ಸಹಾಯವಾಣಿ ಕೊಡುವ ರೀತಿ. ಸೊ ಈ ಒಂದು ಟೆಲಿಮಾನಸ್ ಎಂಬ ಈ ಕಾರ್ಯಕ್ರಮವು ಮಾನಸಿಕ ಆರೋಗ್ಯದ ಬಗ್ಗೆ ಜನರಿಗೆ ಅರಿವು ಮೂಡಿಸುವಲ್ಲಿ, ಹಾಗೂ ಯಾರು ಒಂದು ಮಾನಸಿಕ ಅಸ್ವಸ್ಥತೆಯಲ್ಲಿರುತ್ತಾರೋ ಅವರು ತುರ್ತಾಗಿ ಅವರು ಒಂದು ಕರೆಯನ್ನು ಮಾಡಿ ಮಾನಸಿಕ ಕಾಯಿಲೆಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲು, ಹಾಗೂ ಅದರ ಸೇವೆಗಳು ಎಲ್ಲೆಲ್ಲಿ ಲಭ್ಯವಿರುತ್ತದೆ, ಎಲ್ಲಿ ಹೋಗಿ ಅವರು ಟ್ರೀಟ್ಮೆಂಟ್ ಅನ್ನು ಪಡೆಯಬಹುದು ಎಂಬ ಮಾಹಿತಿಯನ್ನು ಪಡೆಯಲು ಈ ಒಂದು ಟೆಲಿಮಾನಸ್ ಎಂಬ ಕಾರ್ಯಕ್ರಮವನ್ನು ಲಾಂಚ್ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮವು October 10, 2022 ವಿಶ್ವ ಮಾನಸಿಕ ದಿನದಂದು ಈ ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡಲಾಗಿದೆ.
0: ಸರ್, ಕರೆ ಮಾಡುವುದು ಅಂತ ಹೇಳಿದ್ರಿ, ನಂಬರ್ ಬಗ್ಗೆ ಹೇಳಿ, ನಂಬರ್ ಏನು?
1: ಈ ಟೆಲಿಮಾನಸ್ ಅನ್ನೋ ಈ ಒಂದು ಪ್ರೋಗ್ರಾಮ್ಗೆ ಒಂದು ಉಚಿತವಾಗಿ ಕರೆ ಮಾಡಲಿಕ್ಕೆ ಈ ಕಾರ್ಯಕ್ರಮ ಈ ಒಂದು ಕರೆ ಮಾಡಲಿಕ್ಕೆ ಇದು 24/7 ಫ್ರೀ ಒಂದು ಸೌಲಭ್ಯ ಇರುತ್ತದೆ. ಸೊ ಇದಕ್ಕಾಗಿ ಯಾರು ಬೇಕಾದರೂ ಅವರು ಕಾಲ್ ಮಾಡಬಹುದು. ಈ ಟೆಲಿಮಾನಸ್ ಅಲ್ಲಿ ಕಾಲ್ ಮಾಡಬೇಕಂದ್ರೆ ಅವರು 1-44-16 ಅಥವಾ 1-800-8-9-1-4-4-16 ಈ ನಂಬರ್ಗೆ ಅವರು ಉಚಿತವಾಗಿ ಕಾಲ್ ಅನ್ನು ಮಾಡಬಹುದು.
0: ಆಮೇಲೆ ಯಾವಾಗಿಂದ ಪ್ರಾರಂಭವಾಯಿತು, ಪ್ರಾರಂಭವಾಗಲಿಕ್ಕೆ ಕಾರಣ, ಅದರ ಬಗ್ಗೆ ಸ್ವಲ್ಪ ಹಿಸ್ಟ್ರಿ ಅಥವಾ ಇತಿಹಾಸ.
1: ಸೊ ಈಗ ಈ ಒಂದು ಕಾರ್ಯಕ್ರಮ ಶುರು ಆಗ್ಲಿಕ್ಕೆ ಕೊರೋನಾ ಬಂದ ಸಮಯದಲ್ಲಿ ಏನಾಯ್ತಂದ್ರೆ ಸಾಕಷ್ಟು ಜನ ಆತಂಕಕ್ಕೆ ಒಳಗಾಗಿದ್ದರು, ಹಾಗೂ ತಮ್ಮ ಕೆಲಸವನ್ನು ಕಳೆದುಕೊಂಡಿದ್ದರು, ಹಾಗೂ ಹತಾಶರಾಗಿದ್ದರು. ಸೊ ಆ ಸಮಯದಲ್ಲಿ ಸಾಕಷ್ಟು ಮಂದಿ ಆತ್ಮಹತ್ಯೆಗೂ ಸಹ ತುತ್ತಾಗಿದ್ದರು, ಮತ್ತು ಅನೇಕ ರೀತಿಯಾದ ಮಾನಸಿಕ ಕಾಯಿಲೆಗಳು ಜಾಸ್ತಿ ಆಗಿದ್ದವು. ಸೊ ಆ ಸಮಯದಲ್ಲಿ ಎಲ್ಲರನ್ನು ಮಾನಸಿಕ ಟ್ರೀಟ್ಮೆಂಟ್ಗೆ ಬರೋದಕ್ಕೆ ಅವರಿಗೆ ಸಾಧ್ಯ ಆಗ್ತಿರಲಿಲ್ಲ. ಸೊ ಹಾಗಾಗಿ ಭಾರತ ಸರ್ಕಾರ ಈ ಒಂದು ಟೆಲಿಮಾನಸ್ ಅನ್ನೋ ಒಂದು ಫ್ರೀ ಒಂದು ಪ್ರೋಗ್ರಾಮ್ ಅನ್ನು ಲಾಂಚ್ ಮಾಡಿ ಇದರಲ್ಲಿ ಯಾರು ಬೇಕಾದರೂ ಮಾನಸಿಕ ಕಾಯಿಲೆಗಳ ಬಗ್ಗೆ ಅವರು ಕರೆ ಮಾಡಿ ತಮ್ಮ ಟ್ರೀಟ್ಮೆಂಟ್ ಅನ್ನೋ ಒಂದು ಪಡೆಯುವಂತ ಒಂದು ವ್ಯವಸ್ಥೆಯನ್ನು ಇದರಲ್ಲಿ ಮಾಡಲಾಗಿದೆ.
3: ಈ ಒಂದು ಟೆಲಿಮಾನಸ್ ಅನ್ನೋದು ಒಂದು ರಾಷ್ಟ್ರೀಯ ಟೆಲಿಮಾನಸಿಕ ಆರೋಗ್ಯ ಕಾರ್ಯಕ್ರಮ. ಅದ್ರ ಜೊತೆ ಕೂಡ ಈ ಒಂದು ಟೆಲಿಮಾನಸಿಕ ಕಾರ್ಯಕ್ರಮಕ್ಕೆ ಕೆಲವಷ್ಟು ಯಾರು ಮನಸ್ಸಿನಲ್ಲಿ ಇರುವಂತಹ ಒಂದು ಸಮಸ್ಯೆ ಇರಬಹುದು, ಇದನ್ನ ಸ್ವ ಇಚ್ಛೆಯಿಂದ ಅವರು ಆಪ್ತ ಸಮಾಲೋಚಕರಿರುತ್ತಾರೆ, ಮತ್ತು ನೇರವಾಗಿ ಮನೋವೈದ್ಯರ ಜೊತೆ ನೇರವಾಗಿ ಮಾತಾಡುವ ಒಂದು ಟೆಲಿಮಾನಸ್ ಅಂತ ಒಂದು ಕಾರ್ಯಕ್ರಮ ಸರ್. ಇದು
0: ಉತ್ತಮವಾಗಿ ಹೇಳಿದ್ರಿ. ಈಗ ಮಾನಸಿಕ ಆರೋಗ್ಯ ಅಥವಾ ಮಾನಸಿಕ ಕಾಯಿಲೆ ಬಹಳ ಟ್ರೆಂಡ್ ಆದ ಟಾಪಿಕ್. ಅದು ಕೊರೋನಾ ಮಹಾಮಾರಿ ಆದ ತಕ್ಷಣ ಅದು ಇನ್ನೂ ಜಾಸ್ತಿ ಜಾಗೃತರಾಗಿದ್ದಾರೆ ಆ ಒಂದು ವಿಷಯದ ಪ್ರತಿ. ಮಾತನಾಡೋಣ ಅದಕ್ಕಿಂತ ಮುಂಚೆ, ಯಾರ್ಯಾರಿಗೆ ಲಭ್ಯವಿದೆ ಈ ಟೆಲಿಮಾನಸ್? ಅದರ ಬಗ್ಗೆ
2: ಟೆಲಿಮಾನಸ್ ಸೇವೆ ಯಾರ್ಯಾರಿಗೆ ಲಭ್ಯ

0: ತುಂಬಾ ಒಂದು ನಮ್ಗೆ ಇವಾಗ ಕಾಡ್ತಾ ಇರುವಂತಹ ಒಂದು ತೊಂದರೆ, ಅದು ಸ್ಪೆಷಲಿ ಯುವ ಜನತೆಯಲ್ಲಿ. ಸೊ ಅಂತಹ ಆಲೋಚನೆಗಳು ಏನಾದ್ರೂ ಬರ್ತಾ ಇದ್ರೆ ಅದರಿಂದ ಹೊರಗಡೆ ಬರಬೇಕು ಅಂತ ಅನ್ಕೊಂಡಿರ್ತಾರೆ, ಆದ್ರೆ ಬರಕ್ ಆಗ್ತಿರಲ್ಲ. ಸೊ ಅಂತ ಟೈಮಲ್ಲೂ ಕೂಡ ಅವರು ಟೆಲಿಮಾನಸ್ಗೆ ಕಾಲ್ ಮಾಡಬಹುದಾಗಿದೆ. ಇವನ್ ಮಿಡ್ ನೈಟ್ ಅಲ್ಲಿ ಆ ತರ ಪ್ರಾಬ್ಲಮ್ ಆಗ್ತಾ ಇದೆ, ಕಾಲ್ ಮಾಡ್ಬೇಕಂದ್ರು ಕೂಡ ಕಾಲ್ ಮಾಡಬಹುದು, ಯಾಕಂದ್ರೆ ಇದು 24/7 ಸೇವೆ ಇರುತ್ತೆ. ಹಾಗೆ ಮಾದಕ ವಸ್ತು ವ್ಯಸನ ಸಮಸ್ಯೆ ಇರೋರು ಇವಾಗ ಡ್ರಗ್ ಅಡಿಕ್ಟ್ ಆಗಿರ್ತಾರೆ, ಆಲ್ಕೋಹಾಲ್ ಕುಡಿತಿರ್ತಾರೆ, ಟೊಬ್ಯಾಕೋ ತಗೊಳ್ತಿರ್ತಾರೆ. ಸೊ ಇನ್ಸೈಟ್ ಇರುತ್ತೆ, ಇದೆಲ್ಲ ಏನದು ರಾಂಗ್ ಇದು ತಪ್ಪಿದು ಅಂತ ಇರುತ್ತೆ, ಆದ್ರೂ ಬಿಡಕ್ ಆಗ್ತಿರಲ್ಲ. ಸೊ ಅಂತಹ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಸೊ ಆ ಟೈಮಲ್ಲಿ ಕೂಡ ಅವ್ರು ನಮ್ಗೆ ಕಾಲ್ ಮಾಡ್ಬೋದು, ಟೆಲಿಮಾನಸ್ಗೆ ಕಾಲ್ ಮಾಡ್ಬೋದು. ಹಾಗೆ ವೈಯಕ್ತಿಕ ಸಂಬಂಧಗಳು, ಪರ್ಸನಲ್ ಏನಾದ್ರೂ ರಿಲೇಶನ್ಶಿಪ್ ಇಶ್ಯೂ ಇರುತ್ತೆ, ಸೊ ಅಂತ ಸಮಯದಲ್ಲೂ ಕೂಡ ಅವರು ಕಾಲ್ ಮಾಡ್ಬೋದು. ಸ್ಪೆಷಲಿ ಸ್ಟೂಡೆಂಟ್ಸ್ ಅಲ್ಲಿ ಜ್ಞಾಪಕ ಶಕ್ತಿ ಕಡಿಮೆ ಇರುತ್ತೆ, ಸೊ ಅಂತವ್ರು ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಸೊ ಟೆಲಿಮಾನಸ್ಗೆ ಕಾಲ್ ಮಾಡಿದ್ರೆ ನಾವು ಒಂದಿಷ್ಟು ಟೆಕ್ನಿಕ್ಸ್ ಅನ್ನ ಕೌನ್ಸಿಲರ್ಸ್ ಇರ್ತಾರೆ, ಅವ್ರು ಹೇಳ್ಕೊಡ್ತಾರೆ. ಸೊ ಅದು ಅವ್ರಿಗೆ ಸಹಾಯ ಆಗತ್ತೆ. ಇನ್ನು ಖಿನ್ನತೆ ಮತ್ತು ಆತಂಕ ಅಂತೀವಿ ನಾವು, ಎಂಗ್ಸೈಟಿ ಇರುತ್ತೆ, ಡಿಪ್ರೆಷನ್ ಇರುತ್ತೆ. ಸೊ ಇಂಥವ್ರು ಕೂಡ ನಮ್ಗೆ ಕಾಲ್ ಮಾಡಬಹುದು. ಇತರೆ ಯಾವುದೇ ಮಾನಸಿಕ ಆರೋಗ್ಯದ ಬಗ್ಗೆ ಸಮಸ್ಯೆ ಇರಲಿ ಅಥವಾ ಮಾನಸಿಕ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಬೇಕು, ಓನ್ಲಿ ಕಾಯಿಲೆ ಅಂತ ಅಲ್ಲ, ಕಾಯಿಲೆಕ್ಕಿಂತ ನಾವು ಆರೋಗ್ಯದ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಕಾಯಿಲೆ ಬರಕ್ಕಿಂತ ಮುಂಚೆನೆ ಮಾನಸಿಕ ಆರೋಗ್ಯವನ್ನ ನಾವು ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದು ಗೊತ್ತಿರಲ್ಲ. ದೈಹಿಕವಾಗಿ ಏನೇ ನಮ್ಗೆ ಜ್ವರ ನೆಗಡಿ ಬಂದ್ರು ಮೆಡಿಸಿನ್ ಹೋಗಿ ಮೆಡಿಸಿನ್ ತಗೊಳ್ತೀವಿ, ಆದ್ರೆ ಮಾನಸಿಕ ಸಮಸ್ಯೆ ಆಗ್ತಾ ಇದೆ, ಆರೋಗ್ಯನ ಕಾಪಾಡ್ಕೊಳ್ಬೇಕಂದ್ರೆ ಹತ್ತಿರದಲ್ಲಿ ನಮ್ಗೆ ಸಿಗದೇ ಇರಬಹುದು ಮನೋವೈದ್ಯರು. ಸೊ ಅಂತಹ ಟೈಮಲ್ಲಿ ಇಲ್ಲ ರಿಮೋಟ್ ಏರಿಯಾದಲ್ಲಿ ಇರ್ತಾರೆ, ಅವ್ರಿಗೆ ಹಾಸ್ಪಿಟ್ಲಿಗೆ ಹೋಗಕ್ ಆಗಲ್ಲ. ಸೊ ಚಿಕ್ಕ ಪುಟ್ಟ ಈಗೇನ್ ಬಿಡಿ ನಂಗೆ ಸ್ಟ್ರೆಸ್ ಆಗ್ತಿದೆ, ಇದಕ್ಕೆ ಹಾಸ್ಪಿಟ್ಲಿಗೆ ಹೋದ್ರೆ ಜನ ಏನಂತಾರೋ ಅನ್ನೋ ಸ್ಟಿಗ್ಮಾ ಇರುತ್ತೆ. ಸೊ ಅಂತ ಟೈಮಲ್ಲಿ ಈ ಸಹಾಯವಾಣಿ ತುಂಬಾ ಹೆಲ್ಪ್ಫುಲ್ ಆಗಿದೆ. 24/7 ಇದಕ್ಕೆ ಆನ್ಲೈನ್ ಅಲ್ಲಿ ಇರುತ್ತೆ, ಕೌನ್ಸಿಲರ್ಸ್ ಇರ್ತಾರೆ, ಮಾತಾಡ್ತಾರೆ. ಇಲ್ಲ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಸೈಕಿಯಾಟ್ರಿಕ್ ಡಾಕ್ಟರ್ಸ್ ಇರ್ತಾರೆ, ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಇರ್ತಾರೆ, ಮಾತಾಡ್ತಾರೆ ಅವರು.
1: ಒಟ್ಟಾರೆ ಹೇಳಲಿಕ್ಕೆ ಹೋದ್ರೆ ಇದು ಒಂದು ಫ್ರೆಂಡ್ ಇನ್ ನೀಡ್, ಆದ್ರೆ ಫ್ರೆಂಡ್ ವಿಚ್ ಹೆಲ್ಪ್ಸ್ ಟೆಲಿಮಾನಸ್. ಅದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಏನಂದ್ರೆ, ಆಚೆ ಯಾರು ಮಾತನಾಡ್ತಾರೆ, ಯಾರು ಅಟೆಂಡ್ ಆಗ್ತಾರೆ, ಅಂಡ್ 24/7 ಅಂತ ಹೇಳಿದ್ರಿ, ಬಹಳ ಬಹಳ ನೆಗೆಟಿವ್ ಆದ ಥಾಟ್ಸ್ ಮಿಡ್ ನೈಟ್ ನಲ್ಲಿ ಬರುತ್ತೆ, ಮಿಡ್ ನೈಟ್ ನಲ್ಲಿ ಜನ ಕರೆ ಮಾಡ್ತಾರೆ.
2: ಸೊ ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಟೆಲಿಮಾನಸ್ ಅನ್ನೋದಕ್ಕೆ ಯಾರು ಬೇಕಾದ್ರೂ ಕಾಲ್ ಮಾಡಬಹುದು. ಸೊ ನಾವು ಹೇಳಿದಂಗೆ 24/7 ಇರೋ ಕಾರಣಕ್ಕೆ ಮಾನಸಿಕ ವ್ಯಥೆಗೆ ಒಳಗಾಗುವಂತವ್ರು ಅಥವಾ ಮಾನಸಿಕವಾಗಿ ಒಂದು ಸ್ಟ್ರೆಸ್ ಒಳಗಾಗುವಂತವ್ರು ಯಾವಾಗ ಬೇಕಾದ್ರೂ ಈ ಒಂದು ಪ್ರಾಬ್ಲಮ್ಗೆ ಬರಬಹುದು. ಸೊ ಈಗ ಡೇ ಟೈಮ್ ಅಲ್ಲಿ ಆದ್ರೆ ಅವರೆಲ್ಲ ಹತ್ರದಲ್ಲಿರುವಂತಹ ಹಾಸ್ಪಿಟಲ್ಗೆ ಅಥವಾ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬಹುದು. ಬಟ್ ಈಗ ನೈಟ್ ಅಲ್ಲಿ ಅವ್ರು ಎಲ್ಲಿ ಹೋಗ್ಬೇಕು, ಯಾರ ಹತ್ರ ಹೋಗಿ ಭೇಟಿ ಆಗ್ಬೇಕು ಅನ್ನೋದು ಮಾಹಿತಿ ಇರೋದಿಲ್ಲ. ಆಗ್ಲೇ ಹೇಳಿದ ಹಾಗೆ ಮಾನಸಿಕ ಕಾಯಿಲೆಗಳ ಬಗ್ಗೆ ಸಾಕಷ್ಟು ಜನಗೆ ಒಂದು ತಪ್ಪು ಕಲ್ಪನೆಗಳಿರ್ತವೆ, ಎಲ್ಲಿ ಹೋಗ್ಬೇಕು ಅಥವಾ ಇದ್ರ ಜನ ನನ್ನ ಇದ್ರ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ ಅಂತ ಒಂದು ಭಾವನೆ ಇರುತ್ತೆ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಜನ ಇದ್ರ ಬಗ್ಗೆ ಇದ್ ಮಾಡೋದಿಲ್ಲ. ಸೊ ಯಾವಾಗ ಅವ್ರಿಗೆ ಈ ರೀತಿಯಾದ ಒಂದು ನೆಗೆಟಿವ್ ಥಾಟ್ಸ್ ಗಳು ಬರ್ತವೆ, ಸ್ಟ್ರೆಸ್ ಜಾಸ್ತಿ ಆಗಿರುತ್ತೆ, ಸೊ ಅವ್ರು ನೈಟ್ ಆದ್ರೂ ಸರಿ ಅವರು ಈ ಒಂದು ನಂಬರ್ ಗೆ ಒಂದು ಕಾಲ್ ಅನ್ನ ಮಾಡಬಹುದು. ಸೊ ಅವರು ಇಮಿಡಿಯೇಟ್ ಆಗಿ ಈ 144/16 ಈ ನಂಬರ್ ಗೆ ಅವರು ಕಾಲ್ ಅನ್ನ ಮಾಡಿದಾಗ, ಇದು ಒಂದು IVRS ಬೇಸ್ಡ್ ಸಿಸ್ಟಮ್ ಇರುತ್ತೆ. ಸೊ ಈ IVRS ಬೇಸ್ಡ್ ಸಿಸ್ಟಮ್ ಇಂದ ಬಂದು ಯಾವ ರಾಜ್ಯದಿಂದ ಕಾಲ್ ಮಾಡ್ತಿರ್ತಾರೋ ಅದೇ ರಾಜ್ಯದಲ್ಲಿ ಆ ಒಂದು ಸೆಂಟರ್ ಗೆ ಕಾಲ್ ಹೋಗುತ್ತೆ, ಮತ್ತು ಅವರದೇ ಆದ ಒಂದು ಭಾಷೆಯಲ್ಲಿ ಕೌನ್ಸಿಲರ್ ಗಳು ಈ ಒಂದು ಕಾಲ್ ಅನ್ನ ಅಟೆಂಡ್ ಮಾಡ್ತಾರೆ ಇನಿಷಿಯಲ್ ಆಗಿ. ಸೊ ಕೌನ್ಸಿಲರ್ ಈ ಕಾಲ್ ಅನ್ನ ಅಟೆಂಡ್ ಮಾಡಿದಾಗ ಅವರ ಪ್ರಾಥಮಿಕ ಒಂದು ಮಾಹಿತಿಗಳು, ಅವರ ಹೆಸರಾಗ್ಬಹುದು, ವಯಸ್ಸಾಗ್ಬಹುದು, ಎಲ್ಲಿಂದ ಫೋನ್ ಮಾಡ್ತಿದ್ದಾರೆ, ಹಾಗೂ ಅವರಿಗೆ ಏನು ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇನಿಷಿಯಲ್ ಮಾಹಿತಿಯನ್ನು ತಗೊಂಡು ಅವರು ಅವರಿಗೆ ಬೇಕಾದಂತ ಒಂದು ಕೌನ್ಸಿಲಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಅವರು ಒಂದು ಡಿಸ್ಟ್ರೆಸ್ ಇಂದ ಹೊರಗಡೆ ಬರಲಿಕ್ಕೆ ಅವರು ತಮ್ಮದೇ ಆದ ಒಂದು ಭಾಷೆಯಲ್ಲಿ ಅವರಿಗೆ ಒಂದು ಮಾಹಿತಿಯನ್ನ ಕೊಡ್ತಾ ಇರ್ತಾರೆ. ಸೊ ಅವರ ಮಟ್ಟದಲ್ಲಿ ಆ ಒಂದು ಪ್ರಾಬ್ಲಮ್, ಆ ಒಂದು ಸ್ಟ್ರೆಸ್ಫುಲ್ ಸಿಚುವೇಶನ್ ಆಗ್ಬಹುದು, ಆ ಒಂದು ನೆಗೆಟಿವ್ ಥಾಟ್ಸ್ ಗಳಾಗ್ಬಹುದು, ಸಾಲ್ವ್ ಆಯ್ತು ಓಕೆ ಇಲ್ಲ ಅನ್ನೋದ್ರೆ ಅವ್ರು ಏನ್ ಮಾಡಬಹುದು ಅಂದ್ರೆ ಈ ಕಾಲ್ ಅನ್ನ ಎಸ್ಕಲೇಟ್ ಮಾಡ್ತಾರೆ, ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ಆಗ್ಬಹುದು ಅಥವಾ ಸೈಕಾಟ್ರಿಸ್ಟ್ಗೆ ಅವರು ಈ ಕಾಲ್ ಅನ್ನ ಒಂದು ಎಸ್ಕಲೇಟ್ ಮಾಡ್ತಾರೆ. ಸೊ ಆಗ ಅವರು ಮನೋವೈದ್ಯರ ಒಂದು ಸಲಹೆಯನ್ನು ಸಹ ಪಡೆದುಕೊಂಡು ಈ ಒಂದು ತೊಂದರೆಯಿಂದ ಅವರು ಹೊರಗಡೆ ಬರೋದಕ್ಕೆ ಸಾಧ್ಯವಾಗುತ್ತೆ.
1: ಬಹಳ ವಿವರವಾಗಿ ತಿಳಿಸಿದ್ರಿ ಡಾಕ್ಟರ್ ಸರ್. ಈಗ ಬಹಳ ಮುಖ್ಯವಾಗಿ ಮೇಡಮ್ ಅವತ್ತು ಹೇಳಿದ್ರು, ಸಮಸ್ಯೆಗಳು, ಮಾನಸಿಕ ಸಮಸ್ಯೆ ಏನಾದರೂ ಇದ್ರೆ ಹಂಚ್ಕೊಳ್ಳಿಕ್ಕೆ ಸ್ವಲ್ಪ ಸಂಕೋಚ ಪಡ್ತಾರೆ.
3: ಓಕೆ,
1: ಯಾರಿಗಿಲ್ಲ ತೊಂದರೆ ಸಮಸ್ಯೆ ನೋವು ಎಲ್ಲರಿಗೂ ಇದೆ, ನಮಗೂ ಇದೆ ನಿಮಗೂ ಇದೆ, ಬಟ್ ಅದನ್ನ ಡೀಲ್ ಹೇಗೆ ಮಾಡಬೇಕು ಅದು ಬಹಳ ಮುಖ್ಯ. ಯಾರಿಗೆ ಡೀಲ್ ಮಾಡ್ಲಿಕ್ಕೆ ಆಗುದಿಲ್ಲ ಆ ಒಂದು ಲೆವೆಲ್ಗೆ ಹೋಗ್ಬಿಡ್ತಾರೆ ಅಂಡ್ ಆತ್ಮಹತ್ಯೆ ಅನ್ನೋ ಒಂದು ಸ್ಟೇಜ್ಗೆ ಬರ್ತಾರೆ, ಅಂತವ್ರನ್ನ ಎನ್ಕೌಂಟರ್ ಮಾಡಿದ್ರೆ ಕ್ಯಾನ್ ಯು ಗಿವ್ ಅ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್?
2: ಸೊ ಈಗ ನಾವು ನೋಡಿದ ಹಾಗೆ ಈಗ ಟೆಲಿಮಾನಸ್ಗೆ ಒಂದು ಕಾಲ್ ಮಾಡಿರುವಂತಹ ಒಂದು ಎಕ್ಸಾಂಪಲ್ ನಾನು ಕೊಡ್ತೇವೆ. ಓಕೆ, ಸೊ ಏನಾಗಿತ್ತಂದ್ರೆ ಒಂದು ಹಾಸ್ಟೆಲ್ ಅಲ್ಲಿ ಓದುವಂತ 12th ಸ್ಟ್ಯಾಂಡರ್ಡ್ ಅಥವಾ ಪಿ ಪಿಯುಸಿ ಸೆಕೆಂಡ್ ಪಿಯುಸಿಯ ಹುಡುಗ, ಅವನಿಗೆ ತನ್ನ ಕ್ಲಾಸ್ ಅಲ್ಲಿ ತನ್ನ ಸ್ನೇಹಿತರೊಂದಿಗೆ ಜಗಳವಾಗಿತ್ತು, ಹಾಗೂ ಅವರ ಸ್ನೇಹಿತರು ಇವನಿಗಿಂತ ಚೆನ್ನಾಗಿ ಓದ್ತಾ ಇದ್ರು, ಜಾಸ್ತಿ ಮಾರ್ಕ್ಸ್ ಬಂದಿತ್ತು. ಸೊ ಅವತ್ತು ರಿಸಲ್ಟ್ ಬಂದ ದಿನ ಅವತ್ತು ಸಾಯಂಕಾಲ ಅವನಿಗೆ, ಸೊ ಅವನಿಗೆ ಅವನು ಫೇಲ್ ಆಗಿದ್ದ, ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ದ. ಸೊ ಫೇಲ್ ಆದಂತ ಆ ವಿದ್ಯಾರ್ಥಿ ಏನ್ ಮಾಡ್ದ ಅಂದ್ರೆ ಸಾಕಷ್ಟು ನೆಗೆಟಿವ್ ವಿಚಾರಗಳನ್ನ ತಗೊಂಡು ಅಳೋದಕ್ಕೆ ಸ್ಟಾರ್ಟ್ ಮಾಡಿ ಇಡೀ ದಿವಸ ಯಾರ ಜೊತೆನೂ ಮಾತಾಡದಂಗೆ ತನಗ್ ತಾನೇ ಒಂದು ರೂಮ್ ಅಲ್ಲಿ

0: ಕೂಡ ಹಾಕೊಂಡು ಯಾರ ಜೊತೆನೂ ಮಾತಾಡ್ದಂಗೆ ಇರ್ತಿದ್ದ. ಸೊ ಇದ್ದ. ಸೊ ಆವಾಗ ಏನಾಗಿತ್ತಂದ್ರೆ ಅವತ್ತು ರಾತ್ರಿ ಅವನಿಗೆ ಈ ರೀತಿ ನಾನು ಇರಬಾರದು, ನಾನು ನನ್ನ ಸ್ನೇಹಿತರಕ್ಕಿಂತ ನನ್ನ ಕಡಿಮೆ ಮಾರ್ಕ್ಸ್ ಬಂದಿದೆ, ಸೊ ಅವರನ್ನ ನಾನು ಫೇಸ್ ಮಾಡೋದಕ್ಕೆ ಆಗೋದಿಲ್ಲ, ನನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ, ನಾನು ಯಾರಿಗೂ ಮುಖ ತೋರ್ಸೋಂಗೆ ಇರೋದಿಲ್ಲ, ಈಗ ನಾನು ನನ್ನ ತಂದೆ ತಾಯಿ ನನ್ನ ನಂಬಿದ್ರು, ಸೊ ನಾನು ಅವ್ರಿಗೆ ಅವ್ರ ನಂಬಿಕೆಯ ವಿರುದ್ಧ ಫೇಲ್ ಆಗ್ಬಿಟ್ಟಿದ್ದೀನಿ, ಸೊ ನಾನು ಇರೋದಕ್ಕಿಂತ ಸಾಯೋದೇ ವಾಸಿ ಅನ್ನೋ ಒಂದು ಥಾಟ್ಸ್ಗೆ ಒಳಗಾಗಿ ಅವರು ಬೇಜಾರು ಮಾಡ್ಕೊಂಡು ಅಳ್ತಾ ಇದ್ರು. ಸೊ ಇದನ್ನ ನೋಡಿದಂತ ಅವನ ರೂಮ್ಮೇಟ್ ಇದನ್ನ ಐಡೆಂಟಿಫೈ ಮಾಡಿಬಿಟ್ಟು, ಸೊ ಅವಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ ಈ ಒಂದು ಟೆಲಿಮನಸ್ಗೆ ಒಂದು ಕಾಲ್ ಅನ್ನ ಮಾಡಿದ್ರು, 1446 ಕಾಲ್ ಮಾಡಿದ್ರು. ಸೊ ಆಗ ಹುಡುಗನ ಹತ್ರ ನಾವು ಮಾತಾಡಿದಾಗ ಅವನಿಗೆ ಈ ರೀತಿಯಾಗಿ ಇಲ್ಲ, ನಾನು ಫ್ಯಾನ್ಗೆ ನೇಣ ಹಾಕೊಂಡು ನಾನು ಸಾಯ್ಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದ ಹುಡುಗ. ಸೊ ಆಗ ನಮ್ಗೆ ಈ ಮಾಹಿತಿ ಸಿಕ್ಕಾಗ ನಾವು ಅವನಿಗೆ ಫಸ್ಟ್ ಇನಿಷಿಯಲ್ ಆಗಿ ಕೌನ್ಸಿಲಿಂಗ್ ಮಾಡಿದ್ವಿ. ಸೊ ಈ ರೀತಿ ಮಾಡ್ಕೊಳ್ಳೋದು ತಪ್ಪು, ಇದರಿಂದ ಹೊರಗಡೆ ಬರೋದು ಹೇಗೆ, ಈ ಒಂದು ಸುಸೈಡಲ್ ಥಾಟ್ಸ್ ಇಂದ ಹೊರಗಡೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ಅವನಿಗೆ ಇನಿಷಿಯಲ್ ಆಗಿ ಮಾಹಿತಿಯನ್ನು ಕೊಟ್ವಿ. ಹಾಗೂ ನಮ್ಮ ಟೀಮ್ ಆ ಹಾಸ್ಟೆಲ್ ಆ ಧಾರವಾಡದಲ್ಲೇ ಇದ್ದ ಕಾರಣಕ್ಕೆ ನಾವು ಅಲ್ಲೇ ಲೋಕಲ್ ಅಲ್ಲಿ ವಿಸಿಟ್ ಮಾಡಿ ಅವ್ರು ಆ ಹುಡುಗನಿಗೆ ಒಬ್ಬ ಶಾಂತಿಯನ್ನು ಕೊಟ್ಟು ಅವನಿಗೆ ಈ ಪ್ರಾಬ್ಲಮ್ ಹೊರಗಡೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ಅವ್ನು ಮಾಹಿತಿಯನ್ನು ಕೊಟ್ಟು ಅವನಿಗೆ ಬೇಕಾದ ಚಿಕಿತ್ಸೆಯನ್ನು ಸಹ ಅಲ್ಲಿ ನಾವು ಅವನಿಗೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದರಿಂದ ನಾವು ಒಂದು ಜೀವವನ್ನು ಉಳಿಸೋದಕ್ಕೆ ಸಾಧ್ಯವಾಯಿತು. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಟೆಲಿಮನಸ್ ಯಾವುದೇ ಸಮಯದಲ್ಲಿ ಜೀವ ಉಳಿಸುವಂತ ಕೆಲಸವನ್ನು ಸಹ ಮಾಡ್ತಾ ಇರುತ್ತೆ. ಸೊ ಮಾನಸಿಕ ಕಾಯಿಲೆಗಳು ಅಥವಾ ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ 24/7 ವರ್ಕ್ ಮಾಡ್ತಾ ಇದೆ.
1: ಜೀವ ಉಳಿಸಿದ್ರೆ ಒಂದು ಬೇಸಿಕಲಿ ಅವ್ರ ಫ್ರೆಂಡ್ಸ್ ಕರೆ ಮಾಡಿದ್ರು ಬಹಳ ಉತ್ತಮವಾದ ವಿಷಯ. ಅಂತ ಸಂದರ್ಭದಲ್ಲಿ ರೆಸ್ಪಾನ್ಸ್ ಅದ್ಭುತ ಇದೆ. ಇನ್ನೂ ಸ್ವಲ್ಪ ತಿಳಿಸಿ ಎಷ್ಟು ಕರೆ ಬರುತ್ತೆ, ರೆಸ್ಪಾನ್ಸ್ ಹೇಗಿದೆ, ಜನರು ಯಾವ ರೀತಿ ಇದ್ರ ಬಗ್ಗೆ ಜಾಗೃತರಾಗಿದ್ದಾರೆ?
0: ಓಕೆ, ಈ ಒಂದು ಟೆಲಿಮನಸ್ ಪ್ರೋಗ್ರಾಮ್ 2022 October 10 ಸ್ಟಾರ್ಟ್ ಆಗಿರೋದು. ಸೊ ಅಲ್ಲಿಂದ ಇಲ್ಲಿವರೆಗೂ ಇದು ರಾಷ್ಟ್ರ ವ್ಯಾಪ್ತಿ, ಸೊ ಇಡೀ ರಾಷ್ಟ್ರದಲ್ಲಿ ಈ ಒಂದು ಪ್ರೋಗ್ರಾಂ ನಡೀತಾ ಇರೋದು. ಸೊ ಈ ಒಂದು ಪ್ರೋಗ್ರಾಮ್ ಅನ್ನ 53 ಟೆಲಿಮನಸ್ ಸೆಲ್ಸ್ ಇದರಲ್ಲಿ ಕಾರ್ಯವೈಖರಿಯನ್ನು ನಡೀತಾ ಇದೆ. ಸೊ ಇಲ್ಲಿವರೆಗೂ ಇಡೀ ದೇಶದಲ್ಲಿ ಹೇಳೋದಾದ್ರೆ ನಾವು 24,00,000 ಹೆಚ್ಚು ಜನ ಈ ನಂಬರ್ಗೆ ಒಂದು ಫೋನ್ ಮಾಡಿ ತಮಗೆ ಒಂದು ಹೆಲ್ಪ್ ಅನ್ನ ಒಂದು ಪಡೆದಿದ್ದಾರೆ. ನಾವು ಇಲ್ಲಿ ನಮ್ಮ ಧಾರವಾಡದ ಡಿಮಾಂಡ್ಸ್ ಸೆಲ್ ಬಗ್ಗೆ ನಾವು ಮಾತಾಡೋದಾದ್ರೆ ಇಲ್ಲಿ 65,000 ಜನ ಇಲ್ಲಿವರೆಗೂ ಫೋನ್ ಮಾಡಿದ್ದಾರೆ. ಅದರಲ್ಲಿ ಮೇನ್ ಆಗಿ 18-40 ಹೆಚ್ಚಿನ ಜನ ಅದರಲ್ಲಿ ಫೋನ್ ಮಾಡಿದ್ದಾರೆ. ಸೊ ಇದರನ್ನ ಫೋನ್ ಮಾಡಿ ಅವ್ರಿಗೆ ಹೆಲ್ಪ್ ಅನ್ನ ತಗೊಂಡಿದ್ದಾರೆ. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ ಅವರು ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ತಗೊಂಡಿದ್ದಾರೆ. ಅವರು ಮಾನಸಿಕ ಆರೋಗ್ಯ ಸರಿ ಇಲ್ಲದಿದ್ದಾಗ ಮಾನಸಿಕ ಕಾಯಿಲೆ ಕಂಡು ಬಂದಾಗ ಎಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡೆಯಬೇಕು ಎಂಬ ಮಾಹಿತಿಯನ್ನು ಸಹ ಪಡೆದಿರುತ್ತಾರೆ. ಸೊ ಯಾವ ಡಾಕ್ಟರ್ ಭೇಟಿ ಆಗಬೇಕು, ಯಾವ್ಯಾವ ಸೆಂಟರ್ಗೆ ಹೋಗಬೇಕು ಅನ್ನೋದ್ರ ಸಹ ಮಾಹಿತಿಯನ್ನು ಅವರು ಪಡೆದಿರುತ್ತಾರೆ. ಸೊ ಇದರಿಂದ ಸಾಕಷ್ಟು ಜನಕ್ಕೆ ಈ ರೀತಿ ಅವ್ರಿಗೆ ಹೆಲ್ಪ್ ಆಗ್ತಾ ಇದೆ. ಹಾಗೂ ಸಾಕಷ್ಟು ಜನ ಡಿಸ್ಟ್ರೆಸ್ ಕಾಲ್ ಅಂತ ಹೇಳ್ತೀವಿ. ಸೊ ಈ ರೀತಿ ಸ್ಟ್ರೆಸ್ ಅಲ್ಲಿ ಇರಬೇಕಾದ್ರೆ ಅಥವಾ ಸುಸೈಡಲ್ ಥಾಟ್ಸ್ ಬರಬೇಕಾದ್ರೆ ಇದರಿಂದ ಅವರು ಹೊರಗಡೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ಹೆಲ್ಪ್ ಅನ್ನ ತಗೊಂಡಿರ್ತಾರೆ. ಮತ್ತು ಸಾಕಷ್ಟು ಜನ ವಿದ್ಯಾರ್ಥಿಗಳು ಈ ಎಕ್ಸಾಮ್ ಪರೀಕ್ಷೆಯ ಸಮಯದಲ್ಲಿ ಆಗುವಂತ ಆಂಗ್ಸೈಟಿ, ನೆನಪಿನ ಶಕ್ತಿ ಕಡಿಮೆ ಆಗುವಂತ ಒಂದು ಪ್ರಾಬ್ಲಮ್ ಏನಿರುತ್ತೆ ಅದರ ಬಗ್ಗೆನೂ ಸಹ ಸಾಕಷ್ಟು ವಿದ್ಯಾರ್ಥಿಗಳು ಕರೆ ಮಾಡಿ ಅದನ್ನ ಹೇಗೆ ಸರಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಸಹ ಅವರು ಮಾಹಿತಿಯನ್ನ ಪಡೆದಿರುತ್ತಾರೆ.
1: ಡಾಕ್ಟರ್ ಸರ್, ಅಂತ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಕಷ್ಟ ಹಂಚಿಕೊಳ್ಳಿಕ್ಕೆ ಅವರ ಭಾಷೆ ಒಂದು ಉತ್ತಮ ಮಾರ್ಗ. ಯಾವೆಲ್ಲ ಭಾಷೆಯಲ್ಲಿ ಸೇವೆಗಳು ಲಭ್ಯ ಇದೆ
2: ಇವಾಗ? ಆಕ್ಚುಲಿ ನಮ್ಮ ಭಾರತದಲ್ಲಿ 20 ಹೆಚ್ಚು ಭಾಷೆಯಲ್ಲಿ ಸೇವೆ ಲಭ್ಯ ಇದೆ. ಇವಾಗ ನೀವು ಕರ್ನಾಟಕದಿಂದ ಕಾಲ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಕರ್ನಾಟಕಕ್ಕೆ ಕನೆಕ್ಟ್ ಆಗುತ್ತೆ. ಆದ್ರೆ ನೀವು ಬೇರೆ ಭಾಷೆ ಮಾತಾಡ್ತೀನಿ, ನಾನು ಇವಾಗ ಫಾರ್ ಎಕ್ಸಾಂಪಲ್ ಮರಾಠಿ ಮಾತಾಡ್ತೀನಿ, ಇಲ್ಲ ಅಂದ್ರೆ ಉತ್ತರ ಭಾರತದ ಯಾವ್ದಾದ್ರು ಭಾಷೆ ಮಾತಾಡ್ತೀನಿ ಅಂದ್ರೆ ನಮ್ಮಲ್ಲೇ ಒಳಗಡೆ ಟ್ರಾನ್ಸ್ಫರ್ ಮಾಡುವಂತಹ ಒಂದು ಪ್ರೋಟೋಕಾಲ್ ಕೂಡ ಇದೆ ನಮ್ಮಲ್ಲಿ. ಇವಾಗ ನೀವು ಅದೇ ಸರ್ ಹೇಳ್ದಂಗೆ IVR ಮೂಲಕ ಕಾಲ್ ಕನೆಕ್ಟ್ ಆಗುತ್ತೆ, ಅಲ್ಲೇನೆ ಭಾಷೆ ಕೇಳುತ್ತೆ ನಿಮ್ಗೆ. ಕನ್ನಡಕ್ಕಾಗಿ 1 ಒತ್ತಿ, ಇಂಗ್ಲಿಷ್ಗಾಗಿ 2 ಒತ್ತಿ, ಹಿಂದಿಗಾಗಿ 3 ಒತ್ತಿ ಅಂತ ಈಗ IVR ಅಲ್ಲೇ ಕೇಳುತ್ತೆ. ಸೊ ಯಾವ ನೀವು ಭಾಷೆಯಲ್ಲಿ ಕಂಫರ್ಟಬಲ್ ಆಗಿದ್ದೀರಾ, ಸೊ ಅದಕ್ಕೆ ನೀವು ಅದನ್ನ ನಂಬರ್ ಅನ್ನ ಟೈಪ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆ ಲ್ಯಾಂಗ್ವೇಜ್ ಗೆ ಕನೆಕ್ಟ್ ಆಗುತ್ತೆ. ಇವಾಗ ಕರ್ನಾಟಕದಲ್ಲಿದ್ದೀರಾ, ಸೊ ಕರ್ನಾಟಕ ಸೆಲ್ಗೆ ಕನೆಕ್ಟ್ ಆಗೋದ್ರಿಂದ ಸೊ ನೀವು ಕನ್ನಡದಲ್ಲಿ ಮಾತಾಡ್ಬಿಟ್ಟು ಕನ್ನಡದಲ್ಲಿನೇ ನೀವು ಫಾರ್ ಎಕ್ಸಾಂಪಲ್ ಟೈಪ್ ಮಾಡಿಬಿಟ್ಟು ನೀವು ಕೌನ್ಸಿಲ್ ಜೊತೆ ಮಾತಾಡ್ಬೇಕಾದ್ರೆ ಇಲ್ಲ ನಾನು ಕರ್ನಾಟಕದಲ್ಲಿ ಇದ್ದೀನಿ ಆದ್ರೆ ನನಗೆ ಬೇರೆ ಭಾಷೆ ಬೇಕು ನನಗೆ ಮಾತಾಡಕ್ಕೆ ಅಂತ ಅಂದ್ರೂ ಕೂಡ ತೊಂದರೆ ಇಲ್ಲ. ನಾವೇ ಒಳಗಿಂದಾನೆ ಯಾವ ಭಾಷೆ ಬೇಕಲ್ಲ ಒಂದು ಭಾಷೆ ಒಂದು ಕೌನ್ಸಿಲರ್ಗೆ ನಾವೇ ಕಾಲ್ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಭಾಷೆಯ ತೊಂದರೆ ಏನು ಆಗೋದಿಲ್ಲ. 20 ಹೆಚ್ಚಿಗೆ ಇರುವಂತಹ ಭಾಷೆಯಲ್ಲಿ ನಮ್ಮ ಕೌನ್ಸಿಲರ್ಸ್ ಟ್ರೈನ್ಡ್ ಕೌನ್ಸಿಲರ್ಸ್ ಕೌನ್ಸಿಲಿಂಗ್ ಮಾಡ್ತಾರೆ.
1: ಇತ್ತೀಚಿನ ದಿನಗಳಲ್ಲಿ ಸಮಸ್ಯೆಯನ್ನ ಹಂಚಿಕೊಳ್ಳೋದು ಬಹಳ ಅಂದ್ರೆ ಅವರು ಒಂದ್ ಸ್ವಲ್ಪ ಹಿಂಜರಿತಾರೆ, ಸಂಕೋಚ ಪಡ್ತಾರೆ. ಓಕೆ, ಅಂತ ಸಂದರ್ಭದಲ್ಲಿ ಕಾಲ್ ಕನೆಕ್ಟ್ ಮಾಡುವಾಗ ಕಟ್ ಮಾಡಿದ್ರು ಲಾಸ್ಟ್ ಅಲ್ಲಿ, ಬ್ಯಾಡ ಇದ್ನ್ಯಾಕೆ ಹಂಚ್ಕೊಳ್ಳೋದು, ಕಾಲ್ ವಾಪಸ್ ಮಾಡ್ತೀರಾ ಏನು?
3: ಸರ್, ಇದರಲ್ಲಿ IVR ಸಿಸ್ಟಮ್ ಅಲ್ಲಿ ಯಾವ ರೀತಿ ಇದೆ ಅಂದ್ರೆ, ಅಥವಾ ಆಪ್ತ ಸಮಾಲೋಚಕರ ಆಯ್ತು ಅಥವಾ ಮನೋವೈದ್ಯರು ಅಥವಾ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ಮಾತನಾಡುವಾಗ ಅವ್ರಿಗೆ ಏನಾದರೂ ಇಲ್ಲ ನಾನು ಮಾತಾಡೋದು ಬೇಡ ಅಂತ ಏನಾದ್ರೂ ಕಟ್ ಮಾಡಿದ್ರೆ, ನಮ್ದಲ್ಲಿ ಆ ನಮ್ಮ ಒಂದು ಡೆಸ್ಕ್ಟಾಪ್ ಅಲ್ಲಿ ಒಂದು ಆಪ್ಷನ್ಸ್ ಇದೆ, ಕಾಲ್ ಬ್ಯಾಕ್ ಅಂತ ಕೂಡ ಒಂದು ಆಪ್ಷನ್ಸ್ ಇದೆ. ಮತ್ತೆ ಏನಾದ್ರೂ ಮಿಸ್ಡ್ ಕಾಲ್ ಕೂಡ ಬಂದ್ಬಿಡುತ್ತೆ ಸರ್, ನಾವೇನೋ ಮಾಡುವಾಗ ಮಿಸ್ಡ್ ಕಾಲ್ ಕೂಡ ಬರುತ್ತೆ. ಅವಾಗ ಕೂಡ ನಾವೇನ್ ಮಾಡ್ತೀವಿ, ನಮ್ಮ ಕಾಲ್ ಮುಗಿದ ತಕ್ಷಣ ಮಿಸ್ಡ್ ಕಾಲ್ ಆಯ್ತು ಕಾಲ್ ಬ್ಯಾಕ್ ಕೂಡ ಮಾಡುವಂತ ಒಂದು ಸಿಚುವೇಶನ್ ನಮ್ಮ ಇದರಲ್ಲಿ ಇದೆ ಸರ್, ನಮ್ಮ ಒಂದು ಡೆಸ್ಕ್. ಕಷ್ಟ ಪಲ್ಲಿದೆ ಸರ್.
1: ಬಹಳ ಮುಖ್ಯವಾಗಿ ಈಗ ಇದ್ ಯಾಕೆ ಹೇಳ್ತಾ ಇದ್ದೇನೆ ಆಚೆ, ಈಗ ಕಷ್ಟ ಹಂಚ್ಕೋತಾ ಇದ್ದಾರೆ, ಕಾಲ್ ಮಾಡಿದ್ರು ಮಿಸ್ಡ್ ಆಯ್ತು, ನೀವು ವಾಪಸ್ ಕಾಲ್ ಮಾಡಿದ್ರಿ, ಅವರ ಸಮಸ್ಯೆಗೆ ಪರಿಹಾರ ಮಾಡಿದಿರಾ, ಎಷ್ಟಂತ ಕೇಸಸ್ ಬಂದಿದೆ ಪ್ಲೀಸ್ ಒಂದು.
0: ಸೊ ಈಗ ಏನಾಗುತ್ತಂದ್ರೆ ಕಾಲರ್ ಫೋನ್ ಮಾಡಿದಾಗ ಅವರು ತಮ್ಮ ಪ್ರಾಬ್ಲಮ್ ಅನ್ನ ಹೇಳ್ತಾನೆ, ಅವರು ಬೇಜಾರುಗೊಳಗಾಗಿ ಅಳ್ತಾ ಅವರೇ ಫೋನ್ ಕಟ್ ಮಾಡ್ಬಿಡ್ತಾರೆ. ಸೊ ಈ ರೀತಿ ಕಾಲ್ ಗಳನ್ನ ನಾವು ಸಾಕಷ್ಟು ನೋಡಿದೀವಿ. ಸೊ ಆ ರೀತಿ ಆದಾಗ ಅವರು ಸಮಾಧಾನ ಮಾಡ್ಕೊಳ್ಳೋಕೆ ಟೈಮ್ ಕೊಟ್ಟು ನಾವೇನ್ ಮಾಡ್ತೇವೆ ಅಂದ್ರೆ ಅವರಿಗೆ ಕಾಲ್ ಬ್ಯಾಕ್ ಆಪ್ಷನ್ ಅನ್ನ ಹೇಳಿರ್ತೀವಿ ಅವರಿಗೆ. ಸೊ ಅವ್ರಿಗೂ ಕೇಳಿರ್ತೀವಿ ನಾವು, ನಿಮ್ಗೆ ಅವರ ಕನ್ಸೆಂಟ್ ಅನ್ನ ಪಡಿತೀವಿ. ಸೊ ನಾವು ನೀವು ಆರಾಮಾಗಿದ್ದಾಗ ನೀವು ಸಮಾಧಾನವಾಗಿರೀ ಅಂತ ಇದು ಮಾಡ್ಕೊಂಡಾಗ ನಾವು ವಾಪಸ್ ನಿಮ್ಗೆ ಕಾಲ್ ಮಾಡ್ಬೋದಾ, ನಿಮ್ಮ ಪರಿಸ್ಥಿತಿಯನ್ನು ತಿಳ್ಕೋಬಹುದಾ, ನಿಮ್ಗೆ ಇನ್ನೂ ಹೆಚ್ಚಿನ ಸಹಾಯವನ್ನು ನಾವು ಮುಂದೆ ಮಾಡ್ಬೋದಾ ಅಂತ ಒಂದು ಕನ್ಸೆಂಟ್ ಅನ್ನ ತಗೊಂಡು ಅವರಿಗೆ ಕಾಲ್ ಬ್ಯಾಕ್ ಮಾಡುವಂತ ಆಪ್ಷನ್ ಇರುತ್ತೆ. ಸೊ ಅದನ್ನ ಕಾಲ್ ಬ್ಯಾಕ್ ಮಾಡಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಸೊ ಅದರಿಂದ ಹೊರಗಡೆ ಬರುವಂತ ಮಾರ್ಗಗಳು ಏನು ಅಂತ ಅಂದ್ಬಿಟ್ಟು ಅವ್ರಿಗೆ ನಾವು ಒಂದು ಕೌನ್ಸಿಲಿಂಗ್ ಅನ್ನ ಮಾಡ್ತೀವಿ ಮತ್ತು ಅದರಿಂದ ಹೊರಗಡೆ ಬರೋದಕ್ಕೆ ಮಾಹಿತಿಯನ್ನು ಸಹ ಅವ್ರಿಗೆ ಕೊಡ್ತೀವಿ. ಸೊ ಯಾರಾದ್ರೂ ಈಗ ಮಿಸ್ ಕಾಲ್ ಕೊಟ್ಟರು ಅವ್ರಿಗೆ ಭಯ ಇರುತ್ತೆ, ಏನ್ ಯಾರು ಫೋನ್ ಮಾಡ್ತಾರೋ ಅಥವಾ ಯಾರು ಎತ್ತಾರೋ ಅನ್ನೋ ಮಾಹಿತಿ ಇರೋದಿಲ್ಲ ಅವ್ರಿಗೆ. ಸೊ ಅವ್ರಿಗೆ ನಾವೇನ್ ತಿಳ್ಸಕ್ ಹೇಳ್ತೀವಿ ಅಂದ್ರೆ ಬಂದು ನಿಮ್ಮ ಫೋನ್ ನಂಬರ್ ಸಹ ನಮಗೆ ಬರೋದಿಲ್ಲ, ನಂಬರ್ ಸಹ ನಮಗೆ ಗೊತ್ತಾಗೋದಿಲ್ಲ. ಅಲ್ಲಿ ನಮಗೆ ಮಾಸ್ಕ್ಡ್ ಆಗಿರುತ್ತೆ ಆ ನಂಬರ್, ಫೋನ್ ನಂಬರ್ ಮಾಸ್ಕ್ಡ್ ಆಗಿರುತ್ತೆ ಅಥವಾ ಟ್ರಾನ್ಸ್ಕ್ರಿಪ್ಟ್ ಆಗಿರುತ್ತೆ ನಂಬರ್. ಸೊ ಯಾರು ಫೋನ್ ಮಾಡಿದ್ದಾರೆ ಅಂತಾನು ಸಹ ನಮಗೂ ಸಹ ಯಾರಿಗೂ ಸಹ ಗೊತ್ತಾಗೋದಿಲ್ಲ. ಸೊ ಈ ಒಂದು ಕಾನ್ಫಿಡೆನ್ಶಿಯಾಲಿಟಿನ ನಾವು ಈ ಒಂದು ಟೆಲಿಮನಸ್ ಪ್ರೋಗ್ರಾಮ್ ಅಲ್ಲಿ ಮೇಂಟೈನ್ ಮಾಡ್ತಾ ಇದೀವಿ.
1: ಅದ್ ಮಾತ್ರ ನಿಜ, ನೀವು ಅವತ್ತು ಸಂದರ್ಭ ಎಕ್ಸ್ಪೀರಿಯನ್ಸ್ ಶೇರ್ ಮಾಡುವಾಗ ಹೆಸರು ತಗೊಳ್ಳಿಲ್ಲ. ಅಲ್ಲೇ ಮುಖ್ಯವಾದ ಪ್ರಶ್ನೆ, ಯಾರಾದ್ರೂ ಕರೆ ಮಾಡಿದ್ರೆ ಅವರ ಪ್ರೈವಸಿ ಎಷ್ಟು ಪ್ರೊಟೆಕ್ಟೆಡ್ ಇರುತ್ತೆ ಅದರ ಬಗ್ಗೆ ತಿಳಿಸಿ.
2: ಓಕೆ ಸರ್, ಅದು ಹೇಗಿರುತ್ತೆ ಅಂದ್ರೆ ಕಾಲ್ ಫಸ್ಟ್ ಆಫ್ ಆಲ್ ರೆಕಾರ್ಡ್ ಆಗಲ್ಲ, ಅಂಡ್ ಇದು ಕಾನ್ಫಿಡೆನ್ಶಿಯಾಲಿಟಿ ಮೇಂಟೈನ್ ಮಾಡ್ತೀವಿ ನಾವು. ಯಾರಾದ್ರೂ ಕಾಲ್ ಮಾಡಿದ್ರು ಅಂದ್ರೆ ಸೋಷಿಯಲ್ ಡೆಮೋಗ್ರಫಿ ತಗೊಳ್ಬೇಕಾದ್ರೆ ನಾವು ಕೇಳ್ತೀವಿ ನಿಮ್ ಹೆಸರನ್ನ ಕೇಳ್ಬಹುದಾ ಅಂತ. ಅವರು ಕೊಡೋಕೆ ರೆಡಿ ಇದ್ರೆ ನಾವು ತಗೊಳ್ತೀವಿ, ಇಲ್ಲ ಹೆಸರನ್ನ ನಾವು ಫೋರ್ಸ್ ಮಾಡಿ ಕೇಳಲ್ಲ ಸರ್. ಬಿಕಾಸ್ ನಮ್ದು ಮೇನ್ ಮೋಟೋ ಇರೋದು ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ, ಅವ್ರ ಡಿಸ್ಟ್ರೆಸ್ ನಿಂದ ಹೊರಗ್ ಬರ್ಬೇಕು ಅನ್ನೋದು ಮಾತ್ರ ನಮ್ಮ ಒಂದು ಮೋಟೋ ಆಗಿರೋದ್ರಿಂದ ಅವರು ಹೆಸರು ಹೇಳಕ್ ಇಷ್ಟಪಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಹೇಳ್ತೀವಿ. ಯಾವ ಜಿಲ್ಲೆಯಿಂದ ಕರೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಾಕು, ಯಾಕಂದ್ರೆ ಇದು ಆತ್ಮಹತ್ಯೆ ಅಂತ ಕೇಸ್ ಅಂತ ಬಂದಾಗ ನಮ್ಗೆ ಜಿಲ್ಲೆ ಮುಖ್ಯ ಆಗುತ್ತೆ. ಸೊ ಅಂತ ಟೈಮಲ್ಲಿ ನಾವು ಕೇಳ್ತೀವಿ, ಇಲ್ಲ ಅಂತಂದ್ರೆ ಅವ್ರ ಹೆಸರು ಹೇಳಿಲ್ಲ ಅಂದ್ರೆ ತೊಂದರೆ ಇಲ್ಲ, ಕಾನ್ಫಿಡೆನ್ಶಿಯಲ್ ಆಗಿರುತ್ತೆ. ಆ ಕೇಸ್ನ ನಾವು ಬೇರೆದವ್ರ ಜೊತೆ ಶೇರ್ ಮಾಡೋದಾಗ್ಲಿ ಬೇರೆದವ್ರ ಜೊತೆ ಹೇಳೋದಾಗ್ಲಿ ಮಾಡಲ್ಲ ಸರ್.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ವಿಷಯ ರಾಷ್ಟ್ರೀಯ ಟೆಲಿ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದ ಅತಿಥಿಗಳು ಡಾಕ್ಟರ್ ರಾಘವೇಂದ್ರ ಪಾಟೀಲ್ ಅವರು, ಮಿಸ್ಟರ್ ನಾಮದೇವ್ ಕೋಡ್ತೆಯವರು, ಮ್ಯಾಡಮ್ ಪಲ್ಲವಿ ಕಡೆವಾಡಿಯವರು, ಹಾಗೆ ಸಂದೇಶ್ ಜೋಗಳೇಕರ್ ಅವರು. ಇದು ಬಹಳ ಸೂಕ್ಷ್ಮವಾದ ಒಂದು ವಿಷಯ. ಯಾವತ್ತು ದುಃಖ ಸಮಸ್ಯೆ ಹಂಚಿಕೊಳ್ಳುವಾಗ ಡಿಜಿಟಲ್ ಯುಗದಲ್ಲಿ ನಾವಿದ್ದೇವೆ, ಕಾಲ್ ಅಂತ ಆಯ್ತು, ಈಗ ವಿಡಿಯೋ ಕಾಲ್ ಫೆಸಿಲಿಟಿ ಇದೆಯಾ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಸೊ ಈಗ ಟೆಲಿಮಾನಸ್ ಅನ್ನೋದು ಬಂದು ಈಗ ಶುರುವಾದಾಗ ಇದು ಒಂದು ಆಡಿಯೋ ಬೇಸ್ಡ್ ಕಾಲ್ ಆಗಿತ್ತು. ಓಕೆ, ಆಡಿಯೋ ಬೇಸ್ಡ್ ಕಾಲ್ ಆಗಿತ್ತು. ಬಟ್ ಹೋಗ್ತಾ ಏನಾಯ್ತು ಅಂದ್ರೆ, ಬಂದು ಜನರಿಗೆ ವಿಡಿಯೋ ಕನ್ಸಲ್ಟೇಷನ್ ಸಹ ಬೇಕು ಅನ್ನೋ ಒಂದು ಮಾಹಿತಿಯನ್ನ ನಾವು ಕಂಡುಕೊಂಡಿರ್ತೀವಿ. ಸೊ ಹಂಗಾಗಿ ಏನಾಗಿದೆ ಅಂದ್ರೆ, ಬಂದು ಯಾರು ಆಡಿಯೋ ಕಾಲ್ ಮಾಡ್ಬೇಕೋ ಅವರು ಆಡಿಯೋ ಕಾಲ್ ಅನ್ನ ಮಾಡಬಹುದು. ಸೊ ಯಾರ ಹತ್ರ ಈಗ ಸ್ಮಾರ್ಟ್ ಫೋನ್ ಇರೋದಿಲ್ವೋ ಅವರು ಸಹ ಜಸ್ಟ್ ಈ ನಂಬರ್ಗೆ ಡೈಲ್ ಮಾಡಿದ್ರೆ ಸಾಕು, 1446 ಕಾಲ್ ಮಾಡಿದ್ರೆ ಅವರಿಗೆ ಆಡಿಯೋ ಕಾಲ್ ಬರುವಂತ ಸಾಧ್ಯತೆಗಳಿರುತ್ತೆ. ಬಟ್ ಈಗಿನ ಡಿಜಿಟಲ್ ಯುಗದಲ್ಲಿ ಎಲ್ಲರ ಹತ್ರನು ಸ್ಮಾರ್ಟ್ ಫೋನ್ ಇರೋದ್ರಿಂದ ಈಗ ಅವರು ವಿಡಿಯೋ ಕಾಲ್ ಮಾಡ್ಬೇಕಂದ್ರೂ ಸಹ ವಿಡಿಯೋ ಕನ್ಸಲ್ಟೇಷನ್ ಸಹ ಈ ಒಂದು ಟೆಲಿಮನಸ್ ಅಲ್ಲಿ ಮಾಡುವಂತ ಸಾಧ್ಯತೆ ಇರುತ್ತೆ. ಸೊ ಇದರ ವ್ಯವಸ್ಥೆನು ಅವರೇನು ಸ್ಮಾರ್ಟ್ ಆಗಿರಬೇಕು ಅಥವಾ ಟೆಕ್ನಿಕಲಿ ಸೌಂಡ್ ಆಗಿರಬೇಕು ಅನ್ನೋದಿಲ್ಲ. ಅವರು ನಮಗೆ ವಿಡಿಯೋ ಕಾಲ್ ಬೇಕು ಅನ್ನೋ ಮಾಹಿತಿಯನ್ನು ನಮಗೆ ಕೊಟ್ಟರು ಅಂದ್ರೆ, ನಾವೇ ಇಲ್ಲಿ IVRS ಬೇಸ್ಡ್ ವಿಡಿಯೋ ಕಾಲ್ ಅನ್ನ ಮಾಡಿ ಅವ್ರಿಗೆ ಒಂದು ಲಿಂಕ್ ಅನ್ನ ಶೇರ್ ಮಾಡ್ತೀವಿ. ಆ ಲಿಂಕ್ ಅನ್ನ ಅವ್ರು ಓಪನ್ ಮಾಡಿ ಅವರ ಫೋನ್ ಅಲ್ಲೇನೆ ಅವರು ವಿಡಿಯೋ ಕಾಲ್ ಅನ್ನ ಅವರು ಸ್ಟಾರ್ಟ್ ಮಾಡಿಕೊಂಡು ಅವರ ಪ್ರಾಬ್ಲಮ್ ಗಳನ್ನ ಶೇರ್ ಮಾಡ್ಕೋಬಹುದು. ಮತ್ತು ಮನೋವೈದ್ಯರು, ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಅಥವಾ ಮನೋವೈದ್ಯರನ್ನ ಅವರು ಕನ್ಸಲ್ಟ್ ಮಾಡಿ ತಮ್ಮ ಪ್ರಾಬ್ಲಮ್ ಅನ್ನ ಶೇರ್ ಮಾಡ್ಕೋಬಹುದು. ಹಾಗೂ ಇದನ್ನ ಆನ್ಲೈನ್ ಪ್ರಿಸ್ಕ್ರಿಪ್ಷನ್, ಇ ಸಂಜೀವಿನಿ ಮೂಲಕ ನಾವು ಆನ್ಲೈನ್ ಪ್ರಿಸ್ಕ್ರಿಪ್ಷನ್ ಗುಳಿಗೆಯನ್ನು ಸಹ ನಾವು ಆ ಪೇಷಂಟ್ ಗೆ ಬೇಕಾದ್ರೆ ನಾವು ಇಮಿಡಿಯೇಟ್ ಆಗಿ ಕೊಡಬಹುದು.
1: ವಿಡಿಯೋ ಕನ್ಸಲ್ಟೇಷನ್ ಅಂತ ಹೇಳಿದ್ರೆ ಅಂತ ಸಂದರ್ಭದಲ್ಲಿ ಎಷ್ಟು ಜನ ಅದರದ ಲಾಭ ಪಡ್ಕೋತಾರೆ? ಬಿಕಾಸ್ ಆಡಿಯೋಗಿಂತ ವಿಡಿಯೋ ಉತ್ತಮ ಅಲ್ವಾ? ಎನಿ ಒನ್ ಎಕ್ಸ್ಪೀರಿಯನ್ಸ್ ಅದರ ಬಗ್ಗೆ ಏನು?
2: ಓಕೆ, ಈಗ ಏನಾಗುತ್ತೆ ಅಂದ್ರೆ, ಬಂದು ಈಗ ನಮ್ಮಲ್ಲಿ ಬರೋದು ಆಡಿಯೋ ಬೇಸ್ಡ್ ಕಾಲ್ ಗಳನ್ನೇ ಬಹಳ ಜಾಸ್ತಿ ಇಲ್ಲಿವರೆಗೂ 90% ಆಡಿಯೋ ಬೇಸ್ಡೇ ಬರುತ್ತೆ. ಯಾಕಂದ್ರೆ ಬಂದು ಇನ್ನೂ ಜನಕ್ಕೆ ನಾನು ವಿಡಿಯೋ ಬೇಸ್ಡ್, ನನ್ನ ಮುಖ ಗೊತ್ತಾಗೋದು ಬೇಡ, ನಾನು ಯಾರು ಅಂತ ಜನಕ್ಕೆ ಗೊತ್ತಾಗೋದು ಬೇಡ, ಇದು ಒಂದು ಗುಪ್ತವಾಗಿರಲಿ ಅನ್ನೋ ಒಂದು ಇನ್ನೂ ಒಂದು ಆ ಒಂದು ಸ್ಥಿತಿ ಸಾಕಷ್ಟು ಜನರಲ್ಲಿ ಇದೆ. ಸೊ ಆದ್ರೂ ವಿಡಿಯೋ ಬೇಸ್ಡ್ ಕೇಳಿದವ್ರಿಗೆ ನಾವೇನಿರುತ್ತೆ, ಇಮಿಡಿಯೇಟ್ ಆಗಿ ಅವ್ರಿಗೆ ಕನ್ವರ್ಟ್ ಮಾಡ್ತೀವಿ, ಕಾಲ್ ಅನ್ನ ಕನ್ವರ್ಟ್ ಮಾಡಿಕೊಟ್ಟು ಅವ್ರಿಗೆ ವಿಡಿಯೋ ಕನ್ಸಲ್ಟೇಷನ್ ತಗೊಂಡು ಅವ್ರ ಹೆಲ್ಪ್ ಅನ್ನ ತಗೊಳ್ಳೋದಕ್ಕೆ ನಾವು ಅವ್ರಿಗೆ ಹೆಲ್ಪ್ ಅನ್ನ ಮಾಡಬಹುದು.
1: ಈಗ ಟೆಲಿಮಾನಸ್ನ ಬಗ್ಗೆ ಬಹಳ ವಿವರವಾಗಿ ಮಾತನಾಡಿದ್ವಿ. ಮಾನಸಿಕ ಕಾಯಿಲೆ ಅಂತ ಬಂತಂದ್ರೆ ಬಹಳ ಒಂದು ವಿಶಾಲವಾದ ಟಾಪಿಕ್. ಮಾನಸಿಕ ಕಾಯಿಲೆ ಇದೆ ಅನ್ನೋದು ಹೇಗೆ ಗುರುತಿಸಬಹುದು? ಏನಾದರೂ ಲಕ್ಷಣ ಇದೆ ಅದ್ರ ಬಗ್ಗೆ?
3: ಎಸ್, ಮಾನಸಿಕ ಕಾಯಿಲೆಯ ಲಕ್ಷಣಗಳು ಹೇಳಬೇಕಿತ್ತಂದ್ರೆ ಸಾಕಷ್ಟು ಲಕ್ಷಣಗಳನ್ನು ನೋಡಬಹುದು. ಮಕ್ಕಳಲ್ಲಿ ಒಂದು ರೀತಿ ಲಕ್ಷಣಗಳನ್ನು ನೋಡಬಹುದು, ದೊಡ್ಡವರಲ್ಲಿ ಕೂಡ ಒಂದು ರೀತಿ ಲಕ್ಷಣಗಳನ್ನು ನೋಡಬಹುದು. ಇನ್ನು ಸಣ್ಣ ಮಕ್ಕಳಲ್ಲಾದ್ರೆ ಕೆಲವೊಂದಿಷ್ಟು ಮಕ್ಕಳಲ್ಲಿ ಮಾತಾಡದೇ ಇರುವಂತದ್ದಾಗ್ಲಿ, ಇಲ್ಲ ಅವರು ಎಕ್ಸಾಮಲ್ಲಿ ಎಕ್ಸಾಮ್ ಬಂದಾಗ ಫಿಯರ್ ಇದು ಮಾಡ್ಕೊಳ್ಳೋದಾಗ್ಲಿ, ಇಲ್ಲ ಕೆಲವೊಂದ್ಸಲ ಆ ಫಿಯರ್ ಜಾಸ್ತಿ ಆದಾಗ ಅವ್ರಿಗೆ ವಾಮಿಟಿಂಗು, ಡೈಜೆಷನ್ ಇಶ್ಯೂಸ್ ಆಗೋದಾಗ್ಲಿ, ಇಲ್ಲ ಎಷ್ಟೋ ಸಲ ಅನ್ವಾಂಟೆಡ್ ಥಾಟ್ಸ್, ಎಕ್ಸಾಮಲ್ಲಿ ಫೇಲಿಯರ್ ಆದರೆ ಅವ್ರ ಥಾಟ್ಸ್ ಕೂಡ ನೆಗೆಟಿವ್ ಆಗ್ತಾ ಹೋಗುತ್ತೆ. ಈ ರೀತಿ ಥಾಟ್ಸ್ಗಳಾಗಿರ್ಬೋದು, ಅದೇ ರೀತಿ ದೊಡ್ಡವರಲ್ಲಿ ಕೂಡ ನಿದ್ರಾ ಸಮಸ್ಯೆ ಆಗಿರ್ಬೋದು, ಇಲ್ಲ ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇರುತ್ತೆ, ಏನು ದಾಂಪತ್ಯದಲ್ಲಾಗಿರ್ಬೋದು, ಇಲ್ಲ ಏನು ಆತ್ಮಹತ್ಯೆಯ ಲಕ್ಷಣಗಳಾಗಿರ್ಬೋದು, ಇಲ್ಲ ಮಾದಕ ವ್ಯಸನದ ಸಮಸ್ಯೆಗಳಾಗಿರ್ಬೋದು, ಈ ರೀತಿ ಸಮಸ್ಯೆಗಳಾದವೂ ಕೂಡ ಸಾಕಷ್ಟು ರೀತಿಯ ಸಿಂಪ್ಟಮ್ಸ್ ಅನ್ನ ನಾವು ನೋಡಬಹುದು.
1: ಸೊ ಬಹಳ ಮುಖ್ಯವಾಗಿ ಅವರು ಹೇಳಿದ್ರು ಮಕ್ಕಳಲ್ಲಿ ಅಂತ. ಈಗ ಮಕ್ಕಳು ಹೇಗೆ ಇದರ ಬಗ್ಗೆ ಒಂದು ಟೆಲಿಮಾನಸ್ ಅವರಿಗೆ ಡೈಲ್ ಮಾಡ್ತಾರ? ಬಿಕಾಸ್ ಈಗ ಅಡಿಕ್ಷನ್ ಅನ್ನೋದು ವಯಸ್ಸು ನೋಡಿ ಬರ್ತಾ ಇಲ್ಲ, ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ ನಾವು ನೋಡ್ತಾ ಇದ್ದೇವೆ, ಒಳಗಾಗಿದ್ದಾರೆ ಅವರು, ಅದರಿಂದ ಹೊರಗೆ ಬರಬೇಕು ಅಂತ ಅವ್ರು ಯಾರಿಗೂ ಹೇಳ್ಕೊಳ್ಳೋದಿಲ್ಲ. ಚಿಕ್ಕ ಮಕ್ಕಳು ಇದನ್ನ ಬಳಸಬಹುದು, ಇದುವರೆಗೂ ಯಾರಾದ್ರೂ ಮಾಡಿದಾರ?
2: ಸೊ ಈಗ ಟೆಲಿಮನಸ್ ಪ್ರೋಗ್ರಾಮ್ ಅನ್ನ ನಾವು ಯೂಶಲಿ ನಾವು ಟಾರ್ಗೆಟ್ ಮಾಡೋದು ಬಂದು ಅಡೋಲಸೆಂಟ್ ಏಜ್ ಗ್ರೂಪ್, ಈ ಹೈಸ್ಕೂಲು ಮತ್ತು ಕಾಲೇಜು ಅಲ್ಲಿಂದ ಮೇಲಿನ ಜನರಿಗೆ ಇದು ಮಾಡ್ತೀವಿ. ಸೊ ಅಡೋಲಸೆಂಟ್ ಏಜ್ ಗ್ರೂಪ್, ಈಗ ನಮ್ಗೆ ಗೊತ್ತೀಗ ಸಣ್ಣ ಸಣ್ಣ ಹುಡುಗರು ಸಹ ಏನ್ ಮಾಡ್ತಾ ಅಂದ್ರೆ ಅವ್ರ ಮೊಬೈಲ್ ಅನ್ನ ಎಲ್ಲ ಚೆನ್ನಾಗಿನೇ ಯೂಸ್ ಮಾಡೋದೆಲ್ಲಾನು ಮಾಡ್ತಿದ್ದಾರೆ. ಸೊ ಈ ಹೈಸ್ಕೂಲ್ ಮಕ್ಕಳಲ್ಲಿ ಏನು ಸರಿ ಏನು ತಪ್ಪು ಅನ್ನೋದನ್ನ ಒಂದು ಕರೆ ಅರ್ಥ ಮಾಡ್ಕೊಳ್ಳೋ ಒಂದು ಮನೋಸ್ಥಿತಿ ಅವ್ರಿಗೆ ಬಂದಿರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಇದನ್ನ ನಾವು ಹೈಸ್ಕೂಲ್ ಪ್ರೋಗ್ರಾಮ್ ಇಂದ ನಾವು ಇದನ್ನ ಇದು ಟೆಲಿಮನಸ್ ಅನ್ನ ಒಂದು ಟಾರ್ಗೆಟ್ ಮಾಡ್ತಾ ಇದೀವಿ. ಸೊ ಸಾಕಷ್ಟು ಜನ ನಮಗೆ ಸ್ಕೂಲ್ ಹುಡುಗರು, 8ನೇ ಕ್ಲಾಸ್ ಆಗ್ಬೋದು, 9ನೇ ಕ್ಲಾಸ್ ಆಗ್ಬೋದು, SSLC ಹುಡುಗರು ಸಹ ನಮಗೆ ಈ ಒಂದು ಟೆಲಿಮನಸ್ ಗೆ ಸಾಕಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ. ಮಾಡಿಬಿಟ್ಟು ಈಗ ಎಕ್ಸಾಮ್ ಟೈಮಲ್ಲಿ ನಾವು ನೆನಪಿನ ಶಕ್ತಿ ವೃದ್ಧಿ ಮಾಡ್ಕೊಳ್ಳೋದು ಹೇಗೆ, ನನ್ನ ಎಕ್ಸಾಮ್ ಫೇಸ್ ಮಾಡೋದು ಹೇಗೆ, ನನಗೆ ಸಾಕಷ್ಟು ಎಕ್ಸಾಮ್ ಹತ್ರ ಬಂದಂಗೆ ನನಗೆ ಸಾಕಷ್ಟು ಭಯ ಆಗುತ್ತೆ, ಎಕ್ಸಾಮ್ ಹೋಗೋದೇ ಬೇಡ, ಮನೇಲೇ ಇದ್ಬಿಡಬೇಕು ಅನ್ನೋ ತರ ಈ ಒಂದು ಸ್ಥಿತಿ ಬಂದಿರುತ್ತೆ. ಸೊ ಇದರಿಂದ ನಾನು ಫೇಸ್ ಮಾಡೋದು ಹೇಗೆ, ಇದರಿಂದ ಹೊರಗಡೆ ಬರೋದು ಹೇಗೆ ಅನ್ನೋದಕ್ಕೆ ಸಾಕಷ್ಟು ಜನ ಮಕ್ಕಳು ನಮಗೆ ಫೋನ್ ಮಾಡಿ ಇದರ ಒಂದು ಮಾಹಿತಿಯನ್ನ ತಗೊಂಡಿರ್ತಾರೆ. ಸೊ ಈ ಈ ಒಂದು ಆಂಗ್ಸೈಟಿ ಎಕ್ಸಾಮ್ ರಿಲೇಟೆಡ್ ಸ್ಟ್ರೆಸ್ ಆಗ್ಬೋದು ಆಂಗ್ಸೈಟಿ ಆಗ್ಬೋದು ಇದನ್ನ ಫೇಸ್ ಮಾಡೋದು ಹೇಗೆ, ಇದರಿಂದ ಹೊರಗಡೆ ಬರೋದು ಹೇಗೆ ಅಂತ ನಾವು ಅವ್ರಿಗೆ ಕೌನ್ಸಿಲಿಂಗ್ ಮುಖಾಂತರ ಅವ್ರಿಗೆ ಹೇಳ್ಕೊಟ್ಟು ಸಾಕಷ್ಟು ಮಕ್ಕಳು ಇದರ ಉಪಯೋಗವನ್ನು ಪಡೆದುಕೊಂಡು ತಮ್ಮ ಎಕ್ಸಾಮ್ಸ್ ಅನ್ನ ಇಲ್ಲಿ ಅವ್ರಿಗೆ ಕ್ಲಿಯರ್ ಮಾಡ್ಕೊಂಡಿದ್ದಾರೆ.
3: ಇದರಲ್ಲಿ ಇನ್ನು ಕೆಲವೊಂದಿಷ್ಟು ಹೇಳಬೇಕಿದ್ರೆ ಮಕ್ಕಳಿಗೆ ಸಾಕಷ್ಟು ಹಲವಾರು ರೀತಿಯ ಮಾನಸಿಕ ಕಾಯಿಲೆಗಳನ್ನ ನೋಡಬಹುದಾಗಿದೆ. ಅದರಲ್ಲಿ ಕೆಲವೊಂದಿಷ್ಟು ಹೇಳಬೇಕಂದ್ರೆ ಆಟಿಸಮ್ ಆಗ್ಲಿ, ADHD ಆಗ್ಲಿ, ಲರ್ನಿಂಗ್ ಡಿಸಾರ್ಡರ್ ಆಗ್ಲಿ, ಇಲ್ಲ ಡೆವಲಪ್ಮೆಂಟಲ್ ಡಿಸಾರ್ಡರ್, ಇನ್ನು ಸಾಕಷ್ಟು ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಎಲ್ಲ ಬರುತ್ತೆ. ಸೊ ಅವುಗಳನ್ನು ಕೂಡ ಮಕ್ಕಳು ಕಾಲ್ ಮಾಡದೇ ಇದ್ರು ಕೂಡ ಪೇರೆಂಟ್ಸ್ ಅವರ ಮಾಹಿತಿಯನ್ನ ಈ ರೀತಿ ನಮಗೆ ಸಮಸ್ಯೆ ಇದೆ, ಈ ರೀತಿ ಮಕ್ಕಳಿದ್ದಾರೆ, ಸೊ ಈ ರೀತಿ ಸಿಂಪ್ಟಮ್ಸ್ ಎಲ್ಲ ಇದೆ, ಸೊ ಈ ಸಮಸ್ಯೆಗೆ ನಾವು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಸೊ ಈ ರೀತಿ ಕೂಡ ಮಾಹಿತಿಯನ್ನ ಅವರು ಕಲೆಕ್ಟ್ ಮಾಡ್ಕೋಬಹುದು. ಸೊ ಈಗ ಸ್ಕೂಲಲ್ಲಿ ಎಲ್ಲ ನೋಡೋ ಹಾಗಿದ್ರೆ ಲರ್ನಿಂಗ್ ಡಿಸಾರ್ಡರ್ ಅಂತ ಒಂದು ಕಾಯಿಲೆಗಳನ್ನೆಲ್ಲ ಬಹಳ ಅತಿಯಾಗಿ ಅಂಡರ್ ಎಸ್ಟಿಮೇಟ್ ಮಾಡಿದ್ದಾರೆ. ಸೊ ಆ ರೀತಿ ಒಂದು ಡಿಸಾರ್ಡರ್ ಇದೆ ಅನ್ನೋ ಕೂಡ ಕಾನ್ಸೆಪ್ಟ್ ಕೂಡ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇವಾಗ. ಸೊ ಹಾಗಾಗಿ ಅಂತ ಒಂದು ಸಮಸ್ಯೆ ಇದ್ದಾಗ ಕೂಡ ಅವರು ಪೇರೆಂಟ್ಸ್ ಏನಾದರೂ ನಮಗೆ ಕಾಲ್ ಮಾಡಿ ಕೇಳಿದ್ರೆ, ಸೊ ನಾವು ಅವರಿಗೆ ಯಾವ ರೀತಿ ಸ್ಟಡೀಸ್ ಹ್ಯಾಬಿಟ್ಸ್ ಅನ್ನ ಇಂಪ್ರೂವ್ ಮಾಡ್ಕೋಬಹುದು, ಇಲ್ಲ ಯಾವ ರೀತಿ ಸ್ಟಡಿ ಮೆಥಡ್ಸ್ ಅನ್ನ ಯೂಸ್ ಮಾಡಬೇಕು, ಇಲ್ಲ ಮೆಮೊರಿ ಇಶ್ಯೂಸ್ ಇತ್ತಂದ್ರೆ ಆ ಮೆಮೊರಿಯನ್ನ ಹೇಗೆ ಡೆವಲಪ್ ಮಾಡ್ಕೋಬೇಕು, ಇಲ್ಲ ಹ್ಯಾಂಡ್ ರೈಟಿಂಗ್ ಇಶ್ಯೂಸ್ ಬರುತ್ತೆ, ಇಲ್ಲ ಓದೋದ್ರಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಇಶ್ಯೂ ಬರುತ್ತೆ, ಇಲ್ಲ ಇನ್ನು ಕೆಲವೊಂದಷ್ಟು ಟಿಪ್ಸ್ ಅನ್ನ ನಾವು ಅವರ ಅಕಾಡೆಮಿಕ್ ಸ್ಟ್ರೆಸ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆಲ್ಲ ನಾವು ಹೇಳ್ಕೊಡ್ಬೋದು. ಅದೇ ರೀತಿ ADHD ಅಂತ ಕಾಯಿಲೆನಲ್ಲೆಲ್ಲ ನಾವು ಅವರ ಸಮಸ್ಯೆಗಳಿರುತ್ತೆ, ಒಂದಷ್ಟು ಬಿಹೇವಿಯರಲ್ ಅಬ್ನಾರ್ಮಲಿಟೀಸ್ ಇರುತ್ತೆ, ಸೊ ಆ ಅಬ್ನಾರ್ಮಲಿಟೀಸ್ ಅನ್ನ ಐಡೆಂಟಿಫೈ ಮಾಡಿಬಿಟ್ಟು ಅವ್ರು ಏನಾದರೂ ನಮ್ಗೆ ಹೇಳಿದ್ರೆ ಈ ರೀತಿ ಎಲ್ಲ ಇಶ್ಯೂಸ್ ಆಗ್ತಾ ಇದೆ, ಸೊ ಅದನ್ನ ನಾವು ಅಡ್ರೆಸ್ ಮಾಡ್ಬೋದು. ಸೊ ಆ ಇಶ್ಯೂಸಿಂದ ಆ ಮಗುನ ಹೇಗೆ ಕರ್ಕೊಬರ್ಬೋದು, ಸೊ ಮಕ್ಕಳಿಗೆ ಇದು ಗೊತ್ತಾಗ್ತಿರೋದಿಲ್ಲ ಎಷ್ಟೋ ಸಲ. ಸೊ ಹಾಗಾಗಿ ಪೇರೆಂಟ್ಸ್ ಏನಾದರೂ ನಮಗೆ ಆ ಒಂದು ಸಮಸ್ಯೆಯನ್ನ ಹೀಗೆ ಶೇರ್ ಮಾಡಿಕೊಂಡ್ರೆ ನಾವು ಅವ್ರಿಗೆ ಹೇಳ್ಬೋದು, ಇದರಿಂದ ಅವ್ರ ಮಕ್ಕಳಿಗೆ ಪ್ರಾಬ್ಲಮಿಗೂ ಸೊಲ್ಯೂಷನ್ ಸಿಗುತ್ತೆ, ಮತ್ತೆ ಪೇರೆಂಟ್ಸ್ ಕೂಡ ಆ ಒಂದು ಏನು ಅವರಿಗೆ ಸಂಕಷ್ಟ, ಆ ಒಂದು ಟೆನ್ಷನ್ ಇರುತ್ತೆ, ಆ ಮಕ್ಕಳಿಗೆ ಹ್ಯಾಂಡಲ್ ಮಾಡೋದು, ನನ್ನ ಮಗನ ಭವಿಷ್ಯ ಏನಾಗುತ್ತೆ, ಮಗಳ ಭವಿಷ್ಯ ಏನಾಗುತ್ತೆ, ಈ ರೀತಿ ಒಂದು ಟೆನ್ಷನ್ ಏನಿರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ.
1: ನಾನು ಯಾಕೆ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸಸ್ ಕೇಳ್ತಾ ಇದ್ದೇನೆ ಅಂದರೆ ನಿಮ್ಮ ಕಡೆಯಿಂದ ಬಹಳಷ್ಟು ಇದೆ ನಿಮ್ಮ ಕಡೆ, ಏಕೆಂದರೆ ಆಚೆ ಕೇಳುಗರಲ್ಲಿ ಅದೊಂದು ಮೋಟಿವೇಶನ್ ಸಿಗುತ್ತೆ, ನಾವು ಭಾಗವಹಿಸಬಹುದು, ನಾವು ಹಂಚ್ಕೋಬಹುದು, ಸಮಸ್ಯೆಗೆ ಪರಿಹಾರ ಇದೆ, ಈ ಒಂದು ಮಾನಸಿಕ ಆರೋಗ್ಯ ಅಥವಾ ಮಾನಸಿಕ ಕಾಯಿಲೆ ಅಥವಾ ಏನೇ ಅವರದ್ದು ಸಮಸ್ಯೆ. ಮಕ್ಕಳ ಬಗ್ಗೆ ಮಾತನಾಡಿದ್ವಿ, ಯುವಕರ ಬಗ್ಗೆ ನಿಮ್ಮ ಒಂದು ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ರಿ, ಆ ಅಡಿಕ್ಷನ್ ಬಗ್ಗೆ ಒಂದು ಮಾತನಾಡಿದ್ರಿ. ಈಗ ಕೆಲವೊಬ್ಬರು ಹಿರಿಯರು ತಮ್ಮ ಜೀವನದಲ್ಲಿ ಅವರಿಗೆ ಲೋನ್ಲಿನೆಸ್ ಫೇಸ್ ಮಾಡ್ತಾ ಇದ್ದಾರೆ, ಏಕೆಂದ್ರೆ ಎಲ್ಲರೂ ತಲೆ ಬಗ್ಗಿಸಿ ಮೊಬೈಲ್ನಲ್ಲಿ ವ್ಯಸ್ತರಾಗಿದ್ದಾರೆ, ಆ ಹಿರಿಯರು ಮನೆಯಲ್ಲಿ ದೇ ಆರ್ ಕಾರ್ನರ್ಡ್. ಅವರು ಕರೆ ಮಾಡಿದಾರ, ಏನಾದರೂ ಅವ್ರ ಬಗ್ಗೆ ಏನಾದರೂ ಒಂದು ಚಿಕ್ಕದಾದಂಥ ಎಕ್ಸ್ಪೀರಿಯೆನ್ಸ್ ಇದ್ರೆ ಹಂಚ್ಕೋಬಹುದು.
2: ಸೊ ಈಗ ನಾವು ವಯಸ್ಸಾದವರಲ್ಲಿ ನಾವೇನ್ ಮಾಡ್ತೀವಿ, ನೀವು ಹೇಳಿದಾಗೆ ಎಲ್ಲರೂ ಮೊಬೈಲಲ್ಲಿ ಬಿಸಿ ಆಗಿರೋ ಕಾರಣಕ್ಕೆ ಅವರು ಒಬ್ಬಂಟಿತನ ಜಾಸ್ತಿ ಆಗ್ತಾ ಇದೆ. ಸೊ ಸಾಕಷ್ಟು ಜನ ಏನಾಗ್ತಾರೆ ಅಂದ್ರೆ ಈಗ ತಮ್ಮ ಓದು ಮುಗಿತಾ ಇದ್ದಂಗೆ ಸಿಟಿ ಕಡೆಗೆ ಹೋಗ್ಬಿಡೋದಕ್ಕೆ ಅವರೆಲ್ಲ ಅದು ಮಾಡ್ತಾರೆ. ಸೊ ಹಂಗಾಗಿ ಪೇರೆಂಟ್ಸ್ ಏಜ್ ಆದವರೆಲ್ಲ ಒಬ್ಬಂಟಿತನವನ್ನು ಫೇಸ್ ಮಾಡ್ತಿರ್ತಾರೆ. ಸೊ ಇಂಥ ವಯಸ್ಸಾದವರು ಸಹ ನಮಗೆ ಸಾಕಷ್ಟು ಜನ ಫೋನ್ ಮಾಡಿದ್ದಾರೆ. ಸೊ ಆ ವಯಸ್ಸಾದವರಲ್ಲಿ ನಮ್ಗೆ ಏನಂದ್ರೆ ಬಂದು ಡಿಮೆನ್ಷಿಯಾ ಅಥವಾ ಮರೆವಿನ ಕಾಯಿಲೆಯನ್ನು ನಾವು ಕಾಮನ್ ಆಗಿ ಕಾಣ್ತಾ ಇರ್ತೀವಿ. ಸೊ ಆ ಒಂದು ಪ್ರಾಬ್ಲಮ್ ಆಗ್ಬೋದು ಅಥವಾ ಅವ್ರಿಗೆ ಪಾರ್ಕಿನ್ಸನ್ಸ್ ಡಿಸಾರ್ಡರ್ ಅಂತಾನು ಹೇಳ್ತೀವಿ. ಸೊ ಕೈಕಾಲ್ ಶೇಕ್ ಆಗ್ತಾ ಇರೋದು, ನಡಿಬೇಕಾದ್ರೆ ಸರಿಯಾಗಿ ನಡಿಯಕ್ ಆಗದೆ ಇರೋದು, ಜೋಳಿ ಹೋದಂಗ ಆಗೋದು, ಸೊ ನೆನಪಿನ ಶಕ್ತಿ ಕಡಿಮೆ ಆಗೋದು, ಸೊ ಈ ರೀತಿಯಾದ ಪ್ರಾಬ್ಲಮ್ಗಳು ಸಹ ಸಾಕಷ್ಟು ಇರ್ತವೆ. ಸೊ ಅಂತ ಪೇಷಂಟ್ಸ್ ಸಹ ನಮಗೆ ವಯಸ್ಸಾದವರು ಸಹ ನಮಗೆ ಸಾಕಷ್ಟು ಜನ ಫೋನ್ ಮಾಡಿದ್ದಾರೆ, ಅವರು ಫೋನ್ ಮಾಡಿದ್ದಾರೆ ಹಾಗೂ ಅವರ ಮನೆಯವರು ನಮಗೆ ಅವರ ಬಿಹೇವಿಯರ್ ಅಲ್ಲಿ ಚೇಂಜಸ್ ಆಗ್ತಾ ಇದೆ, ಅವರು ಸಿಕ್ಕಾಪಟ್ಟೆ ಒಬ್ಬರೇ ಬಡಬಡಿಸೋದಾಗ್ಬೋದು, ಅವರ ಮಾತಾಡೋದಾಗ್ಬೋದು ಅಥವಾ ನೆನಪಿನ ಶಕ್ತಿ ಕಡಿಮೆ ಆಗಿ ಅಲ್ಲಿ ಇಲ್ಲಿ ಕಳೆದೋಗೋದು, ಈ ರೀತಿಯಾದ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಅವರನ್ನ ಹಿಡಿಯೋದು ಮಾಡೋದು ನಮಗೆ ಕಷ್ಟ ಆಗ್ತಾ ಇದೆ ಅಂತ ಅವರ ಮಕ್ಕಳು ಅಥವಾ ಅವರ ಮೊಮ್ಮಕ್ಕಳು ನಮಗೆ ಫೋನ್ ಮಾಡಿದ್ದಾರೆ. ಸೊ ಈ ಒಂದು ಡಿಸ್ಟ್ರೆಸ್ ಅಂದ್ರೆ ನಾವು ಹೇಗೆ ಹೊರಗಡೆ ಬರಬೇಕು, ಇದನ್ನು ಹೇಗೆ ಇದು ಮಾಡ್ಕೋಬೇಕು ಅಥವಾ ಇವರಿಗೆ ಒಂದು ಟ್ರೀಟ್ಮೆಂಟ್ ಅನ್ನ ನಾವು ಎಲ್ಲಿ ಕೊಡಬೇಕು, ಯಾರ ಹತ್ರ ಕರ್ಕೊಂಡು ಹೋಗಿ ತೋರಿಸಬೇಕು ಅನ್ನೋ ಮಾಹಿತಿಯನ್ನ ಕೇಳಲಿಕ್ಕೂ ಸಹ ಸಾಕಷ್ಟು ಜನ ಇದ್ರ ಬಗ್ಗೆ ಫೋನ್ ಮಾಡಿದ್ದಾರೆ. ಸೊ ಅವ್ರಿಗೂ ಸಹ ನಾವು ಮಾಹಿತಿಯನ್ನ ಕೊಟ್ಟಿದೀವಿ, ವಯಸ್ಸಾದ ಕಾಲದಲ್ಲಿ ಅವರು ಏನ್ ಮಾಡಬೇಕು, ಅವರ ನೆನಪಿನ ಶಕ್ತಿಯನ್ನ ಹೇಗೆ ವೃದ್ಧಿಸ್ಕೊಳ್ಬೇಕು, ನಾರ್ಮಲ್ ಆಗಿ ಹೇಗೆ ಇಟ್ಕೋಬೇಕು, ಅಥವಾ ಈ ಒಂದು ಪ್ರಾಬ್ಲಮ್ ಡಿಮೆನ್ಷಿಯಾ ಪ್ರಾಬ್ಲಮ್ ಬಂದಾಗ ಅಥವಾ ಪಾರ್ಕಿನ್ಸನ್ ಪ್ರಾಬ್ಲಮ್ ಬಂದಾಗ, ಆಲ್ಜಿಮರ್ಸ್ ಪ್ರಾಬ್ಲಮ್ ಬಂದಾಗ ಈ ಒಂದು ಪ್ರಾಬ್ಲಮ್ ಇಂದ ಹೊರಗಡೆ ಬರೋದು ಹೇಗೆ, ನೆನಪಿನ ಶಕ್ತಿಯನ್ನ ಸರಿ ಮಾಡ್ಕೊಳ್ಳೋದು ಹೇಗೆ, ಇದಕ್ಕೆ ಚಿಕಿತ್ಸೆಗಳು ಯಾವ್ಯಾವ ರೀತಿಯಲ್ಲಿದೆ, ಇದ್ರ ಬಗ್ಗೆ ನಮಗೆ ನಾವು ಟೆಲಿಮಾನಸಲ್ಲಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ, ಅವರು ಬಂದು ಇದರ ಹೆಲ್ಪ್ ಅನ್ನ ತಗೊಂಡು ಟ್ರೀಟ್ಮೆಂಟ್ ಅನ್ನ ತಗೊಂಡಿದ್ದಾರೆ.
1: ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತಿದ್ದೇವೆ, ಒಂದಲ್ಲ ನೂರಾರು ಸಮಸ್ಯೆಗಳು ಇದ್ದೇ ಇರ್ತವೆ, ಆದರೆ ಬಹಳ ಬಹಳ ಮುಖ್ಯವಾಗಿ ಟ್ರೆಂಡಿಂಗ್ ಸಮಸ್ಯೆಗಳ ಬಗ್ಗೆನೇ ಇವತ್ತು ನಾನು ಕೇಳಿದೆ, ಏಕೆಂದರೆ ಅದರಿಂದ ಕೇಳುಗರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಈಗ ಮುಖ್ಯವಾಗಿ ರಿಲೇಷನ್ಶಿಪ್ ಸಂಬಂಧಗಳಲ್ಲಿ ಬಹಳಷ್ಟು ಸಮಸ್ಯೆಗಳಾಗಿ ಡೈವೋರ್ಸ್ ಮಟ್ಟ ಹೋಗ್ತಾರೆ, ಅಂತದೇನಾದ್ರೂ ಸಮಸ್ಯೆಗಳ ಬಗ್ಗೆನೂ ಡಿಸ್ಕಸ್ ಮಾಡ್ತಾರಾ ಈ ಒಂದು ಟೆಲಿಮಾನಸ್ ಮುಖಾಂತರ ಅದ್ರ ಬಗ್ಗೆ ಸ್ವಲ್ಪ ರಿಲೇಷನ್ಶಿಪ್ ಇಶ್ಯೂಸ್?
2: ಎಸ್, ಡೆಫಿನೆಟ್ಲಿ. ಸೊ ಟೆಲಿಮಾನಸ್ಗೆ ನಮಗೆ ಸಾಕಷ್ಟು ಈ ಒಂದು ಕೌಟುಂಬಿಕ ಕಲಹಗಳು ಇರುವಂತ ಒಂದು ಕಾಲ್ಗಳು ಸಾಕಷ್ಟು ಬರ್ತವೆ. ಸೊ ಈಗ ನೀವು ಪಾಯಿಂಟ್ ಮಾಡಿದಾಗ ಗಂಡ ಹೆಂಡತಿ ಮಧ್ಯೆ ಜಗಳ ಇರಬಹುದು ಅಥವಾ ರಿಲೇಷನ್ಶಿಪ್ ಈಗ ಕಾಲೇಜ್ಗೆ ಹೋಗುವಂತ ಹುಡುಗರಲ್ಲಿ ಬಹಳ ಕಾಮನ್ ಆಗಿ ಕಾಣ್ತಾ ಇರ್ತೀವಿ. ಸೊ ಫ್ರೀಕ್ವೆಂಟ್ ಆಗಿ ಅವ್ರ ರಿಲೇಷನ್ಶಿಪ್ ಅಲ್ಲಿ ಪ್ರಾಬ್ಲಮ್ಗಳು ಬರ್ತಾ ಇರುತ್ತೆ. ಸೊ ಈ ಹುಡುಗಿ ನನ್ನ ಕೈ ಕೊಟ್ಟಲು ಅಥವಾ ಆ ಹುಡುಗ ನನ್ನ ಕೈ ಕೊಟ್ಟ ಅಂತ ಬೇಜಾರು ಮಾಡ್ಕೊಳ್ಳೋದು, ಅಳ್ತಾ ಇರೋದು, ಅಥವಾ ಸಾಕಷ್ಟು ಜನ ತಮ್ಮ ಜೀವನೇ ಬೇಡ ಅಂತ ಲೈಫ್ ಅನ್ನ ಎಂಡ್ ಮಾಡ್ಕೊಳ್ಳೋದಕ್ಕೆ ಸೂಸೈಡಲ್ ಥಾಟ್ಸ್ ಗಳು ಸಹ ಹೋಗ್ತಾ ಇರ್ತಾರೆ. ಸೊ ಆ ಒಂದು ರಿಲೇಶನ್ಶಿಪ್ ಪ್ರಾಬ್ಲಮ್ ಗಳನ್ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಅಥವಾ ಆ ಒಂದು ಪ್ರಾಬ್ಲಮ್ ಇಂದ ಹೊರಗಡೆ ಬರೋದು ಹೇಗೆ ಅನ್ನೋದಕ್ಕೂ ಸಹ ನಮ್ಗೆ ಕಾಲ್ ಗಳನ್ನ ಮಾಡ್ತಾ ಇರ್ತಾರೆ. ಹಾಗೂ ಗಂಡ ಹೆಂಡತಿಯರಲ್ಲಿ ರಿಲೇಶನ್ಶಿಪ್ ಪ್ರಾಬ್ಲಮ್ ಆದಾಗ ಸೊ ಅದು ಆ ಒಂದು ಸಮಸ್ಯೆಗೂ ಸಹ ನಮ್ಗೆ ಬರ್ತಾರೆ. ಸೊ ನಾವು ಕೌನ್ಸಿಲಿಂಗ್ ಮುಖಾಂತರ ಅವ್ರಿಗೆ ಟೆಲಿಮನಸಲ್ಲಿ ಕಪಲ್ ಥೆರಪಿ ಅಂತ ಮಾಡ್ತೀವಿ. ಸೊ ಇಬ್ಬರಿಗೂ ಸಹ ನಾವು ಅವ್ರಿಗೆ ಥೆರಪಿಯನ್ನು ಕೊಡ್ತೀವಿ. ತಾವು ಪ್ರಾಬ್ಲಮ್ ಗಳನ್ನ ಫೇಸ್ ಮಾಡೋದು ಹೇಗೆ, ಅದರಿಂದ ಹೊರಗಡೆ ಬರೋದು ಹೇಗೆ ಅನ್ನೋದಕ್ಕೆ ಅವ್ರಿಗೆ ಹೇಳ್ಕೊಡ್ತೀವಿ. ಮತ್ತು ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದು ಹೇಗೆ, ಸದೃಢವಾದ ಒಂದು ಸಪೋರ್ಟ್ ಅನ್ನ ಬೆಳೆಸ್ಕೊಂಡು ಹೋಗೋದು ಹೇಗೆ ಅನ್ನೋದ್ರ ಬಗ್ಗೆನೂ ಸಹ ಅವ್ರಿಗೆ ಮಾಹಿತಿಯನ್ನು ಕೊಡ್ತೀವಿ. ಸೊ ಇದರಿಂದ ಅವರು ಸಾಕಷ್ಟು ತಮ್ಮ ಪ್ರಾಬ್ಲಮ್ ಗಳಿಂದ ಹೊರಗಡೆ ಬರೋದಕ್ಕೂ ಹೆಲ್ಪ್ ಆಗುತ್ತೆ. ಸಾಕಷ್ಟು ಡೈವರ್ಸ್ ಮಟ್ಟ ಹೋಗಿರೋಂತ ಒಂದು ಕೇಸ್ಗಳು ಸಹ ನಾವು ನಮಗೆ ಕಾಲ್ ಮಾಡಿ ನಮ್ಮನ್ನ ಹೆಲ್ಪ್ ತಗೊಂಡು ಫ್ಯಾಮಿಲಿಯಲ್ ಸಪೋರ್ಟ್ ಅನ್ನ ತಗೊಂಡು ಅವರು ಈಗ ಆರಾಮಾಗಿನೂ ಇದ್ದಾರೆ.
1: ಅದ್ಭುತ ಸರ್. ಕಪಲ್ ಥೆರಪಿ ಅಂತ ಹೇಳಿದ್ರೆ ಅದು ಬಹಳ ಮುಖ್ಯ, ಏಕೆಂದ್ರೆ ನೋಡಿ ನಾವು ಇಲ್ಲಿ ಮಾತನಾಡ್ತಿದ್ದೇವೆ ಆಚೆ ಎಷ್ಟೋ ಜನರಲ್ಲಿ ಅದೊಂದು ಸಮಸ್ಯೆ ಇದ್ದೇ ಇರುತ್ತೆ. ಮತ್ತೆ ಯಾವೆಲ್ಲ ಥೆರಪಿಸ್ಗಳು ಒಂದು ಸಂಕ್ಷಿಪ್ತವಾಗಿ ಸಮರೈಸ್ಡ್ ವರ್ಷನ್ ಹೇಳ್ಬೋದಾ?
2: ಓಕೆ,
1: ಥ್ರೂ ಟೆಲಿಮನಸ್.
2: ಎಸ್. ಸೊ ಈಗ ನಾವು ಟೆಲಿಮನಸ್ಸಲ್ಲಿ ನಾ ಹೇಳ್ದಂಗೆ ಇದು ಒಂದು ಮುಖ್ಯವಾಗಿ ಇದು ಒಂದು ಕೌನ್ಸಿಲಿಂಗ್ ಒಂದು ಕೌನ್ಸಿಲಿಂಗ್ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಸೊ ಕೌನ್ಸಿಲಿಂಗ್ ಮುಖಾಂತರ ನಾವು ಸಾಕಷ್ಟು ಥೆರಪಿಗಳನ್ನ ಅವ್ರಿಗೆ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನಾವು ಹೇಳೋದಾದ್ರೆ ಡಿಪ್ರೆಷನ್ ಅಥವಾ ಖಿನ್ನತೆಯಲ್ಲಿ, ಓಕೆ, ಸೊ ಇದರಲ್ಲಿ ಏನಾಗುತ್ತೆ ಸಾಕಷ್ಟು ಜನ ಬೇಜಾರೊಳಗಾಗಿರ್ತಾರೆ. ಈ ಬೇಜಾರಿಂದ ಹೊರಗಡೆ ಬರೋದು ಹೇಗೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ನಾವು ಅವ್ರಿಗೆ ಏನ್ ಮಾಡ್ತೀವಿ ಅಂದ್ರೆ ಬಂದು ಅವ್ರಿಗೆ ನಾವು ಒಂದು ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂತ ಹೇಳ್ತೀವಿ. ಓಕೆ, ಅವ್ರಿಗೆ ಸಪೋರ್ಟಿವ್ ಥೆರಪಿ ಅಂತ ಹೇಳಿ ಕೊಡ್ತೀವಿ. ಸೈಕೋ ಥೆರಪಿ ಅಂತ ಒಂದು ಸೆಷನ್ಸ್ ಗಳನ್ನ ಅವ್ರಿಗೆ ಮಾಡ್ತೀವಿ. ಸೊ ಇದರಿಂದ ಅವ್ರಿಗೆ ಏನಾಗುತ್ತೆ ಅಂದ್ರೆ ಬಂದು ಅವರ ಪ್ರಾಬ್ಲಮ್ ಗಳನ್ನ ಐಡೆಂಟಿಫೈ ಮಾಡೋದು ಹೇಗೆ. ಈಗ ಡಿಪ್ರೆಷನ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಅವರು ಯೋಚನೆ ಮಾಡುವಂತ ರೀತಿ ಬೇರೆ ಆಗಿರುತ್ತೆ, ಬಹಳ ಲೋ ಮೂಡ್ ಅಲ್ಲಿ ಇರ್ತಾರೆ ಅವರು. ಸೊ ಅವ್ರಿಗೆ ಯಾವುದೇ ರೀತಿಯಾದ ಅಪ್ಲಿಫ್ಟ್ಮೆಂಟ್ ಆಗಲಿ ಲೈಟ್ ಆಗಿ ಕಾಣೋದಿಲ್ಲ ಅವ್ರಿಗೆ. ಸೊ ಅವ್ರಿಗೆ ನಾವು ಈ ಒಂದು ಪ್ರಾಬ್ಲಮ್ ನ ಐಡೆಂಟಿಫೈ ಮಾಡೋದು ಹೇಗೆ, ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಗಳನ್ನ ಅವ್ರಿಗೆ ಹೇಳ್ಕೊಡ್ತೀವಿ. ಸೊ ಇದರಿಂದ ಅವರು ಇದನ್ನ ಕಲ್ತ್ಕೊಂಡು ಅವ್ರ ಪ್ರಾಬ್ಲಮ್ಸ್ ಅನ್ನ ಐಡೆಂಟಿಫೈ ಮಾಡಿ ಅದನ್ನ ಫೇಸ್ ಮಾಡೋದು ಹೇಗೆ, ಅದರಿಂದ ಹೊರಗಡೆ ಬರೋದು ಹೇಗೆ ಅನ್ನೋದನ್ನ ಸಹ ಅವ್ರಿಗೆ ಹೇಳ್ಕೊಡ್ತೀವಿ. ಸೊ ಅದೇ ರೀತಿ ನಾವು ಆಂಗ್ಸೈಟಿ ಡಿಸಾರ್ಡರ್ಸ್, ಈಗ ಫೋಬಿಯಾ ಆಗ್ಬೋದು ಅಥವಾ ಪ್ಯಾನಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಬಹಳಷ್ಟು ಆತಂಕಕ್ಕೆ ಒಳಗಾಗೋದು ಈ ರೀತಿ ಎಲ್ಲ ಆಗಿರ್ತವೆ. ಸೊ ಇಂಥ ಕೇಸಸ್ ಗೆ ನಾವು ಏನ್ ಮಾಡ್ತೀವಿ ಅಂದ್ರೆ ಎಕ್ಸ್ಪೋಷರ್ ಅಂಡ್ ರೆಸ್ಪಾನ್ಸ್ ಪ್ರಿವೆನ್ಷನ್ ಥೆರಪಿ ಅಂತಲೂ ಸಹ ಮಾಡ್ಕೊಡ್ತೀವಿ ಅವ್ರಿಗೆ. ಅದೇ ರೀತಿ ಸಾಕಷ್ಟು ಜನ ಬುದ್ಧಿಮಾಂದ್ಯ ಮಕ್ಕಳು ಅಥವಾ ಆಟಿಸಮ್ ಅಲ್ಲಿ ಅಥವಾ ADHD ಮಕ್ಕಳಲ್ಲೂ ಸಹ ನಾವು ಏನ್ ಮಾಡ್ತೀವಿ ಅಂದ್ರೆ ಆಕ್ಯುಪೇಷನಲ್ ಥೆರಪಿ ಅಥವಾ ವೊಕೇಶನಲ್ ಥೆರಪೀಸ್ ಅಂತಲೂ ಸಹ ನಾವು ಮಾಡ್ತೀವಿ. ಸೊ ಇದನ್ನ ಕೌನ್ಸಿಲಿಂಗ್ ಮುಖಾಂತರ ಹೇಗೆ ಮಾಡಬಹುದು, ಅವ್ರ ಮನೆಯಲ್ಲಿ ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಅವ್ರಿಗೆ ಹೇಳ್ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಆಂಗ್ಸೈಟಿ ಅಲ್ಲಿ ಅವ್ರಿಗೆ ಡೀಪ್ ಬ್ರೀತಿಂಗ್ ಟೆಕ್ನಿಕ್ಸ್ ಗಳು ಅಂತ ನಾವು ಹೇಳ್ಕೊಡ್ತೀವಿ ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ. ಸೊ ಅದ್ರ ಡೀಪ್ ಬ್ರೀತಿಂಗ್ ಮಾಡಿ ಅವರು ಒಂದು ಆತಂಕದ ಸಮಸ್ಯೆಯಿಂದ ಅವರು ಹೊರಗಡೆ ಬರೋದು ಹೇಗೆ, ಹಾಗೂ ಅವರ ನೆನಪಿನ ಶಕ್ತಿ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ರೀ ಓರಿಯೆಂಟೇಷನ್ ಥೆರಪಿ ಅಂತ ಹೇಳ್ತೀವಿ. ಮತ್ತೆ ಅವರಿಗೆ ಅಟೆನ್ಷನ್ ಇಂಪ್ರೂವ್ಮೆಂಟ್ ಮಾಡುವಂತ ಒಂದು ಆಕ್ಟಿವಿಟೀಸ್ ಗಳೆಲ್ಲ ಆಗ್ಬೋದು. ಸೊ ಗ್ರೇನ್ ಸಾರ್ಟಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಸೊ ಇಂಥ ಟೆಕ್ನಿಕ್ಸ್ ಗಳನ್ನೆಲ್ಲ ನಾವು ಕೌನ್ಸಿಲಿಂಗ್ ಮುಖಾಂತರ ಅವ್ರಿಗೆ ಹೇಳ್ಕೊಡ್ತೀವಿ.
1: ಸರ್, ಡಿಜಿಟಲ್ ಯುಗದಲ್ಲಿ ನಾವಿದ್ದೇವೆ, ದುಃಖವನ್ನ ಹಂಚ್ಕೊಳ್ಳೋದು ಬಹಳ ಬಹಳ ಟ್ರೆಂಡ್. ಅಂದ್ರೆ ಏನಾದ್ರೂ ದುಃಖ ಇದೆ ಅದರ ಬಗ್ಗೆ ಒಂದು ರಿಲೇಟೆಡ್ ಸ್ಟೇಟಸ್ ಅನ್ನ ಹಾಕೋತಾರೆ ವಿನಃ ಇನ್ನೊಬ್ಬರೊಂದಿಗೆ ಮಾತನಾಡುವುದಿಲ್ಲ. ಮಾತನಾಡುವುದು ಅಂತ ಹೇಳಿದಾಗ ಎಷ್ಟು ಮುಖ್ಯ ಕಮ್ಯುನಿಕೇಶನ್ ಒಂದು ಮಾನಸಿಕ ಆರೋಗ್ಯಕ್ಕೆ, ಹಂಚ್ಕೊಳ್ಳೋದು ದುಃಖವನ್ನ ಇನ್ನೊಬ್ಬರೊಂದಿಗೆ ಮಾತನಾಡೋದು, ಅದು ಈಗ ಬಹಳ ಕಮ್ಮಿ ಆಗಿದೆ. ಚಾಟ್ ನಲ್ಲಿ ನಾವು ಇಮೋಜಿಸ್ ಕಳಿಸ್ತೇವೆ, ಅದು ನಿಜ ಜೀವನದಲ್ಲಿ ನಗುವುದಿಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
4: ನೀವು ಹೇಳ್ದಾಗೆ ಸರ್, ಇವಾಗ ಎಷ್ಟೋ ಸಮಸ್ಯೆಗಳು ಮಾತನಾಡೋದ್ರಿಂದಾನೆ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಯಾಕಂದ್ರೆ ಎಷ್ಟೋ ಜನರಿಗೆ ಇವಾಗ ಹೇಳ್ಕೊಳಕ್ ಆಗಲ್ಲ ಮನೆಯಲ್ಲಿ. ಇವಾಗ ಮಕ್ಕಳಾದ್ರೆ ಮನೆಯಲ್ಲಿ ತಂದೆ ತಾಯಿ ಹತ್ರ ಹೇಳ್ಕೋಬೇಕಂದ್ರೆ ಅಯ್ಯೋ ತಂದೆ ತಾಯಿ ಏನ್ ಅನ್ಕೊಂತಾರ ಏನು ಅಂತಾರೆ. ಇಲ್ಲ ಪಿಯರ್ ಗ್ರೂಪ್ ಫ್ರೆಂಡ್ಸ್ ಜೊತೆ ಹೇಳ್ಕೊಬೇಕು ಅಂತಂದ್ರೆ ಎಲ್ಲಿ ನನ್ ಜಡ್ಜ್ ಮಾಡ್ಬಿಡ್ತಾರೇನು ಅನ್ನೋದೊಂದಿರುತ್ತೆ. ಇಲ್ಲ ಟೀಚರ್ಸ್ ಹೇಳ್ತೀವಿ ಅಂದ್ರೆ ಟೀಚರ್ಸ್ ಅಷ್ಟು ಒಂದು ಬಾಂಧವ್ಯ ಸರಿ ಇರಲ್ಲ ಸಮಟೈಮ್. ಸೊ ಅಂತ ಸಮಯದಲ್ಲಿ ಇಂಡಿವಿಜುವಲ್ಗೆ ಒಂದು ವ್ಯಕ್ತಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಸೊ ಅಂತ ಟೈಮಲ್ಲಿ ಅಂದ್ರೆ ಎಷ್ಟೋ ಸಮಸ್ಯೆಗಳಿದೆ ಅಲ್ಲ, ನಾನು ಹೇಳ್ದಾಗೆ ಮಾತನಾಡಿದ್ರೇನೆ ಸಮಸ್ಯೆ ಬಗೆಹರಿಯುವಂತದ್ದು ಇರುತ್ತೆ. ಸೊ ಇವಾಗ ನಾವ್ ಏನ್ ಅಂತೀವಿ, ಇದು ಆತಂಕ ಇರುತ್ತೆ, ಎದಕ್ಕೋಸ್ಕರ ಆತಂಕ ಆಗ್ತಾ ಇದೆ ಅನ್ನೋದನ್ನ ಇನ್ನೊಬ್ಬರ ಜೊತೆ ಹೇಳ್ಕೊಂಡ್ರೆ, ಬಟ್ ಅಲ್ಲಿ ಹೇಳ್ಕೊಳ್ಬೇಕಾದ್ರೆ ಟ್ರಸ್ಟ್ ಇಶ್ಯೂ ಇರುತ್ತೆ. ಸೊ ಅಂತ ಟೈಮಲ್ಲಿ ಅವರು ಟೆಲೆಮಾನಸ್ಗೆ ಕಾಲ್ ಮಾಡಿದ್ರೆ ನಮ್ಮ ಕೌನ್ಸಿಲರ್ಸು ಅವರು ಮಾತಾಡೋದ್ರಲ್ಲಿ ಸ್ಟಾಪ್ ಮಾಡಲ್ಲ, ಅಂದ್ರೆ ನಡು ಇಂಟರಪ್ಟ್ ಮಾಡೋದು ಆ ತರ ಮಾಡಲ್ಲ. ಅವ್ರ ಮನಸ್ ಬಿಚ್ಚಿ ಮಾತಾಡ್ಬಹುದು. ರ್ಯಾಪೋ ಬಿಲ್ಡ್ ಹೆಂಗಾಗತ್ತೆ ಅಂದ್ರೆ ಮೊದಲು ಟ್ರಸ್ಟ್ ಬಿಲ್ಡ್ ಆಗ್ಬೇಕು. ಸೊ ಅದು ನಮ್ ಕೌನ್ಸಿಲರ್ ಇಂದ ಆಗತ್ತೆ. ಸೊ ಅವರು ಮನ ಬಿಚ್ಚಿ ಮಾತಾಡ್ಬಹುದು, ಯಾಕಂದ್ರೆ ನಮ್ದು ಫಸ್ಟ್ ಇರೋದು ಕಾನ್ಫಿಡೆನ್ಶಿಯಾಲಿಟಿ, ಯಾರಿಗೂ ಕೂಡ ಅದು ಲೀಕ್ ಆಗಲ್ಲ ಅವ್ರು ಹೇಳಿರೋ ವಿಷಯ. ಹಾಗೇನೆ ಅವರು ಮಾತಾಡ್ತಾ ಇದ್ರೆ ಅಳ್ತಾರೆ ಸರ್ ಒಬ್ಬೊಬ್ರು. ಇದನ್ನು ಸ್ಪೆಷಲಿ ನಾವೆಲ್ಲರೂ ತಿಳ್ಕೊಬೇಕಾಗಿರೋದು, ಯಾರಾದ್ರೂ ಅಳ್ತಾ ಇದ್ರೆ ಸ್ಟಾಪ್ ಮಾಡಬಾರ್ದು. ಅಳ್ತಾ ಇದ್ರೆ ಅಳ್ಬೇಡಿ ಅಂತ ಹೇಳ್ಬಾರ್ದು. ನಾವು ಅವ್ರಿಗೆ ವೆಂಟಿಲೇಟ್ ಮಾಡಕ್ಕೆ ಟೈಮ್ ಕೊಡ್ಬೇಕು. ಸೊ ಅವಾಗ ಅವ್ರು ಯಾವಾಗ ಸಮಾಧಾನ ಆಗ್ತಾರೆ ತನ್ನಷ್ಟಕ್ಕೆ ತಾನೆ, ಅವಾಗ್ಲೇನೆ ಅವ್ರ ಮನಸ್ಸಲ್ಲಿರುವಂತಹ ಭಾವನೆಗಳು ಹೊರಗೆ ಬರಕ್ ಸಾಧ್ಯ. ಸೊ ಅಂತಹ ಒಂದು ಟೈಮ್ ಅಲ್ಲಿ ಅವರು ಯಾವುದೇ ರೀತಿಯಾದಂತಹ ಭಯ ಇಟ್ಕೊಳ್ಳದೇ ಒಂದು ಟ್ರಸ್ಟ್ ಇಟ್ಕೊಂಡು ಕಾನ್ಫಿಡೆನ್ಶಿಯಾಲಿಟಿ ಇರೋದ್ರಿಂದ ಅವರು ಟೆಲಿಮಾನಸಿಗೆ ಕಾಲ್ ಮಾಡಿದ್ರೆ ತಮ್ಮ ಮನಸ್ಸಲ್ಲಿರೋ ಯಾವುದೇ ರೀತಿಯಾದಂತಹ ಬೇಜಾರಾದಂತಹ ವಿಷಯಗಳಿರಲಿ, ಅವ್ರಿಗೆ ಆತಂಕ ಹುಟ್ಟಿಸ್ತಿರುವಂತಹ ವಿಷಯಗಳಿರಲಿ, ಇಲ್ಲ ನಾನು ಡಿಪ್ರೆಷನ್ಗೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಿರುತ್ತೆ, ಯಾವ ಕಾರಣಕ್ಕೆ ಹೋಗ್ತಾ ಇದೀಯ ಅನ್ನೋದು ಗೊತ್ತಿರುತ್ತೆ, ಬಟ್ ಅದರಿಂದ ಹೆಂಗ್ ಹೊರಗೆ ಹೋಗ್ಬೇಕು ಅಂತ ಗೊತ್ತಾಗಲ್ಲ, ಯಾಕಂದ್ರೆ ಅವ್ರು ಯಾರ ಜೊತೆನೂ ಶೇರ್ ಮಾಡ್ತಿರಲ್ಲ. ಸೊ ಅಂತ ಟೈಮಲ್ಲಿ ಅವರು ಟೆಲಿಮಾನಸಿಗೆ ಕಾಲ್ ಮಾಡಿದ್ರೆ ಅವರು ಮಾತನಾಡೋದ್ರಿಂದ ಎಷ್ಟೋ ಜನಕ್ಕೆ ಸಮಸ್ಯೆಗಳು ಬಗ್ಗೆ ಹರಿದಿವೆ.
5: ಸರ್, ಇನ್ನೊಂದು ತರ ಮೇಡಮ್ ಅವರು ಹೇಳಿದ ಹಾಗೆ ಇದೊಂದು ಮನಸ್ಸಿನ ಮಾತು ಅಂತ ಹೇಳ್ಬೋದು ಸರ್. ಇನ್ನೊಂದು ತಂದ್ರೆ ಇವಾಗ ನೋಡ್ರಿ, ಎಲ್ಲರಿಗೂ ಸಮಸ್ಯೆ ಇದ್ದೇ ಇರುತ್ತೆ, ಆ ಮನಸ್ಸಿನ ಮಾತನ್ನ ಬೇರೆಯವ್ರ ಮುಂದೆ ಹಂಚಿಕೊಂಡಿದ್ರೆ ಮನಸ್ಸನ್ನ ಹಗರಾಗುತ್ತೆ ಅಂತ ಒಂದು ಮಾತು. ಅದಕ್ಕೆ ಇದೊಂದು ಟೆಲಿಮನಸ್ ಅನ್ನೋದು ಒಂದು ಟೆಲಿಮನಸ್ ಅಂತ ಒಂದು ಇದನ್ನಿದೆ ಸರ್ ಇದಕ್ಕೆ ಹೆಸರು. ಇನ್ನೊಂದು ಅಂದ್ರೆ ಟೆಲಿ ಮನಸ್ ಅದೆಲ್ಲ ಇಂಗ್ಲಿಷ್ ಅಲ್ಲಿ ಟೆಲಿಮನಸ್ ಅಂತ ಇದೆ, ಕನ್ನಡದಲ್ಲಿ ಟೆಲಿಮನಸ್ ಸರ್. ಇವಾಗ ಮನಸ್ಸಿನ ಮಾತನ್ನ ಬೇರೆಯವ್ರ ಮುಂದೆ ಹಂಚಿಕೊಂಡಿದ್ರೆ ನಮ್ಮ ಮನಸ್ಸಿನಲ್ಲಿರುವಂತ ಒಂದು ಸಮಸ್ಯೆಯನ್ನ ಪರಿಹಾರವನ್ನು ಆಗ್ಬಹುದು ಅಂತ ಒಂದು ಈ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಒಂದು ರಾಷ್ಟ್ರೀಯ ಟೆಲಿಮನಸವನ್ನು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಸರ್.
1: ಉತ್ತಮವಾಗಿ ರಿಲೇಟ್ ಮಾಡಿದ್ರೆ ಅದು ಬಹಳ ಮುಖ್ಯವಾಗಿ ಇದ್ರ ಬಗ್ಗೆ ಒಂದು ಫುಲ್ ಕ್ಲಿಯರಿಟಿನೇ ಕೊಟ್ರಿ. ಇಂಗ್ಲಿಷ್ ನಲ್ಲಿ ಮಾನಸ್ ಅಂತ ಹೇಳ್ತೇವೆ, ಮನಸ್ ಕನ್ನಡದಲ್ಲಿ ಫುಲ್ ಕ್ಲಿಯರಿಟಿ ಸಿಕ್ತು. ಮೇಡಮ್ ಅವ್ರು ಅವಾಗ ನೀವು ಹೇಳಿದ್ರೆ ಒಬ್ಬರು ದುಃಖ ಹಂಚ್ಕೋತಾ ಇದ್ದಾರೆ ಅಂದ್ರೆ ಕೇಳುದು ಮುಖ್ಯ. ನಾನು ಹೇಳಿದೆ ಮಾತನಾಡುದು ಎಷ್ಟು ಮುಖ್ಯ, ಕೇಳುದು ಎಷ್ಟು ಮುಖ್ಯ ಅದ್ರ ಬಗ್ಗೆ ನೀವು ಹೇಳಿದ್ರಿ. ಇನ್ನೊಂದು ಸ್ವಲ್ಪ ಯಾರಾದ್ರೂ ತಮ್ಮ ದುಃಖವನ್ನ ಹಂಚ್ಕೊಳ್ಳುವಾಗ ಅವ್ರ ಬಗ್ಗೆ ಕೇಳಬೇಕು, ಅಳುದ್ ನಿಲ್ಸು ಅಂತ ಹೇಳೋದ್ಕಿಂತ ಈಗೆಲ್ಲ ಇನ್ನೊಂದು ನಡೆದಿದೆ. ಒಬ್ರು ಇನ್ನೊಬ್ರ ಕಡೆ ದುಃಖವನ್ನ ಹಂಚ್ಕೊಂಡ್ರೆ ಅವ್ರು ತಮ್ದೇ ಏ ನಿಂದೇ ನಂದಿದ್ದೆ ನಂದು ಇಷ್ಟು ದುಃಖ ಐತೆ ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ಕೇಳುದು ಎಷ್ಟು ಮುಖ್ಯ.
4: ಅದೇ ಸರ್, ನಾನು ಹೇಳ್ದಾಗಿನೇ ಈಗ ಯಾರಾದ್ರೂ ಸಮಸ್ಯೆ ಹೇಳ್ತಾ ಇದ್ರೆ ಮೊದ್ಲು ನಾವು ಆಪ್ತ ಸಮಾಲೋಚನೆಯಲ್ಲಿ ಕಲಿಯೋದೇ ಅದು ಆಕ್ಟಿವ್ ಲಿಸ್ನಿಂಗ್ ಇರಬೇಕು ಮೊದ್ಲು. ಸೊ ಯಾರಾದ್ರೂ ಮಾತಾಡ್ತಾ ಇದಾರೆ ವಿಥೌಟ್ ಇಂಟರಪ್ಟ್, ಅವ್ರಿಗೆ ಇಂಟರಪ್ಟ್ ಮಾಡಲ್ದೆ ಕೇಳಿದ್ರೇನೆ ಅವ್ರಿಗೆ ಎಷ್ಟೋ ಸಮಾಧಾನ ಆಗತ್ತೆ. ಇವಾಗ ನೀವೇ ಮೆನ್ಷನ್ ಮಾಡಿದಾಗೆ ಯಾರಾದ್ರೂ ಮಾತಾಡ್ತಾ ಇದ್ರೆ ಹಾ ನನಗೆ ಗೊತ್ತು ಅಂತ ಮೊದ್ಲೇ ಹೇಳ್ಬಿಟ್ರೆ ಅವ್ರು ಏನ್ ಮನಸ್ಸಲ್ಲಿ ಹೇಳ್ಬೇಕು ಅನ್ಕೊಂಡಿರ್ತಾರೆ ಅದು ಅಲ್ಲಿಗೆ ಮುಟ್ಟುಗೊಳಿಸ್ದಂಗೆ ಆಗ್ಬಿಡುತ್ತೆ. ಸೊ ಆಕ್ಟಿವ್ ಲಿಸ್ನಿಂಗ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಅಂಡ್ ಸರ್ ಮೆನ್ಷನ್ ಮಾಡ್ದಂಗೆ ಟೆಲಿ ಮನಸ್ಸು ಅಂತೀವಿ, ಬಟ್ ಮಾನಸ ಏನಿದೆ, ಟೆಲಿ ಮಾನಸ್ MANAS ಅಂತ, ಅದಕ್ಕೆ ಒಂದು ಲಾಂಗ್ ಫಾರ್ಮ್ ಇದೆ ಸರ್. ಓಕೆ, ಟೆಲಿ ಮೆಂಟಲ್ ಹೆಲ್ತ್ ಅಸಿಸ್ಟೆನ್ಸ್ ಅಂಡ್ ನೆಟ್ವರ್ಕಿಂಗ್ ಅಕ್ರಾಸ್ ದ ಸ್ಟೇಟ್ಸ್ ಅಂತ. ಓಕೆ, ಸೊ ಅದನ್ನ ನಾವು ಕನ್ನಡದಲ್ಲಿ ಟೆಲಿ ಮನಸ್ಸು ಅಂತ ನಾವು ತಗೊಳ್ಬಹುದು, ಬಟ್ ಅದಕ್ಕೆ ಆದಂತ ಒಂದು ಅರ್ಥ ಕೂಡ ಇದೆ. ಸೊ ಅದನ್ನ ಟೆಲಿಮಾನಸ್ ಅಂತ ಸ್ಟಾರ್ಟ್ ಮಾಡಿರೋದು. ಹಾಗೆ ನೀವು ಹೇಳಿದಾಗೆ ಆಕ್ಟಿವ್ ಲಿಸ್ನಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
1: ಕಾರ್ಯಕ್ರಮ ಇದು ಇವತ್ತಿನ ವಿಷಯ ಬಹಳ ವಿಶಾಲವಾದ ವಿಷಯ. ಅಂತ ಸಂದರ್ಭದಲ್ಲಿ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಕೊನೆಯದಾಗಿ ಕೇಳುಗರಿಗೆ ಏನ್ ಹೇಳಿಕೆ ಇಷ್ಟಪಡ್ತೀರಾ ಕ್ಲೋಸಿಂಗ್?
2: ಸೊ ಈಗ ಟೆಲಿಮನಸ್ ಅನ್ನೋ ಪ್ರೋಗ್ರಾಮ್ ಸೊ ಗೌರ್ಮೆಂಟ್ ಅಲ್ಲಿ ಲಾಂಚ್ ಆಗಿ ಆಲ್ರೆಡಿ 3 ಇಯರ್ಸ್ ಆಗಿದೆ. ಸೊ ಇದರ ಹೆಲ್ಪ್ ನ ಈಗ ನಾವು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದಿಲ್ಲ ಜನಕ್ಕೆ, ಆದ್ರೂ ನಮಗೆ ಆಲ್ರೆಡಿ 24 ಲಕ್ಷ ಜನ ಕಾಲ್ ಮಾಡಿದ್ದಾರೆ ಟೆಲಿಮನಸ್ ಅಲ್ಲಿ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇನ್ನು ಜನರಲ್ಲಿ ಮೂಡಿಸಬೇಕು. ಸೊ ಇನ್ನು ಹೆಚ್ಚಿನ ಜನ ಈ ಒಂದು ಟೆಲಿಮನಸ್ ನ ಹೆಲ್ಪ್ ಅನ್ನ ಪಡಿಬೇಕು. ಸೊ ಈಗ ನಾವು ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಮಾತಾಡ್ತಾ ಹೇಳೋದಾದ್ರೆ ಇಡೀ ಸಮಾಜದಲ್ಲಿ 1-2% ಜನಕ್ಕೆ ತೀವ್ರಕರವಾದ ಮಾನಸಿಕ ಕಾಯಿಲೆ ಇದೆ ಅಂತ ಹೇಳ್ತೀವಿ. ಸೊ ಆ ಲೆಕ್ಕದಲ್ಲಿ ನೋಡೋದಾದ್ರೆ ಬರೀ 1% ಅಂತ ಲೆಕ್ಕ ಹಿಡಿದ್ರು ನಾವು 1,45,00,000 ಜನಕ್ಕೆ ತೀವ್ರಕರವಾದ ಮಾನಸಿಕ ಕಾಯಿಲೆಗಳ ಇದೆ. ಬಟ್ ನಮ್ಮ ಹತ್ರ ಟ್ರೀಟ್ಮೆಂಟ್ ಬರ್ತಾ ಇರೋರು ಬಹಳಷ್ಟು ಕಮ್ಮಿ. ಸೊ ಇನ್ನು ಇದ್ರ ಬಗ್ಗೆ ಮಾಹಿತಿ ಸುಮಾರು ಜನಗೆ ಇಲ್ಲ. ಸೊ ಇದರ ಹೆಲ್ಪ್ ಅನ್ನ ಪಡಿಬೇಕು. ಮಾನಸಿಕವಾಗಿ ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಟೆಲಿಮನಸ್ ಫ್ರೀ ಹೆಲ್ಪ್ ಲೈನ್ ಏನಿದೆ ಇದರಿಂದ ಹೆಲ್ಪ್ ಅನ್ನ ಪಡಿಬೇಕು. ಎಲ್ಲರೂ ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಪಡಿಬೇಕು. ಇದರ ಉದ್ದೇಶ ಎಲ್ರಿಗೂ ಮಾನಸಿಕ ಆರೋಗ್ಯ ಮುಟ್ಟಬೇಕು. ಸೊ ಈಗ ಈ ಒಂದು ಟೆಲಿಮನಸ್ ಅನ್ನೋದು ಇದು ಒಂದು Cell 2 ಅಥವಾ ಡಿಮಾಂಡ್ಸ್ ಅಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದೀವಿ ಟೆಲಿಮನಸ್ ಪ್ರೋಗ್ರಾಮ್ ನ. ಸೊ ಇನ್ನೊಂದು ಸೆಂಟರ್ ಬಂದು ಡಿಮಾಂಡ್ಸ್ ಧಾರವಾಡ. ಓಕೆ, ಸೊ ಡಿಮಾಂಡ್ಸ್ ಧಾರವಾಡ ಬಗ್ಗೆ ನಾವು ಹೇಳೋದಾದ್ರೆ ಇದು ಒಂದು ಹಳೆಯ ಒಂದು ಮಾನಸಿಕ ಆಸ್ಪತ್ರೆ ಇದು. ಓಕೆ, ಇದು ಬ್ರಿಟಿಷರ ಕಾಲದಲ್ಲೇ ಸ್ಟಾರ್ಟ್ ಆಗಿದೆ. 1845 ಅಲ್ಲಿ ಸ್ಟಾರ್ಟ್ ಆದಂತ ಹಾಸ್ಪಿಟಲ್ ಇದು. ಸೊ ನಮ್ಮ ರಾಷ್ಟ್ರದಲ್ಲೇನೆ ಬಹಳ ಹಳೆಯ ಒಂದು ಆಸ್ಪತ್ರೆ ಅಂತಾನು ಹೇಳ್ಬೋದು. ಸೊ ಅಲ್ಲಿಂದ ಇಲ್ಲಿವರೆಗೂ ಮಾನಸಿಕ ರೋಗಿಗಳಿಗೆ ಇಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಮುಂಚಿನ ಕಾಲದಲ್ಲಿ ಏನಾಗ್ತಿದ್ರೆ ಇದನ್ನ ಅಸೈಲಂ ಅಥವಾ ಪೇಷಂಟ್ ಗಳನ್ನ ಬಂದು ಅಲ್ಲೇ ಕೂಡ ಹಾಕಿ ಹೋಗುವಂತ ಒಂದು ವ್ಯವಸ್ಥೆ ಆಗಿತ್ತು. ಬಟ್ ಈಗಿನ ಕಾಲದಲ್ಲಿ ಏನಾಗಿದ್ರೆ ಪೇಷಂಟ್ ನ ಕರ್ಕೊಂಬಂದು ಟ್ರೀಟ್ಮೆಂಟ್ ಕೊಡಿಸಿ ಅವರು OPD ಬೇಸಿಸ್ ಟ್ರೀಟ್ಮೆಂಟ್ ಅನ್ನ ತಗೊಂಡು ಅವರು ಪೇಷಂಟ್ ನ ಆರಾಮ್ ಮಾಡ್ಕೊಂಡು ಮನೆಗೆ ಹೋಗುವಂತ ವ್ಯವಸ್ಥೆ ಆಗಿದೆ. ಸೊ ಈ ಒಂದು ಡಿಮಾನ್ಸ್ ಆಸ್ಪತ್ರೆಯಲ್ಲಿ ನಾನಾ ರೀತಿಯಾದ ಒಂದು ನರರೋಗದ ತೊಂದರೆ ಆಗ್ಬಹುದು, ಮಾನಸಿಕ ತೊಂದರೆ ಆಗ್ಬಹುದು, ಅಥವಾ ಸೈಕಲಾಜಿಕಲ್ ತೊಂದರೆಗಳಾಗ್ಬಹುದು, ಅಥವಾ ಮಕ್ಕಳಲ್ಲಿ ಕಾಣುವ ತೊಂದರೆಗಳು ಸಮಸ್ಯೆಗಳಾಗಬಹುದು, ಈ ಎಲ್ಲಾ ಸಮಸ್ಯೆಗಳಿಗೂ ಸಹ ನಮ್ಮಲ್ಲಿ ಡಿಮಾಂಡ್ಸ್ ಅಲ್ಲಿ ಇದೊಂದು ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದೀವಿ. ಸೊ ಎಲ್ಲರೂ ಬಂದು ಅದ್ರದ ಏನಾದ್ರೂ ಸಮಸ್ಯೆ ಕಂಡು ಬಂದಲ್ಲಿ ಅವರು ಬಂದು ಟ್ರೀಟ್ಮೆಂಟ್ ಅನ್ನ ತಗೊಳ್ಬೇಕು. ಇದು ಒಂದು ಫ್ರೀ ಸರ್ವಿಸ್ ಆಗಿರುತ್ತೆ. ಡಿಮಾಂಡ್ಸ್ ಅನ್ನೋದು ಒಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್. ಸೊ ಇದು ಒಂದು ಫ್ರೀ ಸರ್ವಿಸ್ ಆಗಿರುತ್ತೆ. ಅವರ ಕನ್ಸಲ್ಟೇಷನ್ ಆಗ್ಬಹುದು ಅಥವಾ ಗುಳಿಗೆ ಆಗ್ಬಹುದು ಅಥವಾ ಥೆರಪಿಗಳಾಗ್ಬಹುದು, ಎಲ್ಲಾನು ಫ್ರೀಯಾಗಿ ಆಗುತ್ತೆ. ಸೊ ಜನರ ಇದರ ಒಂದು ಉಚಿತ ಸೇವೆಯನ್ನು ಪಡಿಬೇಕು ಅಂತ ನಾವು ಎಲ್ಲರಲ್ಲಿ ಕೇಳ್ಕೊಳ್ತಿದ್ದೀವಿ.
1: ಕೊನೆಯದಾಗಿ ಏನ್ ಹೇಳಿ
5: ಸರ್, ಇದು ಟೆಲಿಮನಸ್ ಅನ್ನೋದು ಕೆಲವಿಷ್ಟು ನೋಡಿ, ಯಾರಿಗೆ ಕಾಯಿಲೆ, ಯಾರಿಗೆ ಮಾನಸಿಕ ಆರೋಗ್ಯದ ಸಮಸ್ಯೆ ಇದೆ ಅವರಷ್ಟೇ ಕಾಲ್ ಮಾಡೋದಲ್ಲ. ನಮ್ಮ ಮನೆಯಲ್ಲಿ ಉದಾಹರಣೆಗಾಗಿ ನಮ್ಮ ಮನೆಯಲ್ಲಿ ಯಾರಿಗಾದ್ರೂ ಮಾನಸಿಕ ಕಾಯಿಲೆ ಇತ್ತಂದ್ರೆ ಮನೆಯವರನ್ನು ಕೂಡ ಕೇಳ್ಕೋಬಹುದು, ಸರ್ ಈ ರೀತಿ ಸಮಸ್ಯೆ ಆಗ್ತಿದೆ, ನಾವು ಏನ್ ಮಾಡ್ಬೇಕು, ಯಾರ ಹತ್ರ ಪರಿಹಾರ ತಗೋಬೇಕು, ಅಥವಾ ಮನೋವೈದ್ಯರನ್ನ ಯಾವ ರೀತಿ ಭೇಟಿ ಆಗ್ಬೇಕು, ಅಥವಾ ಈ ನೋಡಿ ನಾವು ಇರೋದು ಧಾರವಾಡದಲ್ಲಿ, ಆಮೇಲೆ ಅವರ ನೇರೆಸ್ಟ್ ಉದಾಹರಣೆಗೆ ಬೆಳಗಾವಿಯಿಂದ ಕಾಲ್ ಬಂದಿದೆ ಅಂದ್ರೆ ಅಲ್ಲಿ DMHP ಪ್ರೋಗ್ರಾಮ್ ಇದೆ ಸರ್, ನೇರವಾಗಿ ನಾವು ಅವ್ರಿಗೆ ಕನೆಕ್ಟ್ ಮಾಡಿ ಅಲ್ಲಿ ಒಂದು ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ನಡೀತಾ ಇದೆ, ಅಲ್ಲಿ ಕೂಡ ನೀವು ಈ ಒಂದು ನಿಮ್ಗೆ ಏನ್ ಸಮಸ್ಯೆ ಆಗ್ತಿದೆ ಅಲ್ಲ ಆ ಸೇವೆಯನ್ನು ಕೂಡ ಅಲ್ಲಿನೂ ಕೂಡ ಪಡೆಯಬಹುದು ಅಂತ ನಾವು ಒಂದು ಮೆಸೇಜ್ ಅನ್ನ ಕೊಡಬಹುದು ಸರ್.
4: ಸರ್ ಮೆನ್ಷನ್ ಮಾಡ್ದಂಗೆ ಇವಾಗ ಟೆಲಿಮಾನಸಿಕ್ ಕಾಲ್ ಮಾಡ್ತಾರೆ, ಆದ್ರೆ ನಾವು ವೈಯಕ್ತಿಕವಾಗಿ ಹೋಗಿ ನೇರವಾಗಿ ಹೋಗಿ ಡಾಕ್ಟರ್ಸ್ ಮೀಟ್ ಆಗ್ಬೇಕು ಅಂತಂದಾಗ ಎಲ್ಲಿ ಮನೋವೈದ್ಯರು ಅವೈಲೇಬಲ್ ಇರ್ತಾರೆ ಅಂತ ಗೊತ್ತಾಗಲ್ಲ ಎಷ್ಟೋ ಜನಕ್ಕೆ. ಸೊ ಅಂತ ಸಮಯದಲ್ಲಿ ಟೆಲಿಮಾನಸಿಕ್ ಕಾಲ್ ಮಾಡಿದ್ರೆ ಬೇಸಿಕ್ ಪ್ರೈಮರಿ ಕೌನ್ಸಿಲಿಂಗ್ ಅನ್ನ ತಗೊಂಡ್ಬಿಟ್ಟು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ನನಗೆ, ನಾನು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಡಾಕ್ಟರ್ಗೆ ಮೀಟ್ ಆಗ್ತೀನಿ ಅಂತ ಅವ್ರು ಏನಾದ್ರೂ ಅಂದ್ರೆ ಅವರ ನಿಯರೆಸ್ಟ್ ಯಾವ ಹಾಸ್ಪಿಟಲ್ ಅಲ್ಲಿ ಯಾವ ದಿನ ಮನೋವೈದ್ಯರು ಅವೈಲೇಬಲ್ ಇರ್ತಾರೆ ಅನ್ನೋದನ್ನ ನಾವು ಟೆಲಿಮಾನಸ್ ನಲ್ಲಿ ಹೇಳಿದ್ರೆ ಅವರು ನೇರವಾಗಿ ಹೋಗ್ಬಿಟ್ಟು ಡಾಕ್ಟರ್ ಜೊತೆ ಮಾತಾಡ್ತಾರೆ. ಹಾಗೆ ಇದ್ರ ಮೇನ್ ಒಂದು ಉದ್ದೇಶ ಏನಂದ್ರೆ ಸಮಾನವಾದಂತಹ ಮಾನಸಿಕ ಆರೋಗ್ಯ ಎಲ್ಲರ ಹಕ್ಕಾಗಿದೆ. ಸೊ ಅದಕ್ಕಾಗಿನೇ ಎಲ್ಲರೂ ಕೂಡ ಹಾಸ್ಪಿಟಲ್ಗೆ ಹೋಗಕ್ಕಾಗಿಲ್ಲ ಅಂದ್ರೆ ಟೆಲಿಮಾನಸ್ಗೆ ಕಾಲ್ ಮಾಡಿಬಿಟ್ಟು ಒಂದು ಪ್ರಾಥಮಿಕವಾದಂತಹ ಒಂದು ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಳ್ಬಹುದಾಗಿದೆ ಸರ್.
3: ಎಸ್, ಇವಾಗಲೇ ಸರ್ ಹೇಳಿದಾಗೆ ಟೆಲಿಮಾನಸ್ ಅನ್ನೋದು ಬರೀ ಮೆಂಟಲ್ ಇಲ್ನೆಸ್ ಇರೋರೇ ಅಂತ ಕಾಲ್ ಮಾಡಬೇಕಾಗಿರೋದು ಏನು ಅವಶ್ಯಕತೆ ಇಲ್ಲ. ಇದು ಮೆಂಟಲ್ ವೆಲ್ನೆಸ್ ಅನ್ನ ಡೆವಲಪ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಮಾಡುವಂತದ್ದು. ಮೆಂಟಲ್ ವೆಲ್ನೆಸ್ ಅಂದ್ರೆ ಏನಾಗುತ್ತೆ, ಕಮ್ಯುನಿಕೇಶನ್ ಸ್ಕಿಲ್ಸ್ ಆಗಿರ್ಬೋದು, ಇಲ್ಲ ಸ್ಟ್ರೆಸ್ ಹೇಗೆ ಹ್ಯಾಂಡಲ್ ಮಾಡಬೇಕು, ಇಲ್ಲ ಏನಾದರೂ ಒಂದು ಕಷ್ಟದ ಸಮಸ್ಯೆ ಸಮಯದಲ್ಲಿ ಯಾವ ರೀತಿ ಕ್ರಿಟಿಕಲ್ ಥಿಂಕಿಂಗ್ ಮಾಡಬೇಕು, ಕ್ರಿಟಿಕಲ್ ಥಿಂಕಿಂಗ್ ಯಾವ ರೀತಿ ತಗೋಬೇಕು, ಇಲ್ಲ ಡಿಸಿಷನ್ ಮೇಕಿಂಗ್ ಯಾವ ರೀತಿ ಇರಬೇಕು, ಇಲ್ಲ ಇನ್ನೊಬ್ಬರ ಜೊತೆಗೆ ನಾವು ಯಾವ ರೀತಿ ರಿಲೇಷನ್ಶಿಪ್ ಅನ್ನ ಬಿಲ್ಡ್ ಮಾಡ್ಕೋಬೇಕು, ಇವುಗಳು ಕೂಡ ಏನು WHO ರೆಕಮೆಂಡ್ ಮಾಡುತ್ತೆ ಈ ರೀತಿ ಸ್ಕಿಲ್ಗಳನ್ನು, ಲೈಫ್ ಸ್ಕಿಲ್ಸ್ ಅಂತಾರೆ. ಈ ಸ್ಕಿಲ್ಗಳನ್ನು ಕೂಡ ತಿಳ್ಕೊಳ್ಳೋಕೆ ಟೆಲಿಮಾನ್ಸ್ಗೆ ಕಾಲ್ ಮಾಡಬಹುದು. ಇದರಿಂದ ಬರೀ ಇಲ್ನೆಸ್ ಅಷ್ಟಲ್ಲ, ಅವರ ವೆಲ್ನೆಸ್ ಕೂಡ ಡೆವಲಪ್ ಮಾಡಬಹುದು.
1: ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ಇವತ್ತಿನ ವಿಷಯ ರಾಷ್ಟ್ರೀಯ ಟೆಲಿ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಕುರಿತು ವಿವರವಾದ ಮಾಹಿತಿ ಕೊಟ್ಟರು. ಕಾರ್ಯಕ್ರಮದ ಅತಿಥಿಗಳಾದ ಡಾಕ್ಟರ್ ರಾಘವೇಂದ್ರ ಪಾಟೀಲ್ ಅವರು, ಮಿಸ್ಟರ್ ನಾಮದೇವ್ ಕೋಡ್ತೆ ಅವರು, ಮ್ಯಾಡಮ್ ಪಲ್ಲವಿ ಕಡಿವಾಡಿ ಅವರು, ಸಂದೇಶ್ ಜೋಗಳೇಕರ್ ಅವರು. ಟೆಲಿಮಾನಸ ಈ ಸಂಖ್ಯೆ ಆಗಿ 14416 ಸಂಖ್ಯೆ, ಮತ್ತೊಮ್ಮೆ 14416 ಅಥವಾ 1800-8914416 ಸಂಖ್ಯೆ, ಮತ್ತೊಮ್ಮೆ 1800-8914416 ಈ ನಂಬರ್ಗೆ ಟೋಲ್ ಫ್ರೀ ಕರೆ ಮಾಡಬಹುದು. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದು ನೀವೆಲ್ಲರೂ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ, ನಮಸ್ಕಾರ.
2: ಧನ್ಯವಾದ.
5: ಧನ್ಯವಾದಗಳು ಸರ್.
1: ಸ್ನೇಹಿತರೆ, ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನಮಸ್ಕಾರ.
6: Seasons change, but your brilliance is timeless. P&G brings you the exclusive change of season offer.
7: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
6: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.

0: ಹೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ, ಇದು 90.4 FM. ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಪ್ರವೀಣ್ ಎಡಳ್ಳಿ, ತೋಟಗಾರಿಕಾ ವಿಷಯ ತಜ್ಞರು, ಕೆಎಲ್ಇ ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ, ಇವರು ಟೊಮೆಟೊ ಬೆಳೆಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಎಡಳ್ಳಿ. ನಾನು ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪದಲ್ಲಿ ತೋಟಗಾರಿಕೆ ವಿಷಯ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಮ್ಮ ಬೆಳಗಾವಿ ಜಿಲ್ಲೆಗೆ ಅತಿ ಹೆಚ್ಚು ತರಕಾರಿಗಳ ಸರಬರಾಜು ಆಗುವಂತಹ ಜಿಲ್ಲೆ ಇದು. ಇಲ್ಲಿ ರೈತರು ಯಥೇಚ್ಛವಾಗಿ ತರಕಾರಿಗಳನ್ನು ಬೆಳೀತಾರೆ. ಇದರಲ್ಲಿ ನಾವು ಹೆಚ್ಚಾಗಿ ಕಾಣುವಂತಹ ತರಕಾರಿ ಬೆಳೆಗಳು ಅಂದ್ರೆ ಈ ಸಮಯದಲ್ಲಿ ಮುಂಗಾರಿನಲ್ಲಿ ಹೆಚ್ಚಾಗಿ ಜನರು ನಾಟಿ ಮಾಡುವಂತಹ ತರಕಾರಿಗಳು ಯಾವುವು ಅಂತಂದ್ರೆ ಅದರಲ್ಲಿ ಪ್ರಮುಖವಾದದ್ದು ಟೊಮ್ಯಾಟೊ. ಇವತ್ತಿನ ದಿನ ನಾವು ಟೊಮ್ಯಾಟೊ ಬೆಳೆ ಬಗ್ಗೆ ತಿಳ್ಕೊಳ್ಳೋಣ. ಈ ಟೊಮ್ಯಾಟೊ ಬೆಳೆ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೆಯುವ ಒಂದು ಜನಪ್ರಿಯ ತರಕಾರಿಯಾಗಿದೆ. ಒಂದು ಜನಪ್ರಿಯ ತರಕಾರಿಗಳಲ್ಲಿ ಇದು ಒಂದಾಗಿದೆ. ಇದರಲ್ಲಿ ಎ, ಬಿ ಮತ್ತು ಸಿ ಜೀವಸತ್ವಗಳನ್ನು ಇದು ಒದಗಿಸುತ್ತದೆ. ಅಂದರೆ ಮನುಷ್ಯನ ದೇಹಕ್ಕೆ ಎ, ಬಿ ಮತ್ತು ಸಿ ಅಂದರೆ ವಿಟಮಿನ್ ಎ, ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಅಂತ ನಾವೇನು ಹೇಳ್ತೀವಿ ಅದನ್ನು ದೇಹಕ್ಕೆ ಒದಗಿಸುತ್ತೆ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಈ ಟೊಮ್ಯಾಟೊ ಬೆಳೆಯು ಸುಮಾರು 6,000 ಹೆಕ್ಟೇರ್ಗಳಲ್ಲಿ ಏರಿಯಾದಲ್ಲಿ ಬೆಳೆಯಲಾಗ್ತದೆ. ಇನ್ನು ಇದರದ ಪ್ರೊಡಕ್ಷನ್ ನೋಡಕ್ಕೆ ಬಂದು ಅಂತಂದ್ರೆ ಇದು ಸುಮಾರು ಇನ್ನು ಟೊಮ್ಯಾಟೊದ್ದು ನಾವು ಪ್ರೊಡಕ್ಷನ್ ಅಂತಂದ್ರೆ ಉತ್ಪಾದನೆ ಎಷ್ಟಾಗ್ತದಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆಯಿಂದ 193,957 ಮೆಟ್ರಿಕ್ ಟನ್ಗಳಷ್ಟು ಉತ್ಪಾದನೆ ಆಗುತ್ತೆ. ಮತ್ತು ಸರಿಸುಮಾರು 31 ಟನ್ ಅಷ್ಟು ನಮ್ಮ ಒಂದು ಹೆಕ್ಟೇರ್ಗೆ ನಾವು ಇದರದ್ದು ಉತ್ಪಾದಕತೆಯನ್ನು ತಗೋಬಹುದು. ಇನ್ನು ಟೊಮ್ಯಾಟೊ ಬೆಳೆಯುವಂತ ರೈತರಿಗೆ ಸಲಹೆಗಳನ್ನು ಕೊಡೋದು ಅಂತಂದ್ರೆ ಇದರಲ್ಲಿ ಮಣ್ಣು ಯಾವ ರೀತಿ ಇರಬೇಕಪ್ಪ ಅಂತಂದ್ರೆ ಈ ಟೊಮ್ಯಾಟೊ ಬೆಳೆನ ಎಲ್ಲಾ ವಿಧವಾದ ಮಣ್ಣುಗಳನ್ನು ನಾವು ಬೆಳಿಬಹುದು. ಆದರೆ ಚೆನ್ನಾಗಿ ನೀರು ಬಸಿದು ಹೋಗುವಂತ ಮಧ್ಯಮ ಕಪ್ಪು ಅಥವಾ ಮರಳು ಮಿಶ್ರಿತ ಗೋಡು ಮಣ್ಣು ಇದ್ರೆ ಈ ಬೆಳೆಗೆ ಸೂಕ್ತವಾಗಿರುತ್ತೆ. ಇನ್ನು ತಗ್ಗು ಪ್ರದೇಶ, ನೀರು ನಿಲ್ಲುವ ಪ್ರದೇಶ ಮತ್ತು ಆಮ್ಲಯುಕ್ತ ಮಣ್ಣಿನ ಪ್ರದೇಶ ಅಂದ್ರೆ ಆಮ್ಲಯುಕ್ತ ಅಂತಂದ್ರೆ ನಾವು ಅಸಿಡಿಕ್ ಸಾಯಿಲ್ ಅಂತ ಹೇಳ್ತೀವಿ, ಈ ಬೆಳೆಗೆ ಯೋಗ್ಯವಾಗುವುದಿಲ್ಲ. ಇನ್ನು ಉತ್ತಮ ಬೆಳೆ ಮಣ್ಣಿನ ರಸಸಾರ ಅಂದ್ರೆ ಪಿಎಚ್ ಅಂತ ಹೇಳ್ತೀವಿ, ಅದು 6-7 ಇರಬೇಕು. ಇನ್ನು ಸೊರಗು ರೋಗ ಪೀಡಿತ ಮಣ್ಣು ಇದಕ್ಕೆ ಸೂಕ್ತವಾಗುವುದಿಲ್ಲ. ಯಾಕಂತಂದ್ರೆ ಈ ಸೊರಗು ರೋಗ ಪೀಡಿತ ಭೂಮಿಗಳಲ್ಲಿ ನಾವು ಟೊಮ್ಯಾಟೊನ ಬೆಳೆದ್ವಿಪ್ಪ ಅಂತಂದ್ರೆ ಆ ರೋಗ ಇದಕ್ಕೂ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಮುಂಚೆ ಯಾವ್ದಾದ್ರೂ ಸೊರಗು ರೋಗ ಕಾಡ್ತಾ ಇತ್ತು ಅಂತಂದ್ರೆ ಯಾವುದೇ ಬೆಳೆಗೂ ಆ ಭೂಮಿಯಲ್ಲಿ ನಾವು ಟೊಮ್ಯಾಟೊ ಬೆಳೆಯನ್ನ ಬೆಳೆಯೋದು ಸೂಕ್ತವಲ್ಲ. ಈ ಮೂಲಕ ನಾನು ಎಲ್ಲಾ ರೈತರಿಗೆ ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ ಈ ಮಣ್ಣಿನ ಸೆಲೆಕ್ಷನ್ ಆಗ್ಲಿ ಅಥವಾ ಮಣ್ಣಿನ ಗುಣಧರ್ಮಗಳನ್ನು ತಿಳ್ಕೊಳ್ಳೋದಾಗ್ಲಿ ಅಥವಾ ಅದರಲ್ಲಿರುವ ಸತ್ವಗಳನ್ನ ನಾವು ನಮ್ಮ ಮಣ್ಣಿನಲ್ಲಿ ಎಷ್ಟಿದೆ ಅಂತ ತಿಳ್ಕೊಬೇಕು ಅಂತಂದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪದಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರ ಇದೆ. ಸುಸಜ್ಜಿತವಾದಂತಹ ಮಣ್ಣು ಪರೀಕ್ಷಾ ಕೇಂದ್ರ ಇದೆ. ಇದರಲ್ಲಿ ನಿಮಗೆ ನಾವು ನೀವು ಮಣ್ಣಿನ ಸ್ಯಾಂಪಲ್ ಅನ್ನ ತಂದು ಕೊಟ್ರಿಪ್ಪ ಅಂತಂದ್ರೆ ಮಾದರಿಯನ್ನ ತಂದು ಕೊಟ್ರಿ ಅಂತಂದ್ರೆ ವೈಜ್ಞಾನಿಕವಾಗಿ ಯಾವ ತರ ಮಾಡಬೇಕು ಅನ್ನೋದನ್ನ ನಾವು ಸುಮಾರು ಕಡೆ ಹೇಳಿದೀವಿ. ಗೊತ್ತಾಗ್ಲಿಲ್ಲ ಅಂತಂದ್ರೆ ನಮ್ಮ ಕೇಂದ್ರಕ್ಕೆ ಭೇಟಿ ಕೊಡಬಹುದು ಅಥವಾ ದೂರವಾಣಿ ಮುಖಾಂತರ ಸಂಪರ್ಕಿಸಿ ನೀವು ಮಣ್ಣಿನ ಸ್ಯಾಂಪಲ್ ನ ತಂದು ಕೊಟ್ರಿಪ್ಪ ಅಂತಂದ್ರೆ ಅದನ್ನ ನಾವು ಟೆಸ್ಟ್ ಮಾಡಿಬಿಟ್ಟು ನಿಮಗೆ ಒಂದು ರಿಪೋರ್ಟ್ ಅನ್ನ ಕೊಡ್ತೀವಿ. ಆ ರಿಪೋರ್ಟ್ ಇಂದ ಏನಾಗುತ್ತೆ, ಯಾವ ನೀವು ಬೆಳಿಬೇಕಾದಂತ ಬೆಳೆಗೆ ಅದು ಸೂಕ್ತವಾಗಿದೆಯೋ ಇಲ್ಲೋ, ಮತ್ತೆ ಅದರಲ್ಲಿರುವ ಗುಣಧರ್ಮಗಳು ಏನೇನಿದಾವೆ ಅಥವಾ ಗೊಬ್ಬರದ ಅಂಶ ಎಷ್ಟೆಷ್ಟಿದೆ, ನೀವು ಇನ್ನು ಆ ಬೆಳೆಗೆ ಎಷ್ಟು ಹಾಕಬೇಕು ಅನ್ನೋದನ್ನು ಕೂಡ ನಾವು ರಿಪೋರ್ಟ್ ಅಲ್ಲಿ ಹೇಳ್ತೀವಿ. ಇನ್ನು ನಾವು ಟೊಮ್ಯಾಟೊ ಬೆಳೆಯ ಬಿತ್ತನೆ ಕಾಲಕ್ಕೆ ಬಂದ್ವಿ ಅಂತಂದ್ರೆ ಇದನ್ನ ವರ್ಷದ 3 ಕಾಲಗಳಲ್ಲಿ ಕೂಡ ಬೆಳಿಬಹುದು. ಅಂತಂದ್ರೆ ನಾವು ಮುಂಗಾರಿ ಆಗಿರ್ಬೋದು, ಹಿಂಗಾರಿ ಆಗಿರ್ಬೋದು, ಮತ್ತೆ ಬೇಸಿಗೆ ದಿನಗಳಲ್ಲಿ ಕೂಡ ನಾವು ಟೊಮ್ಯಾಟೊನ ಬೆಳಿಬಹುದು. ಅದೆಲ್ಲ ರೈತರಿಗೂ ಗೊತ್ತಿರುವಂತದ್ದೇ. ಇನ್ನು ನಾವು ಮುಂಗಾರಿನಲ್ಲಿ ನಾವು ಬೆಳೆಯಕ್ಕೆ ಸ್ಟಾರ್ಟ್ ಮಾಡ್ತೀವಪ್ಪ ಅಂತಂದ್ರೆ ಜೂನ್ ಜುಲೈ ಇದಕ್ಕೆ ಸೂಕ್ತವಾದಂತ ಕಾಲ, ನಾಟಿ ಕಾಲ. ಆಮೇಲೆ ಅಕ್ಟೋಬರ್ ನವೆಂಬರ್ ಅಲ್ಲಿ ಕೂಡ ನಾವು ನಾಟಿ ಮಾಡ್ಕೋಬಹುದು, ಮತ್ತೆ ಬಿಟ್ರೆ ಜನವರಿ ಫೆಬ್ರವರಿಯಲ್ಲಿ ಕೂಡ ನಾವು ಟೊಮ್ಯಾಟೊನ ನಾಟಿ ಮಾಡ್ಕೋಬಹುದು. ಇನ್ನು ಇದು ವಾರ್ಷಿಕ ಮಳೆ ಪ್ರಮಾಣ ಒಂದು 75-90 ಸೆಂಟಿಮೀಟರ್ ಇರುವಂತಹ ಜಾಗಗಳು, ಜುಲೈನಿಂದ ಅಕ್ಟೋಬರ್ಗೆ ನಿರ್ದಿಷ್ಟ ಮಳೆ ಬೀಳುವಂತಹ ಪ್ರದೇಶಗಳನ್ನು ಈ ಬೆಳೆಯನ್ನ ಚೆನ್ನಾಗಿ ಬೆಳ್ಕೋಬಹುದಾಗುತ್ತೆ. ಇನ್ನು ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಾಗಿತ್ತು ಅಂತಪ್ಪ ಅಂದ್ರೆ ಅದರಲ್ಲಿ ಈ ಬೆಳೆ ಇಳುವರಿ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂತಂದ್ರೆ ಈ ಮಣ್ಣಿನಲ್ಲಿರುವಂತಹ ಗೊಬ್ಬರದ ಅಂಶಗಳನ್ನ ಬೆಳೆ ತೆಗೆದುಕೊಳ್ಳಕ್ಕಾಗೋದಿಲ್ಲ, ಹಾಗೆ ಅತಿಯಾದ ಶೀತ ಆದ್ರೂ ಕೂಡ ಈ ಬೆಳೆ ಚೆನ್ನಾಗಿ ಬರೋದಿಲ್ಲ. ಆದ ಕಾರಣ ಹೆಚ್ಚು ಮಳೆ ಬೀಳುವಂತ ಪ್ರದೇಶದಲ್ಲಿ ಇದನ್ನ ನಾವು ಈ ಬೆಡ್ ಸಿಸ್ಟಮ್ ಮಾಡಿ ಮಲ್ಚಿಂಗ್ ಹಾಕಿ ಗಿಡವನ್ನ ಕಟ್ಟಿ ನಾವು ಬೆಳೆಸಿದಲ್ಲೇ ಒಂದು ಉತ್ತಮ ಇಳುವರಿಯನ್ನ ಪಡೆಯಬಹುದು. ಇನ್ನು ರೈತರು ಬೇಸಿಗೆಯಲ್ಲೂ ಕೂಡ ಹೆಚ್ಚಾಗಿ ಟೊಮ್ಯಾಟೊನ ಬೆಳೀತಾರೆ, ಅಂದ್ರೆ ಜನವರಿ ಮತ್ತು ಫೆಬ್ರವರಿಯಲ್ಲಿ ನಾಟಿ ಮಾಡುವಂತದ್ದು. ಈ ಕಾಲಗಳಲ್ಲಿ ನಾವು ಅಂದ್ರೆ ಈ ತಿಂಗಳುಗಳಲ್ಲಿ ನಾವು ನಾಟಿ ಮಾಡಿದ್ವಿಪ್ಪ ಅಂತಂದ್ರೆ ಎಲೆ ಮುಟ್ಟು ರೋಗ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಂದ್ರೆ ನಾವು ವೈರಸ್ ಅಂತ ಏನು ಸರ್ವೆ ಸಾಮಾನ್ಯವಾಗಿ ಹೇಳ್ತೀವಿ ಅದು ಸ್ವಲ್ಪ ಎಲೆ ಮುಟ್ಟು ಜಾಸ್ತಿ ಆಗುತ್ತೆ. ಇದಕ್ಕೆ ನಾವು ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಸಸಿ ಮಡಿಯಿಂದಲೇ ನಾವು ಪ್ರಾರಂಭಿಸಿಕೊಳ್ಬೇಕಾಗುತ್ತೆ. ಇನ್ನು ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸಸಿಗಳನ್ನು ನಾಟಿ ಮಾಡಲು ಜುಲೈ ಮಧ್ಯದಿಂದ ಆಗಸ್ಟ್ ವರೆಗೂ ಕೂಡ ಒಳ್ಳೆಯ ಕಾಲವಾಗಿರುತ್ತದೆ. ಇನ್ನು ನಾವು ಟೊಮ್ಯಾಟೊ ಬೆಳೆ ಬೆಳೆಯೋದಕ್ಕೆ ಬೇಕಾದಂತಹ ಮಣ್ಣು ಮತ್ತು ಬಿತ್ತನೆ ಕಾಲವನ್ನು ನೋಡಿದ್ವಿ. ಈಗ ನಮಗೆ ಯಾವ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರಲ್ಲಿ ತುಂಬಾ ಒಂದು ಈ ರೈತರಲ್ಲಿ ಗೊಂದಲ ಇರುತ್ತೆ. ಯಾಕಂತಂದ್ರೆ ಇದರಲ್ಲಿ ಸುಮಾರು ನಾವು ಪ್ರೈವೇಟ್ ಕಂಪನಿಗಳ ತಳಿಗಳನ್ನ ನೋಡ್ತೀವಿ, ಉತ್ತಮವಾದ ಪ್ರೈವೇಟ್ ಕಂಪನಿಗಳ ತಳಿಗಳನ್ನು ಕೂಡ ನೋಡ್ತೀವಿ. ಹಾಗೆ ಆಮೇಲೆ ನಮ್ಮ ಯೂನಿವರ್ಸಿಟಿಗಳಿಂದ ಅಂದ್ರೆ ವಿಶ್ವವಿದ್ಯಾಲಯಗಳಿಂದ ರಿಲೀಸ್ ಆದಂತ ಸುಮಾರು ತಳಿಗಳಿದಾವೆ. ಮತ್ತೆ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅಂದ್ರೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು ಅವರು ಕೂಡ ಸುಮಾರು ಟೊಮ್ಯಾಟೋ ಹೈಬ್ರಿಡ್ಗಳನ್ನ ಅಂದ್ರೆ ಸಂಕರಣ ತಳಿಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ನಾವು ಇವತ್ತಿನ ದಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು ಇವರು ರಿಲೀಸ್ ಮಾಡಿರುವಂತ ಅಂದ್ರೆ ಮಾರುಕಟ್ಟೆಗೆ ತಂದಿರುವಂತ ಒಂದು 2-3 ಸಂಕರಣ ತಳಿಗಳನ್ನ ನಾವು ನೋಡ್ಕೊಳ್ಳೋಣ. ಇದರಲ್ಲಿ ಒಂದು ಅರ್ಕ ರಕ್ಷಕ್, ಮತ್ತೆ ಅರ್ಕ ಸಾಮ್ರಾಟ್, ಇನ್ನೊಂದು ಅರ್ಕ ಅಭೇದ್ ಅಂತ ನೂತನವಾಗಿ ರಿಲೀಸ್ ಮಾಡಿದ್ದಾರೆ. ಈ ಮೂರು ತಳಿಗಳು ಒಂದು 3 ರೋಗಗಳಿಗೂ ಇವು ತಡೆಯುವಂತಹ ಶಕ್ತಿಗಳನ್ನು ಹೊಂದಿದವೆ. ಇದರಲ್ಲಿ ಅರ್ಕ ರಕ್ಷಕ್ ಹೈಬ್ರಿಡ್ ತಳಿ ಏನ್ ಹೇಳಿದ್ವಿ, ಇದು ಎಲೆ ಮುಟ್ಟು ರೋಗ ಅಂದ್ರೆ ಎಲೆ ಮುಟ್ಟು ನಂಜು ರೋಗ, ದುಂಡಾಣು ಸೊರಗು ರೋಗ, ಮತ್ತೆ ಎಲೆ ಚುಕ್ಕೆ ರೋಗಕ್ಕೆ ಇದು ನಿರೋಧಕತೆಯನ್ನು ಹೊಂದಿದೆ. ಇನ್ನು ಅರ್ಕ ಸಾಮ್ರಾಟ್ ಏನಿದೆಯಲ್ಲ, ಇದು ಕೂಡ ಎಲೆ ಮುಟ್ಟು ರೋಗ, ದುಂಡು ರೋಗಾಣುವಿನ ಸೊರಗು ರೋಗ ಮತ್ತು ಎಲೆ ಚುಕ್ಕೆ ರೋಗಕ್ಕೆ ಇದು ಕೂಡ ನಿರೋಧಕತೆ ಹೊಂದಿದೆ. ಮತ್ತೆ ಅರ್ಕ ಅಭೇದ್ ಕೂಡ ಇವು ನಾವು ಏನು ಸೊರಗು ರೋಗ ಆಗಿರ್ಬೋದು, ಆಮೇಲೆ ಮುಟ್ಟು ರೋಗ ಆಗಿರ್ಬೋದು, ಮತ್ತೆ ಎಲೆ ಚುಕ್ಕೆ ರೋಗಕ್ಕೂ ಕೂಡ ಇವು ನಿರೋಧಕತೆಯನ್ನು ಹೊಂದಿದ್ದಾವೆ. ಹಾಗೆ ಇದರಲ್ಲಿ ನಾವು ಹೈಬ್ರಿಡ್ ತಳಿಗಳಲ್ಲಿ ಯಥೇಚ್ಛವಾಗಿ ಅಂದ್ರೆ ನಾವು 75-80 ಟನ್ ನಷ್ಟು ಇಳುವರಿಯನ್ನ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಪಡೆಯುವಂತ ಸಾಧ್ಯತೆ ಇದೆ. ಈ ಮೂರು ತಳಿಗಳು ವಿನೂತನವಾಗಿ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು ಅವರು ರಿಲೀಸ್ ಮಾಡಿದ್ದಾರೆ. ಇವನ್ನ ರೈತರು ಈಗಾಗಲೇ ಸುಮಾರು ಕಡೆ ಬೆಳೀತಾ ಇದ್ದಾರೆ, ಅವರಿಂದ ಉತ್ತಮ ಪ್ರತಿಕ್ರಿಯೆ ಕೂಡ ನಾವು ಕೇಳಿದ್ದೇವೆ. ಇನ್ನು ಬೇಸಾಯ ಸಾಮಗ್ರಿಗಳು, ಒಂದು ಹೆಕ್ಟೇರ್ಗೆ ನಮಗೆ ಟೊಮ್ಯಾಟೊ ಬೆಳಿಲಿಕ್ಕೆ ಎಷ್ಟು ಬೇಕಾಗ್ತವಪ್ಪ ಬೇಸಾಯ ಸಾಮಗ್ರಿಗಳು ಅಂತಂದ್ರೆ, ಬಿತ್ತನೆ ಬೀಜ ನೋಡೋದಾದ್ರೆ 75-100 ಗ್ರಾಂ ಬೇಕಾಗುತ್ತೆ ಒಂದು ಹೈಬ್ರಿಡ್ ತಳಿ ಬೇಕಾದ್ರೆ. ಇಲ್ಲ ಅಂತಂದ್ರೆ ನಾವು ಈ ಬರೀ ತಳಿಗಳನ್ನ ಆಯ್ಕೆ ಮಾಡ್ಕೋತೀವಿ ಅಂತಂದ್ರೆ, ಅಂದ್ರೆ ಹೈಬ್ರಿಡ್ ಬಿಟ್ಟು ಹಳೆಯ ಜವಾರಿ ತಳಿಗಳನ್ನ ಆಯ್ಕೆ ಮಾಡ್ಕೋತೀವಿ ಅಂದ್ರೆ 200-250 ಗ್ರಾಂನಷ್ಟು ಬೀಜಗಳು ನಮಗೆ ಒಂದು ಹೆಕ್ಟೇರ್ಗೆ ಬೇಕಾಗುತ್ತೆ. ಇನ್ನು ಕೊಟ್ಟಿಗೆ ಗೊಬ್ಬರನ ನಾವು ಮಣ್ಣಿನಲ್ಲಿ ಎಷ್ಟು ಸೇರಿಸಬೇಕಪ್ಪ ಅಂತಂದ್ರೆ, ಒಂದು ಹೈಬ್ರಿಡ್ ನಾವು ತಳಿಯನ್ನ ಆಯ್ಕೆ ಮಾಡ್ಕೊಳ್ಳೋದಾದ್ರೆ 38 ಟನ್ನಷ್ಟು ನಾವು ಒಂದು ಕೊಟ್ಟಿಗೆ ಗೊಬ್ಬರನ ನಾವು ಮಣ್ಣಿಗೆ ಸೇರಿಸಬೇಕಾಗುತ್ತೆ ಪ್ರತಿ ಹೆಕ್ಟೇರ್ಗೆ. ಇನ್ನು ಇತರೆ ತಳಿಗಳಲ್ಲಿ 25 ಟನ್ನಷ್ಟು ಸೇರಿಸಬೇಕಾಗುತ್ತೆ. ಇನ್ನು ಗೊಬ್ಬರದ ಪ್ರಮಾಣ, ಈಗ ಸರ್ವೇ ಸಾಮಾನ್ಯವಾಗಿ ರೈತರು ಹೈಬ್ರಿಡ್ ತಳಿಗಳನ್ನೇ ಉಪಯೋಗಿಸ್ತಾ ಇದ್ದಾರೆ. ಸೊ ನಾವು ಅದೇ ರೀತಿ ಸಾರಜನಕ ಆಗಿರ್ಬೋದು, ರಂಜಕ ಆಗಿರ್ಬೋದು, ಮತ್ತೆ ಪೊಟ್ಯಾಶ್ ಗೊಬ್ಬರ, ಈ ಮೂರು ಗೊಬ್ಬರಗಳು ಈಕ್ವಲ್ ಪ್ರಮಾಣದಲ್ಲಿ ಅಂತಂದ್ರೆ ನಾವು ಎಲ್ಲಾನು ಸಮಾನವಾಗಿನೇ ಕೊಡಬೇಕಾಗುತ್ತೆ. ಇದರಲ್ಲಿ 250 kg ಸಾರಜನಕ, 250 kg ರಂಜಕ ಮತ್ತು 750 kg ಪೊಟ್ಯಾಶ್ ಅನ್ನು ನಾವು ಪ್ರತಿ ಹೆಕ್ಟೇರ್ಗೆ ಟೊಮ್ಯಾಟೊ ಬೆಳೆಯಲ್ಲಿ ಕೊಡಬೇಕಾಗುತ್ತೆ. ಅದನ್ನ ಯಾವಾಗ ಯಾವಾಗ ಕೊಡ್ಬೇಕನ್ನೋದನ್ನ ನಾನು ಮುಂದೆ ಹೇಳ್ತೇನೆ. ಇನ್ನು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಈಗಾಗಲೇ ರೈತರು ಸಸಿ ಮಡಿಗಳಲ್ಲಿ ಅಂದ್ರೆ ನರ್ಸರಿಗಳಲ್ಲಿಂದ ಸಸಿಗಳನ್ನ ತೆಗೆದುಕೊಂಡು ಬಂದು ನಾಟಿ ಮಾಡೋದು ಸರ್ವೇ ಸಾಮಾನ್ಯವಾದಂತ ಒಂದು ಮೆಥಡ್ ಅಂತ ನಾವು ಹೇಳ್ತೀವಿ. ಇದರಲ್ಲಿ ನಾವು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಅಂದ್ರೆ 2.5 ಎಕರೆ ಪ್ರದೇಶಕ್ಕೆ ನಮಗೆ 22-24 ದಿನಗಳ ಒಂದು 15-20,000 ಸಸಿಗಳು ನಮಗೆ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಬೇಕಾಗ್ತವೆ. ರೈತರು ನರ್ಸರಿಗಳಿಂದ ಸಸಿಗಳನ್ನ ತರೋದು ನಿಲ್ಲಿಸಿ ತಾವೇ ಸಸಿಗಳನ್ನ ಉತ್ಪಾದನೆ ಮಾಡಿಕೊಂಡ್ರು ಒಳ್ಳೆಯ ಒಂದು ಕೆಲಸ ಆಗುತ್ತೆ. ಇಲ್ಲಿ ರೈತರು ಟೊಮ್ಯಾಟೊ ಬೆಳೆಯಲ್ಲಿ ಸಸಿ ಮಡಿ ತಾವೇ ತಯಾರಿ ಮಾಡಿಕೊಂಡು ಸಸಿಗಳನ್ನು ತಾವೇ ತಯಾರು ಮಾಡ್ಕೊಳ್ಳೋದಾದ್ರೆ, ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಬೇಕಾಗುವ ಸಸಿಗಳನ್ನು ತಯಾರಿಸಿಕೊಳ್ಳಕ್ಕೆ 7.5 ಮೀಟರ್ ಉದ್ದ, 1.5 ಮೀಟರ್ ಅಗಲ ಮತ್ತು 10 cm ಎತ್ತರದ 10 ಮಡಿಗಳು ಬೇಕಾಗ್ತವೆ. ಅಂದ್ರೆ ಒಂದು ಎಕರೆಗೆ ನಮಗೆ ಒಂದು 4 ಮಡಿಗಳು ಬೇಕಾಗ್ತವೆ. ಅಂದ್ರೆ ಒಂದು 4 ಫೀಟ್ ಅಗಲದ್ದು ಮತ್ತೆ 7.5 ಮೀಟರ್ ಉದ್ದ ಇರಬೇಕು. ಅಂದ್ರೆ 20-22 ಫೀಟ್ ಉದ್ದ ಇದ್ದು ಒಂದು 10 cm ನಷ್ಟು ಒಂದು 4-5 ಇಂಚು ಎತ್ತರ ಇರಬೇಕಾಗುತ್ತೆ ಸಸಿ ಮಡಿ. ಇಂಥವು 4 ಸಸಿ ಮಡಿಗಳು ಒಂದು ಎಕರೆಗೆ ಮತ್ತೆ 10 ಮಡಿಗಳು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಬೇಕಾಗ್ತವೆ ಇಷ್ಟು ದೊಡ್ಡದು. ಇನ್ನು ಒಂದು ಪ್ರತಿ ಮಡಿಗೆ ನಾವು 15-20 kg ಅಷ್ಟು ಅಂದ್ರೆ 3-4 ಬುಟ್ಟಿ ಕೊಟ್ಟಿಗೆ ಗೊಬ್ಬರ ಹಾಕಬೇಕಾಗುತ್ತೆ ಮತ್ತು ಒಂದು 1/2 kg ಒಂದು ಸಂಯುಕ್ತ ರಾಸಾಯನಿಕ ಗೊಬ್ಬರಗಳು ಅಂದ್ರೆ 15-15 ಅಥವಾ 19-19 ಗೊಬ್ಬರಗಳನ್ನು ಒಂದು 1/2 kg ಅಷ್ಟು ಒಂದು ಬೆಡ್ಗೆ ನಾವು ಸಸಿ ಮಡಿಗೆ ಹಾಕೋಬೇಕಾಗುತ್ತೆ ಬೀಜಗಳನ್ನ ಹಾಕೋಕಿನ ಮೊದಲು. ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಬಿತ್ತೋಕಿನ ಮೊದಲು ಬೀಜವನ್ನು ಟ್ರೈಕೋಡರ್ಮ ಶಿಲೀಂಧ್ರನಾಶಕದ ಜೊತೆ ಟ್ರೀಟ್ಮೆಂಟ್ ಮಾಡಬೇಕು. ಅಥವಾ ನಾವು ಪ್ಯಾಕೆಟ್ ಬೀಜಗಳನ್ನ ತರ್ತಾ ಇರೋದಾದ್ರೆ ಅವು ಮೊದಲೇ ಪ್ಯಾಕೆಟ್ ನಲ್ಲಿಯೇ ಮೊದಲೇ ಟ್ರೀಟ್ ಆಗಿ ಬಂದಿದಾವೆಲ್ಲ ನೋಡ್ಕೊಂಡ್ರೆ ಸಾಕು. ಮೊದಲೇ ಟ್ರೀಟ್ ಆಗಿತ್ತು ಅಂತಂದ್ರೆ ಯಾವುದೇ ತರಹದ ಟ್ರೀಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಈ ನಾವು ಯಾವುದೇ ತರಹದಂತ ಅದು ರಾಸಾಯನಿಕದಿಂದ ಟ್ರೀಟ್ಮೆಂಟ್ ಆಗಿದ್ದಿಲ್ಲ ಅಂತಂದ್ರೆ ನಮ್ಮಲ್ಲಿ ಟ್ರೈಕೋಡರ್ಮ ಸಬ್ಟಿಲಿಸನ್ ಅಂತ ಜೀವಾಣು ಸಿಗುತ್ತೆ, ಅದರಿಂದ ಕೂಡ ನಾವು ಟ್ರೀಟ್ಮೆಂಟ್ ಮಾಡ್ಕೋಬಹುದು. 1 kg ಬೀಜಕ್ಕೆ ಒಂದು 50 ಗ್ರಾಂನಷ್ಟು ನಾವು ಟ್ರೀಟ್ಮೆಂಟ್ ಮಾಡ್ಕೋಬಹುದು. ಇನ್ನು ನಾವು ಈ ತರ ಟ್ರೀಟ್ ಮಾಡಿದಂತ ಬೀಜಗಳನ್ನ ಅಂದ್ರೆ ಟ್ರೈಕೋಡರ್ಮಿಂದ ನಾವು ಅದನ್ನ ಲೇಪಿತ ಮಾಡಿದ ಮೇಲೆ ಆ ಬೀಜಗಳನ್ನ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ 7.5 cm ಅಂತರದಲ್ಲಿ ಸಾಲುಗಳನ್ನ ಕೊರಿಬೇಕಾಗುತ್ತೆ ಬೆಡ್ಗಳ ಮೇಲೆ. 7.5 cm ಸಮಾನಾಂತರದಲ್ಲಿನ ಸಾಲುಗಳನ್ನು ಅಡ್ಡವಾಗಿ ಕೊರೆದು ಅದರಲ್ಲಿ ಬೀಜಗಳನ್ನು ತೆಳುವಾಗಿ ಹರಡಬೇಕಾಗುತ್ತೆ. ಅದರ ಮೇಲೆ ಮಣ್ಣನ್ನು ಮುಚ್ಚಿ ನಾವು ಬೇಸಿಗೆ ಸಮಯದಲ್ಲಾದ್ರೆ ಆ ಮಡಿಗಳ ಮೇಲೆ ನೆರಳನ್ನ ನಾವು ಒದಗಿಸಬೇಕಾಗುತ್ತೆ, ಅಥವಾ ಯಾವ್ದಾದ್ರು ಒಂದು ಭತ್ತದ ಹುಲ್ಲು ಅಥವಾ ಬೇರೆ ಯಾವ್ದಾದ್ರು ಹುಲ್ಲಿನ ಇದರಿಂದ ನಾವು ಮುಚ್ಚಿದ್ವಿಪ್ಪ ಅಂತಂದ್ರೆ ಅದು ಬೇಸಿಗೆಯ ಶಾಖದಿಂದ ನಾವು ತಡಿಬಹುದಾಗುತ್ತೆ. ಇಲ್ಲ ಅಂತಂದ್ರೆ ನಾವು ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ನಾವು ಸಸಿಗಳನ್ನು ಮಾಡ್ಕೋತಿದೀವಿ ಅಂತಂದ್ರೆ ಅದಕ್ಕೇನು ನೆರಳು ಕೊಡುವಂತ ಅವಶ್ಯಕತೆ ಇಲ್ಲ. ಇದಾದ್ಮೇಲೆ ಬೆಡ್ಗಳ ಮೇಲೆ ನಾವು ಬೀಜಗಳನ್ನು ಹಾಕಿ ಮಣ್ಣಿಂದ ಮುಚ್ಚಿದಾದ್ಮೇಲೆ ನಾವು ಚೆನ್ನಾಗಿ ನೀರನ್ನ ಕೊಡಬೇಕಾಗುತ್ತೆ. ನಾವು ಜಾರಿ ಅಥವಾ ರೋಸ್ ಕ್ಯಾನ್ ಅಂತ ಏನು ಹೇಳ್ತೀವಿ ಅದರಿಂದ ಚೆನ್ನಾಗಿ ತೆಳುವಾಗಿ ನೀರನ್ನು ಹಾಕೋಬೇಕಾಗುತ್ತೆ. ಇನ್ನು ಒಂದು ವಾರದೊಳಗಡೆ ನಮ್ಮ ಬೀಜಗಳನ್ನು ಮೊಳಕೆ ಆಗ್ತವೆ. 3-4 ವಾರಗಳಲ್ಲಿ ಒಂದು 13-14 ಸೆಂಟಿಮೀಟರ್ ಇಂದ ಒಂದು 15-16 ಸೆಂಟಿಮೀಟರ್ ವರೆಗೂ ಬೆಳೀತವೆ. ಇನ್ನು 24 ದಿನಗಳ ಒಂದು ಒಳ್ಳೆಯ ಗ್ರೋತ್ ಆಗಿರುವಂತಹ ಸಸಿಗಳನ್ನು ನಾವು ನಾಟಿ ಮಾಡೋದು ಉತ್ತಮ. ಅತಿ ದಿನಗಳು ಹೆಚ್ಚಾದಂತೆ ತೋಟದಲ್ಲಿ ನಾಟಿ ಮಾಡ್ತೀವಿ ಆ ಸಸಿಗಳು ಬದುಕೋ ಚಾನ್ಸಸ್ ಕಡಿಮೆ ಆಗ್ತಾ ಹೋಗ್ತವೆ. ನರ್ಸರಿಯಲ್ಲಿ ನಾವು 24-28 ದಿನಗಳ ಒಳಗಡೆ ಇರುವಂತಹ ಸಸಿಗಳನ್ನು ತೆಗೆದುಕೊಂಡು ಬರಬೇಕು, ಅಥವಾ ನಾವೇ ಸಸಿಗಳನ್ನು ಮಾಡಿಕೊಂಡ್ವಿ ಅಂತಂದ್ರೆ 1 ತಿಂಗಳ ಒಳಗಡೆ ನಾವು ನಾಟಿ ಮಾಡಿಕೊಳ್ಳೋದು ಉತ್ತಮ. ಇನ್ನು ಸಸಿ ಮಡಿಗಳನ್ನು ಮಾಡಿಕೊಳ್ಳೋದು ಹಳೆಯ ಪದ್ಧತಿ, ಆದ್ರೆ ಪ್ರೋಟರೆಗಳಲ್ಲಿ ಅಂದ್ರೆ ನೀವು ನರ್ಸರಿಗಳಲ್ಲಿ ಏನು ಸಸಿಗಳನ್ನ ತರ್ತೀವಿ ಅದು ಹೊಸ ಪದ್ಧತಿ. ಅದನ್ನು ಕೂಡ ರೈತರು ತಮ್ಮ ಹೊಲದಲ್ಲಿಯೇ ಒಂದು ಚಿಕ್ಕ ಜಾಗದಲ್ಲಿ ಕೂಡ ಅವರು ಮಾಡ್ಕೋಬಹುದು. ಇನ್ನು ನರ್ಸರಿ ಟ್ರೇಗಳಲ್ಲಿ ನಾವು ಮಾಡ್ಕೊಳ್ಳೋದು ಯಾಕಂದ್ರೆ 98 ಗುಳಿಗಳೆಲ್ಲ ಅಂದ್ರೆ ಹೋಲ್ಗಳಿರ್ತವೆ, 98 ಆ ತರನಾದಂತ ನಾವು ನರ್ಸರಿಗಳ ಟ್ರೇಗಳನ್ನ ತಗೊಂಡ್ಬರ್ಬೇಕು. ಅದರಲ್ಲಿ ಕೊಕೋಪೀಟ್ ಅನ್ನೋಂತ ಒಂದು ತೆಂಗಿನ ನಾರಿನಿಂದ ಮಾಡಿರುವಂತ ಒಂದು ಕೊಕೋಪೀಟ್ ಅನ್ನೋ ಒಂದು ನಾರಿನ ಪುಡಿ ಇರುತ್ತೆ, ಅದನ್ನ ನಾವು ಅದು ಕೂಡ ನಮಗೆ ಮಾರುಕಟ್ಟೆಯಲ್ಲಿ ಲಭ್ಯವಿರುತ್ತೆ. 1 ಟ್ರೇಗೆ 1 ಕೆಜಿ ಅಷ್ಟು ನಮಗೆ ತೆಂಗಿನ ನಾರ ಪುಡಿ ಬೇಕಾಗುತ್ತೆ, ಅಂದ್ರೆ ಕೊಕೋಪೀಟ್ ಅನ್ನೋಂತ ಒಂದು ವಸ್ತು ಬೇಕಾಗುತ್ತೆ. ಅದರಲ್ಲಿ ಟ್ರೇಗಳನ್ನ ಹೊಂದಿಸಿಕೊಂಡು ನಾವು ಆ ಟ್ರೇಗಳಲ್ಲಿ ಅರ್ಧ ತುಂಬುವಷ್ಟು ನಾವು ಕೊಕೋಪೀಟ್ ಅನ್ನು ಹಾಕಿ ಅದರಲ್ಲಿ ಬೀಜಗಳನ್ನು ಹಾಕಿ ಮೇಲೆ ಮತ್ತೆ ಕೊಕೋಪೀಟಿನಿಂದ ಮುಚ್ಚಿ ಒಂದು ಟ್ರೇ ಮೇಲೆ ಇನ್ನೊಂದು ಟ್ರೇ ಅಂತೆ ಒಂದು 20 ಟ್ರೇಗಳನ್ನು ಹೊಂದಿಸ್ಕೋಬೇಕಾಗುತ್ತೆ. 20 ಟ್ರೇಗಳನ್ನು ಹೊಂದಿಸಿಕೊಂಡಾದ್ಮೇಲೆ ಇನ್ನು ಹೆಚ್ಚಿಗೆ ಟ್ರೇಗಳು ಉಳಿದಿದ್ದು ಅಂತಂದ್ರೆ 20 ಸೆಟ್ಗಳನ್ನ ನಾವು ಮಾಡ್ಕೋಬೇಕು. 20 ಸೆಟ್ಗಿಂತ ಮೇಲೆ ನಾವು ಜಾಸ್ತಿ ಟ್ರೇಗಳನ್ನ ಒಂದ್ರ ಮೇಲೊಂದು ಇಡಬಾರದು, ಯಾಕಂತಂದ್ರೆ ಬೀಜದ ಮೇಲೆ ಅದು ಹೊಡೆತ ಆಗುತ್ತೆ. ಇನ್ನು ಅದನ್ನಿಟ್ಟಾದ್ಮೇಲೆ ಅದನ್ನ ನಾವು ಯಾವ್ದಾದ್ರು ಟಾರ್ಪಲ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಗಾಳಿ ಆಡದೇ ಇರುವಂತಹ ಬೆಳಕು ಕಾಣದೇ ಇರುವಂತಹ ಒಂದು ಪ್ಲಾಸ್ಟಿಕ್ ಇಂದ ಮುಚ್ಚಬೇಕಾಗುತ್ತೆ. ಆ ಟ್ರೇಗಳನ್ನು ಮುಚ್ಚಿ 3-4 ದಿನ ಅದನ್ನ ಬಿಡಬೇಕಾಗುತ್ತೆ ಅದೇ ರೀತಿ ಶಾಖ ಉತ್ಪಾದನೆ ಆಗಲಿಕ್ಕೆ. ಇನ್ನು ನಾವು 1-3 ದಿನ ಆದ್ಮೇಲೆ ಅದನ್ನ ಸ್ವಲ್ಪ ನಾವು ತೆಗೆದು ಒಂದು ಟ್ರೇನ ಎತ್ತಿ ನೋಡಿದ್ವಿಪ್ಪ ಅಂತಂದ್ರೆ ಬಿಳಿ ಮೊಳಕೆ ನಮಗೆ ಕಾಣ್ತು ಅಂತಂದ್ರೆ ಎಲ್ಲಾ ಟ್ರೇಗಳನ್ನು ನಾವು ನೆಲದ ಮೇಲೆ ಹೊಂದಿಸಿಕೊಂಡು ನಾವು ನೀರನ್ನು ಹಾಕಬೇಕು. ಈ ತರನಾಗಿ ಮಾಡೋದ್ರಿಂದ ನಮಗೆ ಬೆಡ್ ಮೇಲೆ ಬೆಡ್ ಮೆಥಡ್ ಅಥವಾ ಸಸಿ ಮಡಿಗಳನ್ನು ಮಾಡೋದಕ್ಕೂ ಟ್ರೇಗಳಲ್ಲಿ ಮಾಡೋದಕ್ಕೂ ಒಂದು ಡಿಫರೆನ್ಸ್ ನಾವು ಕಾಣಬಹುದು. ಯಾಕಂತಂದ್ರೆ ಸಸಿಯ ಬೆಳವಣಿಗೆ ಆಗಿರ್ಬೋದು ಅಥವಾ ರೋಗದ ನಮಗೆ ಸಸಿಗಳು ಸಾಯೋದಾಗಿರ್ಬೋದು ರೋಗದಿಂದ, ಅವು ಕೂಡ ಟ್ರೇ ಪದ್ಧತಿಯಲ್ಲಿ ಬಹಳ ಕಡಿಮೆ ಇರುತ್ತೆ ಸಸಿ ಮಡಿಗಿಂತ. ಈ ಟ್ರೇ ಪದ್ಧತಿಯಲ್ಲಿ ಕೂಡ ಟೊಮ್ಯಾಟೊ ಬೆಳೆಗಳನ್ನು ನಾವು ಸಸಿಗಳನ್ನು ನಾವು 28 ದಿನದ ಸಸಿಯನ್ನು ನಾವು ನಾಟಿ ಮಾಡೋದು ಉತ್ತಮ ಆಗಿರುತ್ತೆ. ಇನ್ನು ಈ ಸಸಿಗಳನ್ನು ನಾವು ನಾಟಿ ಮಾಡೋದು ಹೇಗಪ್ಪ ಅಂತ ನೋಡೋದಾದ್ರೆ, ಭೂಮಿಯನ್ನು ನಾವು ಮೊದಲೇ ಚೆನ್ನಾಗಿ ಉಳುಮೆ ಮಾಡಿಕೊಂಡು ಹೆಂಟೆಗಳನ್ನು ಹೊಡ್ಕೊಂಡು ಹದ ಮಾಡಿಕೊಂಡು ಆಮೇಲೆ ನಿರ್ದಿಷ್ಟಪಡಿಸಿದಂತ ಪೂರ್ಣ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ, ನಾವು ಆಗ್ಲೇ ಹೇಳಿದಷ್ಟ ಕೊಟ್ಟಿಗೆ ಗೊಬ್ಬರ ಏನು 30-35 ಟನ್ ಅಷ್ಟು ಹೇಳಿದ್ವಿ ಒಂದು ಹೆಕ್ಟೇರ್ ಪ್ರದೇಶಕ್ಕೆ, ಅಷ್ಟನ್ನ ಮೊದಲೇ ಹಾಕಿ ಮಣ್ಣಿನಲ್ಲಿ ಚೆನ್ನಾಗಿ ಸೇರಿಸಬೇಕಾಗುತ್ತೆ. ಅದಾದ ನಂತರ ಒಂದು 90 ಸೆಂಟಿಮೀಟರ್ ಅಂತರ ಅಂದ್ರೆ ನಮಗೆ 3 ಫೀಟ್ ಅಗಲದಲ್ಲಿ ಒಂದು ಹರಿಗಳನ್ನು ಬೋಧಗಳನ್ನು ಮಾಡಿಕೊಂಡು ನಾವು ಶಿಫಾರಸು ಮಾಡಿದ 50 ಕೆಜಿ ಸಾರಜನಕ ಮತ್ತೆ ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಶ್ ಗೊಬ್ಬರನ್ನು ಹಾಕಬೇಕು. ಅಂದ್ರೆ 50% ಸಾರಜನಕ ಅಂದ್ರೆ 250 ಕೆಜಿ ಸಾರಜನಕ ಇತ್ತು, 125 ಕೆಜಿ ಸಾರಜನಕ, 250 ಕೆಜಿ ರಂಜಕ ಮತ್ತು 250 ಕೆಜಿ ಪೊಟ್ಯಾಶ್ ಅನ್ನು ನಾವು ಮೊದಲೇ ಸಸಿ ನಾಟಿ ಮಾಡೋಕಿನ ಮೊದಲೇ ಮಣ್ಣಿಗೆ ಸೇರಿಸಬೇಕಾಗುತ್ತೆ. ಆಮೇಲೆ ನಂತರ ತೆಳುವಾಗಿ ನೀರನ್ನ ಕೊಡಬೇಕಾಗುತ್ತೆ. ಇನ್ನು ಈ ಸಸಿಗಳನ್ನ 45 ಸೆಂಟಿಮೀಟರ್ ಅಂತರದಲ್ಲಿ ನಾವು ಬೋಧನ ಮೇಲೆ ಒಂದು ಪಕ್ಕದಲ್ಲಿ ಒಂದನ್ನ ನೆಡಬೇಕಾಗುತ್ತೆ. ಅಂದ್ರೆ 1.5 ಫೀಟ್ಗೆ ಸಸಿಯಿಂದ ಸಸಿಗೆ 1.5 ಫೀಟ್, ಸಾಲಿನಿಂದ ಸಾಲಿಗೆ 3 ಫೀಟ್ ವರೆಗೂ ಬಿಟ್ಕೋಬಹುದು ನಾವು. ಇನ್ನು ಇತ್ತೀಚೆಗೆ ಪ್ರಚಲಿತದಲ್ಲಿರುವಂತಹ ಮಲ್ಚಿಂಗ್ ಶೀಟ್ ನಲ್ಲಿ ನಾವು ಬೆಳೆಯೋದಾದರೆ ಮಡಿಗಳನ್ನ ಮಾಡಿ ಅಂದ್ರೆ ಡ್ರಿಪ್ ಸಿಸ್ಟಮ್ ಅಲ್ಲಿ ನಾವು ಬೆಳಿತೀವಪ್ಪ ಟೊಮ್ಯಾಟೊನ ಅಂತಂದ್ರೆ ನಾವು 3 ಫೀಟ್ ಅಂತರದ 3 ಫೀಟ್ನ ಬೆಡ್ಗಳನ್ನು ಮಾಡ್ಕೋಬೇಕು. 2.5-3 ಫೀಟ್ ರೇಸ್ಡ್ ಬೆಡ್ ಅಂತ ಹೇಳ್ತೇವೆ ನಾವು ಎತ್ತರದ ಮಡಿಗಳನ್ನು ಮಾಡ್ಕೋಬೇಕಾಗುತ್ತೆ. ಇದು ಇದಕ್ಕೆ 1 ಲ್ಯಾಟರಲ್ ಅಂದ್ರೆ ಸೆಂಟ್ರಲ್ಲಿ 1 ಲ್ಯಾಟರಲ್ ಅನ್ನ 12 mm ಮತ್ತು 16 mm ಒಂದು ಲ್ಯಾಟರಲ್ ನ ಕೊಡಬೇಕಾಗುತ್ತೆ. 2-4 ಲೀಟರ್ ಪ್ರತಿ ಅವರಿಗೆ ಒಂದು ಪಾಯಿಂಟ್ ಅಲ್ಲಿ ಬೀಳುವಂತದ್ದು. ಡ್ರಿಪ್ಪರ್ ಪಾಯಿಂಟ್ಗಳು 40 ಸೆಂಟಿಮೀಟರ್ಗೆ ಒಂದು ಇರುವಂತೆ ನೋಡ್ಕೋಬೇಕು. ಇದಾದ್ಮೇಲೆ ನಾವು ಸಸಿ ಮಡಿಗಳನ್ನು ನಾಟಿ ಮಾಡೋದು ಬೆಡ್ ಸಿಸ್ಟಮ್ ಅಲ್ಲಿ ಅಂತಂದ್ರೆ ಮಲ್ಚಿಂಗ್ ಹಾಕಿದಾದ್ಮೇಲೆ ನಾವು ಹೋಲ್ಗಳನ್ನು ಮಾಡಬೇಕಾಗುತ್ತೆ. ಅದು ಯಾವ ರೀತಿ ಅಂತಂದ್ರೆ ಜಿಗ್ ಜಾಗ್ ಮಾದರಿ, ಈ ಲೆಫ್ಟ್ ಸೈಡ್ ಇಂದ ನಾವು ಏನು ಜಿಗ್ ಜಾಗ್ ಮಾದರಿಯಲ್ಲಿ ಮಾಡಿದ್ರೆ ಜಡ್ ಆಕಾರದಲ್ಲಿ ನಾವು ಹೋಲ್ಗಳನ್ನು ಮಾಡ್ಕೋಬೇಕಾಗುತ್ತೆ. ಅದರೊಳಗಡೆ ಒಂದು ದಿನ ಒಂದು 4-5 ಅವರ್ ಮುಂಚೆನೆ ನಾವು ಬೆಡ್ ಅನ್ನ ಡ್ರಿಪ್ ಆನ್ ಮಾಡಿ ಬೆಡ್ ಅನ್ನ ನೀರಿಂದ ತೋರಿಸಬೇಕಾಗುತ್ತೆ. ಅದಾದ್ಮೇಲೆ ನಾವು ಸಂಜೆ ಹೊತ್ತಿನಲ್ಲಿ ಅಥವಾ ಅರ್ಲಿ ಮಾರ್ನಿಂಗ್ ಅಂದ್ರೆ ಬೆಳಗಿನ ಜಾವ ಅಥವಾ ಸಂಜೆ ಆಗಿರ್ಬೋದು ಬಿಸಿಲು ಜಾಸ್ತಿ ಇರೋ ಟೈಮ್ ಅಲ್ಲಿ ನಾವು ಸಸಿಗಳನ್ನು ನಾಟಿ ಮಾಡಬಾರದು. ತಂಪಾದ ಸಮಯದಲ್ಲಿ ಮಾತ್ರ ನಾವು ಸಸಿಗಳನ್ನು ನಾಟಿ ಮಾಡಬೇಕಾಗುತ್ತೆ. ಇನ್ನು ಸಂಜೆ 4-5 ಆಗಿರ್ಬೋದು ಅಥವಾ 3 ಗಂಟೆ ನಂತರದಲ್ಲಿ ನಾವು ನಾಟಿ ಮಾಡೋದು ಉತ್ತಮವಾಗಿರುತ್ತೆ. ಈ 3-4 ಅವರು ನಾವು ಮೊದಲೇ ನೀರನ್ನು ಹಾಯಿಸಿ ಬೆಡ್ ಅನ್ನು ಹಸಿ ಮಾಡಿರ್ತೀವಲ್ಲ ಅದರಲ್ಲಿ ನಾವು ಸಸಿಗಳನ್ನು 1-45 ಸೆಂಟಿ ಸೆಂಟಿಮೀಟರ್ ಅಂತರದಲ್ಲಿ ನಾವು ಹೋಲ್ಗಳನ್ನು ಮಾಡಿರ್ತೀವಿ, ಅದರಲ್ಲಿ ಸಸಿಗಳನ್ನ ನೆಡಬೇಕಾಗುತ್ತೆ. ಸಸಿಗಳನ್ನು ನೆಟ್ ಆದ್ಮೇಲೆ ಮತ್ತೆ ಒಂದ್ಸತಿ ಒಂದರಿಂದ ಎರಡು ಗಂಟೆ ನಾವು ಡ್ರಿಪ್ ಅನ್ನು ಆನ್ ಮಾಡಬೇಕಾಗುತ್ತೆ, ಯಾಕಂದ್ರೆ ರೂಟ್ ಸಿಸ್ಟಮ್ ಅದು ಸೆಟ್ ಆಗ್ಲಿಕ್ಕೆ ಬೇಕಾಗುತ್ತೆ. ಇನ್ನು ಈ ನಾಟಿ ಸಮಯದಲ್ಲೇ ಒಂದು ನಾವು ರೈತರಿಗೆ ಸಲಹೆಯನ್ನು ಏನ್ ಕೊಡೋದಪ್ಪ ಅಂತಂದ್ರೆ, ನಾಟಿ ಮಾಡುವಾಗ ಪ್ರತಿ 16 ಟೊಮ್ಯಾಟೊ ಸಾಲುಗಳಿಗೆ ಒಂದು ಸಾಲು ಆಫ್ರಿಕನ್ ಚೆಂಡು, ಅಂದ್ರೆ ಚೆಂಡು ಏನು ಬೆಳಿತೀವಿ ಆ ಚೆಂಡುವನ್ನ 16 ಸಾಲು ಟೊಮ್ಯಾಟೊಗೆ ಒಂದು ಸಾಲು ಚೆಂಡುವನ್ನ ನಾವು ನಾಟಿ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ನಾವು ಟೊಮ್ಯಾಟೊಲ್ಲಿ ನೋಡಬಹುದು ಕಾಯಿ ಕೊರೆಯುವ ಹುಳುವಿನ ಬಾಧೆ ಜಾಸ್ತಿ ಇರೋದ್ರಿಂದ ನಾವು ಈ ಬಲೆ ಬೆಳೆಗಳನ್ನ ಬೆಳ್ಕೋಬೇಕಾಗುತ್ತೆ. ಈ ಕ್ಯಾಬೇಜ್ ಅಲ್ಲಿ ನಾವು ಸಾಸಿವೆಯನ್ನ ಈ ರೀತಿ ಬೆಳೆಯೋದು ನಾವು ರೆಕಮೆಂಡ್ ಮಾಡ್ತೀವಿ. ಹಾಗೆ ಟೊಮ್ಯಾಟೊ ಬೆಳೆಯಲ್ಲಿ ಚೆಂಡುವು ಬಲೆ ಬೆಳೆಯಾಗಿ ಕೆಲಸ ಮಾಡುತ್ತೆ. ಅಂದ್ರೆ 16 ಟೊಮ್ಯಾಟೊ ಸಾಲುಗಳಿಗೆ ಒಂದು ಸಾಲು ಮಧ್ಯ ಚೆಂಡು ವಿತ್ತಪ್ಪ ಅಂತಂದ್ರೆ, ಒಂದು 15 ದಿನ ಮುಂಚಿತವಾಗಿ ಚೆಂಡುವನ್ನ ನಾಟಿ ಮಾಡಿದ್ವಿ ಅಂತಂದ್ರೆ, ಇನ್ನು ಟೊಮ್ಯಾಟೊ ಕಾಯಿಯಾಗಿ ಹೂವಾಗಿ ಕಾಯಿ ಆಗುವ ಸಮಯಕ್ಕೆ ಚೆಂಡು ಹೂ ಆಗಿತ್ತು ಅಂತಂದ್ರೆ ಆ ಕಾಯಿ ಕುರೆಯುವ ಹುಳು ಚೆಂಡುವಿನ ಮೇಲೆ ಕೂರುತ್ತೆ, ಟೊಮ್ಯಾಟೊ ಬೆಳೆ ಮೇಲೆ ಕೂರೋದಿಲ್ಲ. ಹಾಗಾಗಿ ನಾವು ಬರೀ ಚೆಂಡುವಿನ ಬೆಳೆಗೆ ಸ್ಪ್ರೇ ಮಾಡಿದ್ರೆ ಸಾಕಾಗುತ್ತೆ. ಅದರಲ್ಲಿ ನಾವು ನಮ್ಮ ಬೆಳೆಯನ್ನು ಕೂಡ ನಾವು ಕೆಮಿಕಲ್ ನಿಂದ ರಕ್ಷಿಸಬಹುದು. ಹಾಗೆ ನಮಗೆ ರೈತರಿಗೆ ಜಾಸ್ತಿ ಕೆಮಿಕಲ್ ಕೂಡ ಯೂಸ್ ಮಾಡೋದು ಬೇಕಾಗೋದಿಲ್ಲ, ನಾವು ಬರೀ ಚೆಂಡುವಿನ ಮೇಲೆ ಸ್ಪ್ರೇ ಮಾಡ್ಕೋಬಹುದಾಗುತ್ತೆ. ಇನ್ನು ನೀರನ್ನ ಹೇಗೆ ನಾವು ಕೊಡಬೇಕು ಅಂತಂದ್ರೆ, ಮಳೆಯಾಶ್ರಿತ ಬೆಳೆಗಳಲ್ಲಿ ಕೂಡ ನಾವು ಟೊಮ್ಯಾಟೊನ್ನು ಬೆಳೆದು ನೋಡಿದೀವಿ. ಹಾಗಾಗಿ ನೀರಾವರಿ ಪ್ರದೇಶದಲ್ಲಿ ಮುಂಗಾರಿನಲ್ಲಿ ನಾವು ಮಳೆ ಬೀಳದೆ ಒಂದು 10-15 ದಿನಗಳ ಕಾಲ ಮಳೆ ನಮಗೆ ಆಗ್ಲಿಲ್ಲಪ್ಪ ಅಂತಂದಾಗ ಮಾತ್ರ ನಾವು ನೀರನ್ನು ಹಾಯಿಸಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನಾವು ನೀರಾವರಿ ಬೆಳೆಗಳಲ್ಲಿ ಅಂದ್ರೆ ಬೇಸಿಗೆ ಸಮಯದಲ್ಲಿ ಟೊಮ್ಯಾಟೊ ಬೆಳೆಯೋದಾಗ್ತಂದ್ರೆ ನಾವು ಪ್ರತಿ ದಿನಾನು ನಾವು ಡ್ರಿಪ್ ಸಿಸ್ಟಮ್ ಇತ್ತು ಅಂತಂದ್ರೆ ಪ್ರತಿ ದಿನಾನು ಒಂದು 1/2 ಗಂಟೆಯಿಂದ 1 ಗಂಟೆ ನಾವು ನೀರು ಕೊಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನಾವು ನೀರು ಹಾಯಿಸುವ ಪದ್ಧತಿಯಲ್ಲಿ ನಾವು ಮಾಡ್ತಾ ಇದೀವಿ ಅಂತಂದ್ರೆ ಪ್ರತಿ 4-5 ದಿನಕ್ಕೆ ಒಂದು ಸತಿ ನಾವು ನೀರನ್ನು ಕೊಡಬೇಕಾಗುತ್ತೆ. ಅದು ವಾತಾವರಣದ ಉಷ್ಣಾಂಶ ಆಗಿರಬಹುದು ಅಥವಾ ಆದ್ರತೆ ಮೇಲೆ ಅದು ಅವಲಂಬಿತವಾಗಿರುತ್ತದೆ, ಮತ್ತೆ ನಿಮ್ಮ ಭೂಮಿಯ ರಚನೆ ಮೇಲೂ ಕೂಡ ಅದು ಅವಲಂಬಿತವಾಗಿರುತ್ತದೆ. ಇನ್ನು 30 ದಿನಗಳ ನಾಟಿಯಾದ ಒಂದು 30 ದಿನಗಳ ನಂತರ ನಾವು ಟೊಮ್ಯಾಟೊ ಬೆಳೆಗೆ ಉಳಿದಂತಹ ಸಾರಜನಕ ಅಂದ್ರೆ ಯೂರಿಯಾ ಗೊಬ್ಬರನ 1/4 ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ. ಅಂದ್ರೆ 225 kg 1 ಹೆಕ್ಟೇರ್ ಪ್ರದೇಶಕ್ಕೆ ನಾವು ಸಾರಜನಕವನ್ನ ನಾಟಿ ಮಾಡಿದ 1 ತಿಂಗಳ ನಂತರ ಕೊಡಬೇಕಾಗುತ್ತೆ. ರೈತರು ಸಮಗ್ರ ಕೀಟ ಮತ್ತು ರೋಗ ನಿರ್ವಹಣೆಯನ್ನ ಮಾಡುವಂತದ್ದು ಒಂದು ಉತ್ತಮವಾದಂತಹ ಒಂದು ಪದ್ಧತಿ ಆಗಿರುತ್ತದೆ. ಅಂದ್ರೆ ಸಮಗ್ರವಾಗಿ ನಾವು ರೋಗಗಳಾಗಿರ್ಬೋದು ಕೀಟಗಳನ್ನಾಗಿರ್ಬೋದು ನಾವು ಸಮಗ್ರ ನಿರ್ವಹಣಾ ಪದ್ಧತಿಯಲ್ಲೇ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಆಗ್ಲೇ ನಾನು ಬಲೆ ಬೆಳೆಗಳ ಬಗ್ಗೆ ಹೇಳಿದೆ, ಅಂದ್ರೆ ನಾವು ಚೆಂಡುವನ್ನ ನಾವು ಬಲೆ ಬೆಳೆಯಾಗಿ ಉಪಯೋಗಿಸ್ತೀವಿ. ಸೊ ಹೀಗಾಗಿ ನಾವು ನಾಟಿ ಮಾಡುವ ಸಮಯದಿಂದಲೇ ನಾವು ಸಮಗ್ರ ಕೀಟ ಮತ್ತು ರೋಗ ನಿರ್ವಹಣೆ ಕಡೆಗೆ ನಾವು ಜಾಸ್ತಿ ಒಲವನ್ನು ಕೊಟ್ಟರೆ ಅತಿಯಾದ ಕಡಿಮೆ ಖರ್ಚಿನಲ್ಲೇ ನಾವು ಟೊಮ್ಯಾಟೊ ಬೆಳೆಯನ್ನು ಬೆಳೆಯಲು ಸೂಕ್ತವಾಗಿರುತ್ತದೆ. ಇನ್ನು ಈ ಸಮಗ್ರ ಕೀಟ ಮತ್ತು ರೋಗ ನಿರ್ವಹಣೆ ಪದ್ಧತಿ ಒಳಗಡೆ ಈ ಬೇವಿನ ಎಣ್ಣೆಯ ಉಪಯೋಗ ಜಾಸ್ತಿ ಆಗಿರ್ತದೆ. ಈ ಬೇವಿನ ಎಣ್ಣೆಯನ್ನ ನಾವು ಅಂದ್ರೆ ನಮಗೆ ಮಾರುಕಟ್ಟೆಯಲ್ಲಿ ಲಭ್ಯವಾಗೋದು 300 PPM ಬೇವಿನ ಎಣ್ಣೆಯ ಒಂದು ಲಭ್ಯವಾಗುತ್ತೆ. ಇದನ್ನ ನಾವು ಅಥವಾ ನಮಗೆ 10,000 PPM ವರೆಗೂ ನಮಗೆ ಬೇವಿನ ಎಣ್ಣೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ನಾವು ರೈತರು ತಾವಾಗ್ಲೇ ಕೂಡ ಬೇವಿನ ಎಣ್ಣೆಯನ್ನ ತಾವು ಮಾಡ್ಕೋಬಹುದು ಬೆಳೆಗಳಲ್ಲಿ ಸಿಂಪರಣೆ ಮಾಡಕ್ಕೆ. ಈ ಬೇವಿನ ಎಣ್ಣೆನ 5 ml ಪ್ರತಿ ಲೀಟರ್ಗೆ ಮಿಕ್ಸ್ ಮಾಡಿ ನೀರಿಗೆ ಮಿಕ್ಸ್ ಮಾಡಿ ನಾವು ಪ್ರತಿ 15 ದಿನಕ್ಕೊಮ್ಮೆ ಟೊಮ್ಯಾಟೊ ಬೆಳೆಗೆ ಕೊಡ್ತಾ ಹೋದ್ವಿಪ್ಪ ಅಂತಂದ್ರೆ ಯಾವುದೇ ತರಹದ ಜಿಗಿ ಆಗಿರ್ಬೋದು ಅಥವಾ ನಮಗೆ ರಸ ಹೀರುವಂತ ಕೀಟಗಳ ಬಾಧೆಗಳನ್ನು ನಾವು ಕಡಿಮೆ ಮಾಡ್ಕೋಬಹುದಾಗುತ್ತೆ. ಇನ್ನು ಕಾಯಿ ಕೊರೆಯ ಹುಳಕ್ಕೆ ನಾವು ಆಗ್ಲೇ ಚೆಂಡುವಿನ ಇದನ್ನ ನಾವು ಆಗ್ಲೇ ಹೇಳಿದ್ದಾಯ್ತು. ಇನ್ನು ಈ ದೇಸಿ ಆಕಳಗಳ ಯಾರ ಮನೆಯಲ್ಲಿ ಇದಾವೋ ಟೊಮ್ಯಾಟೊ ಬೆಳೆಗಾರರ ಮನೆಯಲ್ಲಿ ದೇಸಿ ಆಕಳಗಳು ಅಂದ್ರೆ ಜವಾರಿ ಆಕಳಗಳು ಯಾರ ಹತ್ರ ಇದಾವೋ ಅವು ಏನ್ ಮಾಡಬಹುದಪ್ಪ ಅಂತಂದ್ರೆ ಅವರೇ ಒಂದು ಉತ್ಕೃಷ್ಟವಾದಂತಹ ಒಂದು ಕೀಟನಾಶಕವನ್ನ ತಯಾರು ಮಾಡ್ಕೋಬಹುದಾಗುತ್ತೆ. ಜೈವಿಕ ಕೀಟನಾಶಕ ಅಂದ್ರೆ ತಮ್ಮ ಮನೆಯಲ್ಲಿರತಕ್ಕಂತಹ ಜವಾರಿ ಆಕಳದ ಗೋಮೂತ್ರವನ್ನು ಅವರು ಬೆಳಗ್ಗೆ ಹಿಡಿಬೇಕಾಗುತ್ತೆ. ಅದನ್ನ 1 ಲೀಟರ್ ಗೋಮೂತ್ರಕ್ಕೆ 9 ಲೀಟರ್ ನೀರನ್ನ ಮಿಕ್ಸ್ ಮಾಡಬೇಕಾಗುತ್ತೆ. ಅಂದ್ರೆ ಅದು ನಮಗೆ 10 ಲೀಟರ್ದು ಔಷಧ ತಯಾರಾಗುತ್ತೆ. ಈ 10 ಲೀಟರ್ ಅನ್ನ ನಾವು ಒಂದು ಸ್ಪ್ರೇ ಪಂಪ್ಗೆ ಅಂದ್ರೆ ಒಂದು ಚಾರ್ಜಿಂಗ್ ಸ್ಪ್ರೇ ಪಂಪ್ಗೆ 1 ಲೀಟರ್ನಷ್ಟು ಒಂದು ಪಂಪ್ಗೆ ಹಾಕಿಕೊಂಡು ನೀರನ್ನ ಮಿಕ್ಸ್ ಮಾಡಿ ನಾವು ಪ್ರತಿ ಒಂದು ವಾರ ಅಥವಾ ಪ್ರತಿ ಒಂದು ವಾರ ಆಗಿರ್ಬೋದು ಅಥವಾ ಒಂದು 10 ದಿನಕ್ಕೆ ಒಂದ್ಸತಿ ಬೆಳೆ ಮೇಲೆ ಸ್ಪ್ರೇ ಮಾಡೋದಂತಂದ್ರೆ ಇದು ಯಾವುದೇ ತರಹದ ರೋಗ ಮತ್ತು ಕೀಟಗಳ ಬಾಧೆಯಿಂದ ನಮ್ಮ ಬೆಳೆಯನ್ನ ರಕ್ಷಣೆ ಮಾಡುತ್ತೆ. ಇನ್ನು ಸಸಿ ಮಾಡಿದ ತಳಿಗಳ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಇನ್ನು ಸಸಿ ನಾಟಿ ಮಾಡಿದ ಒಂದು 55-60 ದಿನಕ್ಕೆ ನಾವು ಮೊದಲನೇ ಕಟಾವನ್ನ ನೋಡ್ಕೋಬಹುದು. ಇದು ನಮ್ಮ ಬೇಸಿಗೆಯಲ್ಲಿ ಅದು ಬೇಗನೆ ಬರಬಹುದು, ಮಳೆಗಾಲದಲ್ಲಿ ಸ್ವಲ್ಪ ಡಿಲೇ ಆಗಬಹುದು, ಅಂದ್ರೆ ಹೆಚ್ಚು ಸಮಯ ತಗೋಬಹುದು, ಒಂದು 4-5 ದಿನ ಹೆಚ್ಚಿಗೆ ತಗೋಬಹುದು. ಅಂದ್ರೆ ಕಾಯಿ ಮಾಗ್ಲಿಕ್ಕೆ ನಮಗೆ ಟೆಂಪರೇಚರ್ ಅಂದ್ರೆ ಏನು ನಮಗೆ ವಾತಾವರಣದಲ್ಲಿ ಉಷ್ಣತೆ ಏನು ಸ್ವಲ್ಪ ಕಡಿಮೆ ಇರುತ್ತೆ ಮಳೆಗಾಲದಲ್ಲಿ, ಹಾಗಾಗಿ ಒಂದು 4-5 ದಿನ ಬೆಳೆ ಹೆಚ್ಚಿಗೆ ತಗೊಳ್ಳುತ್ತೆ ಕಟಾವ್ ಮಾಡ್ಲಿಕ್ಕೆ. ಅದಾದ ನಂತರ ಮೊದಲನೇ ಕಟಾವ್ ಆದ್ಮೇಲೆ ರೈತರು ನೆಕ್ಸ್ಟ್ ಕಟಾವ್ ಅಲ್ಲಿ ನಾವು ಕಂಟಿನ್ಯೂಸ್ ಆಗಿ ನಮ್ಮ ಏನಾಗುತ್ತೆ ಇಳುವರಿ ಹೆಚ್ಚುತ್ತಾ ಹೋಗ್ತದೆ. ಹಾಗಾಗಿ ಗೊಬ್ಬರದ ಅವಶ್ಯಕತೆ ಬೆಳೆಗೆ ಜಾಸ್ತಿ ಇರುತ್ತೆ. ನಾವು ಹೇಗೆ ಕಟಾವ್ ಮಾಡ್ತಾ ಇರ್ತೀವೋ ಹಾಗೆ ಬೆಳೆಗೆ ಗೊಬ್ಬರಗಳನ್ನು ಕೂಡ ನಾವು ಕೊಡಬೇಕಾಗುತ್ತೆ. ರೈತರು ಈ ಗೊಬ್ಬರದ ಕೊಡೋ ಕಡೆಗೆ ಸ್ವಲ್ಪ ಹೆಚ್ಚಿನ ಒಲವನ್ನ ತಗೋಬೇಕು. ಯಾಕಂತಂದ್ರೆ ನಾವು ತಿಂಗಳಿಗೆ ಒಂದೇ ಸತಿ ಗೊಬ್ಬರವನ್ನು ಕೊಡೋದಾತಂದ್ರೆ ಬೆಳೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ. ಸೊ ಎಲ್ಲಾ ರೈತರು ಯಾವ ತರಕಾರಿ ಬೆಳೆಯಲ್ಲಿ ಟೊಮ್ಯಾಟೊ ಬೆಳೆಯೋ ರೈತರು ಹೆಚ್ಚು ಡ್ರಿಪ್ ಅಳವಡಿಸಿಕೊಂಡು ಫರ್ಟಿಗೇಷನ್ ಅಂತ ಹೇಳ್ತೀವಿ, ಅಂದ್ರೆ ನೀರಿನ ಮುಖಾಂತರವೇ ಡ್ರಿಪ್ ನೀರಿನ ಮುಖಾಂತರ ನಾವು ವಾಟರ್ ಸಾಲ್ಯುಬಲ್ ನೀರಿನಲ್ಲಿ ಕರಗುವ ಗೊಬ್ಬರಗಳನ್ನ ನಾವು ಬಳಸ್ತಾ ಹೋದ್ವಿಪ್ಪ ಅಂತಂದ್ರೆ ಗಿಡಗಳಿಗೂ ಉತ್ತಮ ಬೆಳವಣಿಗೆ ಆಗುತ್ತೆ, ಮತ್ತೆ ನಾವು ಕಡಿಮೆ ಆಳಿನ ಖರ್ಚಿನಲ್ಲಿ ಕೂಡ ನಾವು ಗೊಬ್ಬರಗಳನ್ನ ಕೊಡಬಹುದು. ಹಾಗಾಗಿ ಮತ್ತೆ ಬೆಳೆಯಲು ಕೂಡ ಉತ್ತಮ ಇಳುವರಿಯನ್ನು ನಾವು ಪಡೆಯಲು ಸಾಧ್ಯವಾಗಿದೆ. ಅಂದ್ರೆ ಪ್ರತಿ 2-3 ದಿನಕ್ಕೆ ಒಂದ್ಸತಿ 1/2 ಕೆಜಿಯಿಂದ 1 ಕೆಜಿ ವರೆಗೂ ಗೊಬ್ಬರನ ಶೆಡ್ಯೂಲ್ ಬರುತ್ತೆ. ಅದು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ನಾವು ಶೆಡ್ಯೂಲ್ ಅನ್ನ ಕೊಡ್ತೀವಿ. ಸೊ ಹಾಗಾಗಿ ಬೆಳೆಯಲ್ಲಿ ಕೊಟ್ಟಿವಪ್ಪ ಅಂತಂದ್ರೆ ಒಳ್ಳೆಯ ಒಂದು ಇಳುವರಿಯನ್ನು ನಾವು ಪಡೆಯಲು ಸಾಧ್ಯವಾಗಿದೆ. ಇನ್ನು ಇಳುವರಿಗೆ ಬಂದ್ವಿ ಅಂತಂದ್ರೆ ಟೊಮ್ಯಾಟೋಲ್ಲಿ ನಾನಾಗಲೇ ಹೇಳಿದಾಗೆ ಒಂದು ಪ್ರತಿ ಹೆಕ್ಟೇರಿಗೆ ಸರಾಸರಿ ಒಂದು ನಮ್ಮ ಡಿಸ್ಟಿಕ್ ಅಲ್ಲಿ 30 ಟನ್ ಪ್ರತಿ ಹೆಕ್ಟೇರಿಗೆ ಟೊಮ್ಯಾಟೋ ಇಳುವರಿ ಇದೆ. ಸೊ ಹಾಗಾಗಿ ರೈತರು ಅದಕ್ಕಿಂತ ಹೆಚ್ಚಿಗೆನೂ ತೆಗೆಯುವಂತ ರೈತರು ಇದ್ದಾರೆ. ಸರಾಸರಿ ನೋಡೋದಾದ್ರೆ ಒಂದು 30 ಟನ್ ಪ್ರತಿ ಹೆಕ್ಟೇರ್ಗೆ. ಇದು ನಾವು ಯಾವ ತಳಿಯನ್ನು ಹಾಕ್ತಾ ಇದೀವಿ ಅಥವಾ ನಾವು ವೆರೈಟಿಯನ್ನು ಹಾಕ್ತಾ ಇದೀವಿ ಅಥವಾ ತಳಿಯನ್ನು ಹೈಬ್ರಿಡ್ ತಳಿಯನ್ನು ಹಾಕ್ತಾ ಇದೀವಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನಾಗಲೇ ಹೇಳಿದೆ ಅರ್ಕ ರಕ್ಷಕ, ಅರ್ಕ ಸಾಮ್ರಾಟ್ ಮತ್ತು ಅರ್ಕ ಅಭೇದ್. ಈ 3 ಟೊಮ್ಯಾಟೋ ತಳಿಗಳನ್ನು ನಾವು ಬೆಂಗಳೂರು ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರಿಂದನೂ ಕೂಡ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಕಡೆಯಿಂದ ನಿಮಗೆ ಮುಂಚೆನೆ ನಮ್ಮಲ್ಲಿ ಬಂದು ನಮ್ಮನ್ನು ಭೇಟಿಯಾಗಿ ನೀವು ಹೇಳಿದ್ರಪ್ಪ ಅಂತಂದ್ರೆ ಅಥವಾ ರಿಕ್ವೆಸ್ಟ್ ಮಾಡಿದ್ರೆ ಅಂತಂದ್ರೆ ನಾವು ಅದನ್ನು ತರಿಸಿಕೊಡುವಂತ ವ್ಯವಸ್ಥೆನೂ ಕೂಡ ನಮ್ಮಲ್ಲಿ ಮಾಡ್ತಾ ಇದೀವಿ. ಅಥವಾ ನಿಮಗೆ ಅಲ್ಲಿಂದ ಡೈರೆಕ್ಟ್ ನಿಮಗೆ ಅದರದ ಕಾಂಟ್ಯಾಕ್ಟ್ ಅನ್ನು ಕೊಟ್ಟು ನೀವು ಅಲ್ಲಿಂದನೂ ಕೂಡ ಡೈರೆಕ್ಟ್ ಪರ್ಚೇಸ್ ಮಾಡ್ಕೋಬಹುದು. ಇಷ್ಟು ಟೊಮ್ಯಾಟೋ ಬೆಳೆಯ ಮಾಹಿತಿಯಾಗಿರುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಬೇರೆ ತರಕಾರಿ ಬೆಳೆ ಆಗಿರಬಹುದು ಅಥವಾ ತೋಟಗಾರಿಕೆ ಬೆಳೆಗಳ ಒಂದು ಮಾಹಿತಿಯನ್ನು ನೋಡೋಣ.
0: ಇದುವರೆಗೂ ಪ್ರಸಾರವಾಯಿತು ಕೃಷಿ ಮಿತ್ರ ಕಾರ್ಯಕ್ರಮ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಪ್ರವೀಣ್ ಎಡಳ್ಳಿ, ತೋಟಗಾರಿಕಾ ವಿಷಯ ತಜ್ಞರು, ಕೆಎಲ್ಇ ಕೃಷಿ ವಿಜ್ಞಾನ ಕೇಂದ್ರ ಮತಿಕೊಪ್ಪ ಇವರು ಟೊಮೆಟೋ ಬೆಳೆಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡರು. ಹೀಗೆ ಕೇಳ್ತಾ ಇರಿ ಕೆಎಲ್ಇ ವೇಣುಧ್ವನಿ, ಇದು 90.4 ಎಫ್ಎಂ. ನಮಸ್ಕಾರ.
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Dwellers today. Terms and conditions apply.

ಶುಭೋದಯ ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹೇಳ್ತಾ ಇದ್ರ ಏನು ಧ್ವನಿ 90.4 FM ಇದು KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್. ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಷಯ ಏನು ಎಲ್ಲ ತಿಳಿಸುವೆ, ಉತ್ತಮ ಗೀತೆಯೊಂದಿಗೆ ಸ್ವಾಗತಿಸುವೆ. ಹಾಡನ್ನ ಕೇಳಿ ಮಜಾ ಮಾಡಿ.

ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ. ದಿಸ್ ಇಸ್ ನಮ್ಮ ಒಂದು ನಾವು ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ? ಆತ್ಮೀಯ ಸ್ನೇಹಿತರೆ, ನೆಮ್ಮದಿ. ಆ ನೆಮ್ಮದಿ ಸಿಗುತ್ತೆ, ಉತ್ತಮವಾದ ನೆಮ್ಮದಿ. ಮನೆ ಸ್ವಚ್ಛ ಮಾಡಿದ್ರ ನೆಮ್ಮದಿ. ಎಸ್, ಈಗ ಮನೆ ಸ್ವಚ್ಛ ಮಾಡಿ ಅಂತ ಹೇಳಿದ ತಕ್ಷಣ ಮಂಜು ಜಾತ್ರೆ ಇಲ್ಲ ಏನಿಲ್ಲ, ಯಾಕೋ ಮನೆ ಸ್ವಚ್ಛದ ಬಗ್ಗೆ ಮಾತನಾಡ್ತಿದ್ಯಾ? ನಾನು ಇಡೀ ಮನೆಯದ ಬಗ್ಗೆ ಹೇಳ್ತಾ ಇಲ್ಲ. ಆತ್ಮೀಯ ಸ್ನೇಹಿತರೆ, ಕ್ಲಟರ್ ಕ್ಲೀನಿಂಗ್ ಮಾಡಿದ್ರೆ ಸಿಗೋ ಸೈಕಲಾಜಿಕಲ್ ಬೆನಿಫಿಟ್ ಇದೆ, ಅದರ ಬಗ್ಗೆ ನಾನು ಮಾತನಾಡ್ಲಿಕ್ಕೆ ಅಷ್ಟು ಅರ್ಹನಿಲ್ಲ. ಆದರೆ ವೈಯಕ್ತಿಕ ಅನುಭವದಿಂದ ಮುಖಾಂತರ ನಾನು ನಿಮಗೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮನೆಯಲ್ಲಿ ಯಾವ್ದಾದ್ರು ಒಂದು ಕಾರ್ನರ್ ಅನ್ನ ಹಿಡಿದು ಯಾವತ್ತಾದ್ರೂ ನೋಡಿ, ಎಲ್ಲರಿಗೂ ಒಂದು ನೋವು, ಸಮಸ್ಯೆ, ದುಃಖ. ನಿಮಗೂ ಒಂದು, ನನಗೂ ಒಂದು, ನನಗೂ ಒಂದು, ನಿಮಗೂ ಒಂದು. ಆಲ್ ರೈಟ್. ಅಂತ ಸಂದರ್ಭದಲ್ಲಿ ತಲೆ ಮೇಲೆ ಕೈ ಇಟ್ಕೊಂಡು ಸ್ಟೇಟಸ್ ನಲ್ಲಿ ದುಃಖದ ಸ್ಟೇಟಸ್ ಅನ್ನ ಹುಡುಕ್ಯಾಡಿ ಇಡೋಕಿತ್ತ, ಒಂದು ಕಾರ್ನರ್ ಆಫ್ ಯೋರ್ ಹೋಮ್ ಸ್ವಚ್ಛ ಮಾಡಿದ್ರ, ಡಿಕ್ಲಟರ್ ಮಾಡಿದ್ರ, ಬಟ್ಟೆ ಗಡಿ ಮಾಡಿ ಇಟ್ಟರನು ಆರಾಮ್ ಅನ್ಸುತ್ತೆ. ಎಸ್, ಇದು ಬರೀ ನನ್ನ ವೇಣುದುನಿಯ ಕುಟುಂಬದಲ್ಲಿರೋ ಮಹಿಳೆಯರಿಗೂ ಗೊತ್ತಾಗಿರಬಹುದು. ಯಾವತ್ತೂ ಅವರು ಮನೆ ಕೆಲಸ ಮಾಡಾದ ತಕ್ಷಣ ಸಿಗೋ ನೆಮ್ಮದಿ, ಅದಾದ ತಕ್ಷಣ ಸೀರಿಯಲ್ ನೋಡೋ ಮಜಾನೇ ಬೇರೆ, ಹೌದಲ್ವಾ? ಸೊ ಸ್ನೇಹಿತರೆ, ಇವತ್ತಿನ ವಿಷಯ ಇದೆ, ಹಾಡನ್ನ ಕೇಳಿ ಮಜಾ ಮಾಡಿ.

ಅವನು ಹುಟ್ಟಿಸ್ತಾನೆ, ಹುಟ್ಟಬೇಕು, ಬೆಳೆಸ್ತಾನೆ, ಬೆಳಿಬೇಕು, ಹೊಗೆ ಆಗ್ತಾನೆ, ಹಾಕಿಸ್ಕೋಬೇಕು. ದೇವ್ರಿಚ್ಚಿಯ ಈ ಬೊಂಬೆ ಹೇಳ್ತದೆ, ಹಿಡ್ಕೋ ಹಿಡ್ಕೋ ಹಿಡ್ಕೋ ಬೊಂಬೆಯಾ.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
0: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: KLE ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831248686.

ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಷಯ ಗೊತ್ತಾಯ್ತಲ್ಲ ನಿಯ ಸ್ನೇಹಿತರೆ, ನೆಮ್ಮದಿ ಸ್ವಚ್ಛತೆಯಿಂದ. ಎಸ್, ಈ ಸ್ವಚ್ಛತೆಯಿಂದ ಸಿಗುತ್ತೆ ನೆಮ್ಮದಿ. ಎಷ್ಟೋ ಮಹಾನ್ ವ್ಯಕ್ತಿಗಳು ಹೇಳಿದ್ದಾರೆ ಸ್ವಚ್ಛತೆ ಇಲ್ಲಿದ್ದಾರೆ ದೇವರು. ಸೊ ಸ್ನೇಹಿತರೆ, ಕ್ಲೀನ್ಲಿನೆಸ್ ಇಸ್ ಗಾಡ್ಲಿನೆಸ್ ಅಂತ. ಅಂತ ಸಂದರ್ಭದಲ್ಲಿ ನನಗೂ ಒಂದು ಕಷ್ಟ ನಿಮಗೂ ಒಂದು ಕಷ್ಟ ಅಂತ ನಾನು ಹೇಳಿದೆ. ಆ ಕಷ್ಟಕ್ಕೆ ತಕ್ಕಂತೆ ದುಃಖದ ಸ್ಟೇಟಸ್ ಅನ್ನ ಹುಡುಕಾಡಿ ಇಡೋಕಿತ್ತ ಒಳ್ಳೆ ಒಂದು ಮನೆಯಲ್ಲಿ ಒಂದು ಕಾರ್ನರ್ ಅನ್ನ ತಗೊಂಡು ಆ ಕಾರ್ನರ್ ಅನ್ನ ಸ್ವಚ್ಛಗೊಳಿಸಿ ತಲೆ ರಿಲ್ಯಾಕ್ಸ್ ಅನ್ಸುತ್ತೆ. ಆತ್ಮೀಯರೇ, ವೈಯಕ್ತಿಕ ಅನುಭವ ಇದು ನಂದು. ನಮ್ಮಮ್ಮ ನನ್ನ ಹಿಂದೆ ಬೀಳ್ತಾಳ, ಅಯ್ಯೋ ಪಾಯ್ಕಾಣೆ ಸಾಫ್ ಮಾಡ, ಅಯ್ಯೋ ಹೊರಗಿನ ಸಾಫ್ ಮಾಡ, ಅದನ್ನ ಸಾಫ್ ಮಾಡು, ಇದನ್ನ ಸಾಫ್ ಮಾಡು, ಫ್ಯಾನ್ ಬ್ಲೇಡ್ ಸಾಫ್ ಮಾಡುವ ಮಂಜುನಾಥ ಅಂತ ಹೇಳ್ತಾನೆ. ಯಾಕವ್ವ ಬಿದ್ದಿ ಆರಾಮ್ ಟಿ ವಿ ನೋಡ್ಕೋತ ಕುಂದೋನು ಅಂತ. ಆದರೆ ಆತ್ಮೀಯ ಸ್ನೇಹಿತರೆ, ಒಂದು ಪುಸ್ತಕದಲ್ಲಿ ಈ ಲೈನನ್ನು ಓದಿದ ತಕ್ಷಣ ಕ್ಲೀನ್ಲಿನೆಸ್ ಇಸ್ ಗಾಡ್ಲಿನೆಸ್ ಆ್ಯಂಡ್ ಅಲ್ಲೇ ಬಂತು ನೋಡಿ ನನ್ನ ತಲೆಯಲ್ಲಿ ಒಂದು ವಿಚಾರ, ನಡಿಯಪ್ಪ ನಮ್ಮ ಮಮ್ಮಿ ಇಷ್ಟು ಹೇಳಾದಳು, ಹೋಗಿ ಮಾಡೋಣ. ಜಸ್ಟ್ ಫ್ಯಾನ್ ಕ್ಲೀನ್ ಮಾಡಿದೆ, ಜಸ್ಟ್ ಬಾತ್ರೂಮ್ಸ್ ಕ್ಲೀನ್ ಮಾಡಿದೆ, ಆಹಾ ಒಂಥರದ ಕಾನ್ಫಿಡೆನ್ಸೇ ಬೇರೆ ಬಂತು. ತಲೆ ಏಕ್ದಮ್ ಫ್ರೆಶ್ ಆಯಿತು, ತಲೆಯಾಗೇನೋ ಒಂದು ಸುಡು ಸುಡು ಓಡಾಕತ್ತಿತ್ತು, ಅದು ಗಾಯಬಾಯಿತು. ಆತ್ಮೀಯರೇ, ಇಲ್ಲೇ ಒಂದು ಪಾಯಿಂಟ್ ಬಂತು. ನಾನಂದೆ ನಮ್ಮ ವೇಣುಧ್ವನಿಯ ಕುಟುಂಬದ ಎಲ್ಲ ಸ್ನೇಹಿತರಿಗೆ ಈ ಕಾರ್ಯಕ್ರಮ ಮಾಡಿಯೇ ತಗೊಂಡು ಬರೋಣ ಅಂತ. ದ್ಯಾಟ್ ಈಸ್ ವೈ ನಾನು ಹೇಳ್ತಾ ಇದ್ದೇನೆ, ಸ್ವಚ್ಛತೆ ಇಲ್ಲಿದೆ ಒಂದು ವಿಭಿನ್ನ ರೀತಿಯ ನೆಮ್ಮದಿ. ಆ ನೆಮ್ಮದಿ ನಿಮಗೆ ಬೇಕೇನ್ರಿ, ಪಾವು ಪಾವು ಕಿಲೋ ಪಾರ್ಸಲ್ ಮಾಡ್ತೇನೆ ನಾನು. ನೀವು ನಿಮ್ಮ ಮನೆ ಯಾವ್ದಾದ್ರು ಒಂದು ಕಾರ್ನರ್ ಅನ್ನ ಕ್ಲೀನ್ ಮಾಡಿ, ಹಾಡನ್ನ ಕೇಳಿ ಮಜಾ ಮಾಡಿ.

0: Seasons change, but your brilliance is timeless. P&G brings you the exclusive change of season offer.
1: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
0: Offer valid till 31st July 2026. Hurry, visit to Messrs. Purushottam Narayan Gargir, Seraph and Dwellers today. Terms and conditions apply.
2: KLE ವಿಶ್ವನಾಥ್ ಕತ್ತಿದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

ಇದು ಮೇನ್ ಉತ್ಪನ್ನ ನಾಡಿ ಪಾಯಿಂಟ್ ಫೋರ್ ಎಫ್ಎಂ ಕೆಎಲ್ಇ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಇದು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ನೆಮ್ಮದಿ ಬೇಕಾ ಮನೆ ಸ್ವಚ್ಛಗೊಳಿಸಿ. ಆತ್ಮೀಯರೇ, ಜಾತ್ರೆಗೆ ವರ್ಷಕ್ಕೆ ಒಮ್ಮೆ ಹಬ್ಬದಕ್ಕಿಂತ ಮುಂಚೆ ನೀವು ಮನೆ ಕ್ಲೀನ್ ಮಾಡಾದ ತಕ್ಷಣ ಆರಾಮಿಸ್ತದಲ್ರೇ. ನಾನು ಇವತ್ತಿನ ವಿಷಯ ಅದಂತ ಹೇಳ್ತಾ ಇಲ್ಲ, ಅದನ್ನು ನೀವು ಸಾಂಪ್ರದಾಯಿಕವಾಗಿ ಏನು ಮಾಡ್ತೀರಿ ಮಾಡಿ, ಅದನ್ನು ಬಿಟ್ಟು ಈ ಕಡೆ ಬನ್ನಿ. ಸೈಕಲಾಜಿಕಲಿ ಬಹಳಷ್ಟು ಲಾಭಗಳಿದೆ ಅಂತ ನಾನು ನೋಡಿದೆ. ಬಹಳಷ್ಟು ದೊಡ್ಡ ವ್ಯಕ್ತಿಗಳು ಇದ್ರ ಬಗ್ಗೆ ಹೇಳಿದ್ದಾರೆ. ನಾನು ಅದೇ ವಿಚಾರ ಮಾಡಿದೆ. ಯಾರೋ ಒಬ್ಬ ವ್ಯಕ್ತಿ ಇದಲ್ರಿ ಇನ್ಸ್ಟಾಗ್ರಾಮ್ ರೀಲ್ ನಾನು ನೋಡಿದೆ, ನಿಮಗೆ ಯಶಸ್ಸು ಬೇಕಾ, ನೀವು ಮುಂಜಾನೆ ಎದ್ದ ತಕ್ಷಣ ನಿಮ್ಮ ಚಾದರ ಗಡಿ ಮಾಡಿ ಇಡ್ರಿ ಅಂತ. ಈ ತರ ಏನೈತ್ಯೋ ಅಂತ ನಾನು ವಿಚಾರ ಮಾಡಿದೆ. ಬದಲಾವಣೆ ಆಗುತ್ತೆ ಆತ್ಮೀಯ ಸ್ನೇಹಿತರೆ. ಯಾದ ಹಂಗೆ ಬುಂಕ್ ಅಂತ ಬರಬಾರ್ದ್ರಿ ಆತ್ಮೀಯ ಸ್ನೇಹಿತರೆ. ತಮ್ಮ ಚಾದರು ತಮ್ಮ ತೆಲ್ದುಮ್ ಎಲ್ಲ ಜಾಡಿಸಿ ಕರೆಕ್ಟಾಗಿಟ್ಟು ಗಡಿ ಮಾಡಿ ಬಂದರೆ ಮುಂಜಾನೆದ ಫಸ್ಟ್ ಕೆಲಸ ಅದೇ. ಆ ಫಸ್ಟ್ ಕೆಲಸ ನೀವು ಪರ್ಟಿಕ್ಯುಲರ್ ಆಗಿ ಪ್ರಾಪರ್ ಡಿಸಿಪ್ಲಿನ್ ಶಿಸ್ತಿನಲ್ಲಿ ಮಾಡಿದರೆ ಆಯೇ ಇಡೀ ದಿನ ಶಿಸ್ತಲ್ಲಿ ಹೋಗುತ್ತೆ. ಸೊ ಆ ಮಹಾನ್ ವ್ಯಕ್ತಿ ಅದ ಹೇಳಿದ್ರಿ, ನಿಮಗೆ ಯಶಸ್ಸು ಬೇಕಾ, ನೀವು ಎದ್ದ ತಕ್ಷಣ ನಿಮ್ಮ ಹಾಸಿಗೆಯನ್ನ ಗಡಿ ಮಾಡಿ ಅಂತ ಹೇಳಿದ್ರು. ನಾನು ನಮ್ಮ ಮಮ್ಮಿ ನಂಗೆ ನೋಡತ್ತಾಳ, ನೀ ಗಡಿ ಮಾಡ್ತೀಯನ್ನು ಹಾಸಿಗೆ. ಸೊ ಆತ್ಮೀಯರೇ, ಮುಂಜಾನೆ ಎದ್ದ ತಕ್ಷಣ ಮೊಬೈಲ್ ನೋಡೋದಕ್ಕಿಂತ ಫಸ್ಟ್ ಕ್ಲಾಸ್ ಎದ್ದ ತಕ್ಷಣ ಹಾಸಿಗೆ ಚಾದರ ಗಡಿ ಮಾಡಿ ತಲೆಯಲ್ಲಿ ಒಂದು ಫಸ್ಟ್ ಜಾಬ್, ಆ ಫಸ್ಟ್ ಕೆಲಸ ಡಿಸಿಪ್ಲಿನ್ ಆಗಿರುತ್ತೆ, ಇಡೀ ದಿನ ಡಿಸಿಪ್ಲಿನ್ನಲ್ಲಿ ಹೋಗುತ್ತೆ. ಹಾಡನ್ನು ಕೇಳಿ ಮಜಾ ಮಾಡಿ.

0: ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಬನಿ ನಾಡಿ ಮಂಜುನಾಥ್ ಎಫ್ ಎಂ ಕೆ ಎಲ್ ಇ ಕನಸು. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮದಲ್ಲಿ ನಾನು ಮಂಜುನಾಥ್ ಪೈ.
1: ಇವತ್ತಿನ ಕಾರ್ಯಕ್ರಮದಲ್ಲಿ ಪಾವ್ ಪಾವ್ ಕಿಲೋ ನೆಮ್ಮದಿ ಎಲ್ಲಿ ಸಿಗುತ್ತೆ, ನಿಮ್ಮ ಮನೆ ಕಾರ್ನರ್ ಕ್ಲೀನ್ ಮಾಡಿದ್ರೆ ಸಿಗುತ್ತೆ ಅಂತ ಹೇಳಿದೆ. ಮುಂಜಾನೆ ಎದ್ದ ತಕ್ಷಣ ಮಾಡೋ ಮೊದಲನೇ ಕೆಲಸ ಮೊಬೈಲ್ ಅಲ್ಲ, ಚಾದರನ ಗಡಿ ಮಾಡಿ ಇಡಿ. ಏಕೆಂದ್ರೆ ನಾನು ಹೇಳಿದ್ನಲ್ಲ, ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ರೀಲ್ ನಲ್ಲಿ ನೋಡಿದೆ, ಒಬ್ಬ ಮಹಾನ್ ವ್ಯಕ್ತಿ ಹೇಳಿದ, ಯಶಸ್ಸು ಬೇಕು ಅಂದ್ರೆ ನೀವು ನಿಮ್ಮ ಮನೆಯಲ್ಲಿ ಎದ್ದ ತಕ್ಷಣ ಚಾದರ ಗಡಿ ಮಾಡಿ. ಇದರಿಂದ ನಿಮ್ಮ ದಿನದ ಮೊದಲನೇ ಕೆಲಸ ಶಿಸ್ತಿಂದ ಆಗಿರುತ್ತೆ, ಡಿಸಿಪ್ಲಿನ್ ಆಗಿರುತ್ತೆ. ಸೊ ಅದಾಯ್ತು. ಆದ್ರೆ ನಾವೇನ್ ಮಾಡ್ತೇವೆ, ಮೊಬೈಲ್ ತಿಕ್ಕಾಡ್ಕೊಂಡ್ ಕುಂಡಿರ್ತೇವೆ. ನಿನ್ನೆ ರಾತ್ರಿ ಲಾಸ್ಟ್ ಮೆಸೇಜ್ ಯಾಕಿಂದ ಬಂತೋ ಇಲ್ಲೋ ಅಂತ ನೋಡ್ತಿರ್ತೇವೆ, ಅಂದಂಡಿಗಿಡೋಣ. ಆತ್ಮೀಯ ಸ್ನೇಹಿತರೆ ನೋಡಿ, ನಾನು ನಮ್ಮ ತಾಯಿ ನನ್ನ ಹಿಂದೆ ಬೀಳ್ತಿರ್ತಾಳ, ಅದನ್ನು ಸಾಫ್ ಮಾಡಿ, ಇದನ್ನು ಸಾಫ್ ಮಾಡಿ, ಅದನ್ನ ಅಲ್ಲಿ ಗಡಿ ಮಾಡಿಡು, ಇದನ್ನ ಇಲ್ಲಿ ಗಡಿ ಮಾಡಿಡು, ಸಾಕ್ಸ್ ಯಾಕೆ ಅಲ್ಲಿ ಒಗ್ದು, ಇದನ್ನ ಯಾಕೆ ಅಲ್ಲಿ ಒಗ್ದು. ನಾನು ಒಂದಿನ ವಿಚಾರ ಮಾಡಿದೆ, ಏನೋ ಅಂತೆಲ್ಲಾಗ ಓಡಾಕತ್ತಿತ್ತು. ನಡ್ರಿ, ಇವ್ ಮಮ್ಮಿ ಇಷ್ಟು ಹೇಳತ್ತಾಳ, ಕೆಲ್ಸದವ್ರು ಇದಾರ ಆತ್ಮೀಯ ಸ್ನೇಹಿತರೆ, ಆ ಒಂದು ಬಾತ್ರೂಮ್ ಕ್ಲೀನ್ ಮಾಡ್ಲಿಕ್ಕೆ. ಆದರೆ ನಾನೇ ಒಂದಿನ ಹೋದ್ನಿ, ತಲೆ ಒಂದು ಸ್ವಲ್ಪ ಕೋಪದಲ್ಲಿದ್ದೆ, ಏನು ಅಂತೆಲ್ಲಂಗೆ ನಡೀತಿರ್ತದ. ಹೋದ್ನಿ, ಬಾತ್ರೂಮ್ ಸಾಫ್ ಮಾಡಿದ್ನಿ, ಮಾಡಾದ ತಕ್ಷಣ ಸ್ವಲ್ಪ ಏನೂ ಆಯ್ತು ಬಿಡಿ, ಆದರೆ ಇಡೀ ತಲೆಯಾಗ ಒಂದು ಕಾನ್ಫಿಡೆನ್ಸ್ ಬಂತು, ಏನೋ ಡಿಫ್ರೆಂಟ್ ಅನ್ಸಾಗತ್ತದಲ್ಲ. ನಡಿ ಆ ಕಡೆ ನುಗ್ಗೋನು, ನನ್ನ ರೂಮ್ನಾಗ ಹೋದ್ನಿ, ನನ್ನ ಬಟ್ಟೆಗಳನ್ನು ಗಡಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು. ಗಡಿ ಮಾಡಿಟ್ಟದ ತಕ್ಷಣ ತಲೆ ರಿಲ್ಯಾಕ್ಸ್ ಅಂತೀರಿ, ಒಂಥರ ಗಂಟು ಓಪನ್ ಮಾಡಿದಂಗೆ ಆಯ್ತು. ಆತ್ಮೀಯ ಸ್ನೇಹಿತರೆ, ವೇಣುಧ್ವನಿಯ ಕುಟುಂಬದ ಎಲ್ಲ ತಾಯಂದಿರು ಅಕ್ಕಂದಿರು ತಂಗಿಯರಿಗೆ ಗೊತ್ತಾಗುತ್ತೆ ಈ ಒಂದು ವಿಷಯ. ತಮ್ಮ ಕಾರ್ನರನ್ನು, ತಮ್ಮ ಕಪಾಟನ್ನು ಕರೆಕ್ಟಾಗಿ ಗಡಿ ಮಾಡಿಸಿರಿ. ಇವು ಎಲ್ಲ ಗಡಿ ಮಾಡಿ ಇಡ್ತಾರೆ ನೋಡ್ರಿ, ಒಂಥರ ಆರಾಮ ಅನ್ಸ್ತದಲ್ರಿ, ಬಿರಿಯಾನಿ ತಿಂದಂಗ. ಇದು ಸೈಕಲಾಜಿಕಲಿ ಒಂದು ಒಳ್ಳೇದಾದಂಥ ವಿಷಯ. ಅದಕ್ಕೆ ಹೇಳಿದೆ, ಇವತ್ತು ಬೇಕಾ ನೆಮ್ಮದಿ ನಿಮಗೆ, ಪಾವ್ ಕಿಲೋ, ಅರ್ಧ ಕಿಲೋ, ಗಿರ್ದಾಕೆ ಎಟ್ ಬೇಕು ಹೇಳ್ರಿ, ಸಿಗುತ್ತೆ, ನಿಮ್ಮ ಮನೆಯಲ್ಲಿಯೇ ಸಿಗುತ್ತೆ. ಸೊ ಸ್ನೇಹಿತರೆ, ಯಾವ್ದಾದ್ರು ಒಂದು ಕಾರ್ನರನ್ನು ಹಿಡಿದು ಕ್ಲೀನ್ ಮಾಡ್ರಿ, ಹಾಡನ್ನು ಕೇಳಿ ಮಜಾ ಮಾಡಿ.

0: திஸ் இஸ் வேணுதுரி 90.4 FM KLE கனசுபல காவிய மொட்ட முதல்ல ரேடியோ கேந்திர நிம்மதிக்கு நானும் மஞ்சுநாத் பையன் நெம்மதி வேகா நெம்மதி மாடி கிளீனிங்கு ವೇಣುಧ್ವನಿಯಲ್ಲಿ ನಮ್ಮ ಕೇಳುಗರಲ್ಲಿ ಬಹಳಷ್ಟು ಜನ ಮೆಸೇಜ್ ಮಾಡಿದ್ರು ಅಂಥದ್ರಲ್ಲಿ ಒಬ್ರು. ಸೊ ಅವರು ನನಗೆ ಮೆಸೇಜ್ ಮಾಡಿದರು ಈ ಲೈನು, ನೆಮ್ಮದಿ ಸ್ವಚ್ಛತೆಯಿಂದ ಸಿಗೋ ನೆಮ್ಮದಿನೇ ಬೇರೆ. ಅವರು ವೈಯಕ್ತಿಕವಾಗಿ ಟೆರಸ್ ಕ್ಲೀನ್ ಮಾಡ್ತಾರ್ರಿ, ಬಾತ್ರೂಮು ಆ ಬಾತ್ರೂಮ್ನಲ್ಲಿರೋ ಬಕೆಟು ಎಲ್ಲ ಕ್ಲೀನ್ ಮಾಡ್ತಾರ್ರಿ. ಆತ್ಮೀಯರೇ, ಕ್ಲೀನ್ ಇರೋ ಇನ್ನೊಂದು ವಾತಾವರಣ ತಮ್ಮ ಮನೆ ಬಿಟ್ಟು ಇನ್ಯಾವುದಿದೆ? ನಾವು ಹೋಗೋ ಆಧ್ಯಾತ್ಮ ಸ್ಥಳ, ದೇವಸ್ಥಾನ, ಚರ್ಚು, ಮಸ್ಜಿದು ಎಷ್ಟು ಸ್ವಚ್ಛ ಇಡ್ತಾರ? ಅದಕ್ಕೆ ಆ ಲೈನು, ಕ್ಲೀನ್ಲಿನೆಸ್ ಇಸ್ ಗಾಡ್ಲಿನೆಸ್, ಸ್ವಚ್ಛತೆ ಎಲ್ಲಿ ದೇವರು ಅಲ್ಲಿ. ಈ ದೇಹನು ಸ್ವಚ್ಛ ಇಡಲಿಕ್ಕೆ ಬಹಳಷ್ಟು ಕಾರ್ಯಕ್ರಮ ಮಾಡೇನಿ ನಾನು. ಅದ್ರ ಬಗ್ಗೆ ಹೇಳಕ್ಕೆ ಚಾಲು ಮಾಡಿದ್ರು ಬಂಜೋ ವ್ಯಾಯಾಮ ಧ್ಯಾನ ಪ್ರಾಣಾಯಾಮ ನಮ್ಗೆ ಗೊತ್ತು, ಗೊತ್ತಲ್ರಿ. ನಾಷ್ಟ ನೀವು ಹುಟ್ಟಿದಾಗೂ ನಾಷ್ಟ ಮಾಡಿರ್ಬೋದು ಅಥವಾ 10 ವರ್ಷದಿಂದ ನಾಷ್ಟ ಮಾಡಿರ್ಬೋದು,
1: ಆದ್ರೂ ಪದೇ ಪದೇ ನಾಷ್ಟ ಮಾಡ್ತೀರಿ ಯಾಕೆ?
0: ಹಂಗೆ ನಾನು ಪದೇ ಪದೇ ಅದೇ ಹೇಳುವೆ, ಒಳ್ಳೆ ವಿಚಾರಗಳನ್ನು ನಾಷ್ಟ ಥರ ಪ್ರತಿನಿತ್ಯ ಸೇವಿಸಬೇಕು. ಅಂಥದ್ರಲ್ಲಿ ದೇಹದ ಬಿಡಿ ಇವತ್ತು ಅಲ್ಲಿ ನಾನು ಹೇಳೋದು ಸಿಗೋ ಮನಸ್ಸಿಗೆ ನೆಮ್ಮದಿ ಫ್ರಾಮ್ ಸ್ವಚ್ಛತೆ. ಸೊ ಆತ್ಮೀಯ ಸ್ನೇಹಿತರೆ, ಈ ಆಧ್ಯಾತ್ಮ ಕ್ಷೇತ್ರಗಳಲ್ಲಿ ಹೋದ ತಕ್ಷಣ ಆ ಗರ್ಭಗುಡಿ ಇರಲಿ, ಒಂದು ಆಶ್ರಮಕ್ಕೆ ಹೋಗಿ ಬನ್ನಿ. ನೀವು ಬಹಳ ಸ್ವಚ್ಛವಾಗಿ ಇಟ್ಟಿರ್ತಾರೆ, ಅಲ್ಲಿಯೂ ಧೂಳು ಮಾಡಿದ್ರೆ ನಿಮಗೆ ಇನ್ನೂ ಡಬಲ್ ಕೋಪ ಆಗುತ್ತೆ. ಅಲ್ಲಿ ಹೋಗಿ ಬಂದ ತಕ್ಷಣ ಬಿಡ್ರಿ, ಮಳೆಗಾಲ ಪ್ರಾರಂಭವಾಗಿದೆ ಅಂತ ಬಂದರೆ ಮಳೆಗಾಲದಲ್ಲಿ ನಾವು ಏನು ಮಾಡ್ತೇವೆ, ರೌ ಅಂತ ಗಾಡಿ ತೊಗೊಂಡು ಹೋಗ್ಬಿಡ್ತೇವೆ ನೈಸರ್ಗಿಕ ಸ್ಥಳಕ್ಕೆ. ಚಂದೈತಲ್ಲ, ಅಯ್ಯಯ್ಯೋ ಅಂತ ಅಲ್ಲೇ ಬಿರಿಯಾನಿ ಪ್ಯಾಕೆಟ್, ಪ್ಲಾಸ್ಟಿಕ್ ಪ್ಯಾಕೆಟ್, ಕಾಚಿನ ಬಾಟ್ಲಿ ಎಲ್ಲ ಒಡೆದ ಫೋಟೋ ಮಾತ್ರ ತೆಗೆಯುವಾಗ ಭಾರಿ ಭಾರಿ ಜಗೇನೆ ಫೋಟೋ ತೆಗಿತೇವೆ. ಫೋಟೋ ತೆಗೆದು ಆ ಫೋಟೋನಲ್ಲಿ ಮಾತ್ರ ಹಸಿರು ಕಾಣಿಸುತ್ತೆ, ಸ್ವಲ್ಪ ತಳಗೆ ನೋಡಿದ್ರು ಎಲ್ಲ ಭೂಮಿ ಮೇಲೆ ಪ್ಲಾಸ್ಟಿಕ್, ಗುಟ್ಕ, ಪಾಕೀಟ್ ಎಲ್ಲ ಒಗೆದು ಬಂದಿರುತ್ತೇವೆ. ಮಳೆಗಾಲ ಆದ ತಕ್ಷಣ ಆ ಒಂದು ನೈಸರ್ಗಿಕ ಸ್ಥಳಕ್ಕೆ ನೀವು ಹೋಗಿ ಭೇಟಿಯಾಗಿ ಬಂದರೆ ನಿಮಗೆ ಗೊತ್ತಾಗುತ್ತೆ, ಮನುಷ್ಯನೇ ದೊಡ್ಡ ಸಮಸ್ಯೆ ಈ ಭೂಮಿಗೆ, ಬಾಕಿ ಪ್ರಾಣಿಗಳು ಆರಾಮಾಗಿದ್ದಾರೆ. ಹೆಂಗಿದ್ದಾರೆ ಆರಾಮಾಗಿ? ಆತ್ಮೀಯ ಸ್ನೇಹಿತರೆ ವಿಚಾರ ಮಾಡಿ. ಸೊ ನೈಸರ್ಗಿಕ ಸ್ಥಳ ಎಷ್ಟು ಸ್ವಚ್ಛ ಆರಾಮಾಗಿರುತ್ತೆ, ಅಲ್ಲಿ ಹೋಗಿ ನೀವು ಏನಾದ್ರು ಕ್ಲೀನಿಂಗ್ ಮಾಡ್ತೀರೇನು? ಇಲ್ಲ, ಆ ಊರಿಗೂ ಗೊತ್ತಿರುತ್ತೆ ಸ್ವಚ್ಛತೆ ಹೆಂಗೆ ಕಾಪಾಡ್ಕೊಳ್ಳೋದು, ನಿಸರ್ಗ ಎಲ್ಲ ಪ್ರಕೃತಿಗೆಲ್ಲ ಗೊತ್ತಿರುತ್ತೆ. ಸೊ ಇವತ್ತಿನ ಪಾಯಿಂಟ್ ಏನಂದ್ರೆ, ಸ್ವಚ್ಛತೆಯಿಂದ ಸಿಗೋ ನೆಮ್ಮದಿ. ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಹಿಟ್ ಆದ ಗೀತೆ ಬರ್ತಾ ಇದೆ, ಕೇಳಿ ಮಜಾ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145 03 ಹಾಗೂ 8123871607.
1: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचे योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचे निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 ಎಫ್ಎಂ ಕೆಎಲ್ಇ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇವತ್ತಿನ ಕಾರ್ಯಕ್ರಮದಲ್ಲಿ ಪಾವು ಪಾವು ಕಿಲೋ ನೆಮ್ಮದಿ ಎಲ್ಲಿಂದ ಸಿಗುತ್ತೆ, ನಿಮ್ ತಲೆಯಾಗ ಅದವ ಬಂದಿರ್ಬೋದಲ್ಲ ಮಂಜು. ನೆಮ್ಮದಿ ಬಗ್ಗೆ ಹೇಳಿದ್ರೆ ಈಗ ಸ್ಟಾರ್ಟ್ ಮಾಡ್ತಾ ನೀವ ನಾಮ ಜಪ ಮಾಡ್ರಿ, ವ್ಯಾಯಾಮ ಮಾಡ್ರಿ ಅಂತ. ಅದನ್ನು ಮಾಡ್ರಿ, ನಿಲ್ಸಾಕ್ ಹೋಗ್ಬೇಡ್ರಿ. ಯು ಆಲ್ಸೋ ಶುಡ್ ಡೂ ದಟ್. ಅದೇನು ಒಂದ ಸಲ ಮಾಡಿದ್ರೆ ಇಲ್ಲ ಸ್ನೇಹಿತರೆ, ಪದೇ ಪದೇ ಮಾಡ್ತೀರಾ, ಆಹಾರ ಸೇವಿಸ್ತೀರಾ, ಹಂಗ ಈ ವಿಷಯಗಳು ಪದೇ ಪದೇ ಮಾಡಿ. ಜನವರಿ ಬಂದು ಬಂತಂದ್ರೆ ನಾನು ಮಾಡ್ತೀನಿ, ತಿಂಗಳದ ಆರಂಭ 1ನೇ ತಾರೀಕು ಅಂದ್ರೆ ನಾನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಂಗೆಲ್ಲ ಹೇಳಕ್ ಹೋಗ್ಬಿಟ್ರೆ, ಇವತ್ತಿನ ದಿನ ಸ್ಟಾರ್ಟ್ ಮಾಡ್ತೀನಿ, ಇವತ್ತಿನ ದಿನಕ್ಕೆ ಸೀಮಿತವಾಗಿ ಇದನ್ನು ಮಾಡ್ತೀನಿ, ಮುಗೀತು ನಾಳಿದ್ ನಾಳೆ ಹಿಂಗ. ಸೊ ಸ್ನೇಹಿತರೆ, ಈಗ ಶನಿವಾರ ರವಿವಾರ ಯಾವ್ದಾದ್ರು ಒಂದು ರಜೆ ಸಿಕ್ಕಿದ್ರೇನು ಕೂಡ, ಅಥವಾ ನಿಮ್ಮ ಕೆಲಸ ಆದ ತಕ್ಷಣನು ಕೂಡ ಇಡೀ ಮನೆ ಕ್ಲೀನ್ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು. ಒಂದು ಬಕೆಟ್, ಆ ಬಕೆಟ್ನಾಗಿರೋ ಟಂಬ್ಲರ್ ಸುದಾ ಕ್ಲೀನ್ ಮಾಡಿದ್ರೆ ಆರಾಮ ಅನ್ಸ್ತದ. ಜಸ್ಟ್ ಟ್ರೈ ಮಾಡಿ. ನೀವು ದಾಡಿ ಶೇವಿಂಗ ಟಿಕ್ಲಿ ಪೌಡರ ಮೇಕಪ್ ಮಾಡು, ಆ ಕನ್ನಡಿ ಏನಿರುತ್ತೆ ನೋಡಿ, ಆ ಕನ್ನಡಿ ನೋಡೋ ಕನ್ನಡಿನ ಸ್ವಲ್ಪ ಸ್ವಚ್ಛ ಮಾಡಿ ತೊಳೆದ್ರೂ ನಿಮಗೆ ಸಿಗುತ್ತೆ ನೆಮ್ಮದಿ. ನಿಮ್ಮ ವಾಶ್ ಬೇಸನ್ ಸುದಾ ತೊಳೆದ್ರೂ ಮಸ್ತ್ ಅನ್ಸುತ್ತೆ. ನೀವು 4 ಮಂದಿಗೆ ಗಮಂಡ್ ಮಾಡಿ ಹೇಳ್ಬೋದು, ಏಯ್ ಅದು ನಾನು ಸಾಫ್ ಮಾಡಿದ್ನಿ ನೋಡು ನೋಡು, ಅದು ನಾನು ಮಾಡ್ತೇನೆ ಹಂಗ. ಸೊ ಸ್ನೇಹಿತರೆ, ಟ್ರೈ ಮಾಡಿ ನೋಡಿ. ಯಾವತ್ತೂ ಹೇಳ್ತೇನೆ, ಬುದ್ಧ ಹೇಳಿರುವ ಮಾತನ್ನ ಕೇಳಿ. ನಾನು ಹೇಳಿದ್ದನ್ನು ಅಂದರೆ ಬುದ್ಧ ಹೇಳಿರೋದು, ನಾನು ಹೇಳಿದ್ದನ್ನು ನಂಬೇಡ್ರಿ, ಇನ್ನೊಬ್ರು ಹೇಳಿದ್ದನ್ನು ನಂಬೇಡ್ರಿ, ಅವ್ ಹೇಳಿದ್ ಇವ್ ಹೇಳಿದ್ ಒಟ್ಟ ನಂಬಕ್ ಹೋಗ್ಬೇಡ್ರಿ, ನೀವಾಗೆ ಟ್ರೈ ಮಾಡಿ ಅವಾಗ ನಂಬ್ರಿ ಅಂತ. ಇದು ನಾನು ಹೇಳತ್ತೇನೆ, ನಾ ಹೇಳಿದನ್ನು ಒಟ್ಟ ನಂಬಕ್ ಹೋಗ್ಬೇಡ್ರಿ, ಟ್ರೈ ಯಾರು ಮಾಡ್ರಿ. ನಿಮ್ಮ ಮನೆಯಾಗಿಂದು ಒಂದು ಕಾರ್ನರ್ ಅನ್ನ ಹಿಡೀರಿ, ಸ್ವಲ್ಪ ಸಾಫ್ ಮಾಡ್ರಿ, ನಿಮಗೆ ಸಿಗೋ ನೆಮ್ಮದಿ ಸಿಕ್ತಂದ್ರೆ ಒಂದು ವಾಟ್ಸಪ್ ಮೆಸೇಜ್ ಮಾಡ್ರಿ. ಏನ್ ಮಾಡ್ರಿ, ವಾಟ್ಸಪ್ ಟೊಮ್ಯಾಟೊ ಸೂಪ್ ಅಲ್ಲ, ವಾಟ್ಸಪ್ ಮೆಸೇಜ್ ಮಾಡ್ರಿ. 9019904904 ಈ ನಂಬರ್ ಮೇಲೆ ನನಗೆ ಒಂದು ಮೆಸೇಜು. ಕಾರ್ಯಕ್ರಮದಲ್ಲಿ ಇನ್ನೊಂದು ಗೀತೆ ಬರ್ತಾ ಇದೆ, ಕೇಳಿ ಮಜಾ ಮಾಡಿ.

0: KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.
1: केलीज डॉक्टर प्रभाकर कोरे हॉस्पिटल कडून केली फर्टिलिटी सेंटर सुरू झाले आहे. अत्याधुनिक IVF सुविधांसोबत सुसज्ज सेंटर OPD साठी तयार आहे. केली फर्टिलिटी सेंटर मध्ये आधुनिक प्रजनन सेवा देत आहोत, ज्यामध्ये समाविष्ट आहे प्रजनन औषध, क्लिनिकल एम्ब्रॉलॉजी, एंड्रोलॉजी आणि एंडोस्कोपी साठी विशेष OPD, 3D लॅप्रोस्कोपी आणि हिस्ट्रोस्कोपी सारख्या अत्याधुनिक एंडोस्कोपी सेवा सुद्धा, समर्पित फेटल मेडिसिन युनिट ज्यामध्ये एक इन हाऊस पूर्ण वेळ सल्लागार असणार आहे, तज्ञ डॉक्टरांची टीम असेल. आम्ही आमच्या रुग्णांना सर्वोत्तम काळजी प्रदान करण्यासाठी तत्पर आहोत. आमचा पत्ता: केली फर्टिलिटी सेंटर, OPD नंबर 97, शरावती सेकंड फ्लोर, केलीज डॉक्टर प्रभाकर कोरी हॉस्पिटल आणि MRC. फोन नंबर 08312551530 आणि 2473777 एक्सटेन्शन 1530.

ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ಇದು ಬೆಳಗಾವಿಯ ಮಟ್ಟವಲ್ಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ಮಂಜುನಾಥ್ ಪೈ ನಾನು. ನೆಮ್ಮದಿ ಪಾವು ಪಾವು ಕಿಲೋ ನೆಮ್ಮದಿ ಯಾವ ಅಂಗಡಿಯಾಗಿ ಸಿಗುತ್ತೆ? ನಿಮ್ಮ ಮನೆಯಲ್ಲಿ ಸಿಗುತ್ತೆ. ಆತ್ಮೀಯರೆ, ದೊಡ್ಡ ದೊಡ್ಡ ಕೆಲಸದ ಬಗ್ಗೆ ಮಾತನಾಡಿ ಆಯಿತು. ಮನೆ ಆ ಕಾರ್ನರ್ ಈ ಕಾರ್ನರ್ ಸ್ವಚ್ಛ ಮಾಡೋದ್ ಬಗ್ಗೆನೂ ಮಾತನಾಡಿ ಆಯಿತು. ಬಹಳ ಮುಖ್ಯವಾದ ವಿಷಯ ನಿಮಗೆ ಹೇಳ, ಆ ನಿರ್ಜೀವ ವಸ್ತು ನೀವು ಕೈಯಾಗಿ ತಗೊಂಡು ತಿಕ್ಕಾಡ್ತಿರ್ತೀರ ನೋಡ್ರಿ, ಅದನ್ನು ಸ್ವಚ್ಛ ಮಾಡಿದ್ರೆ ಮನಸ್ಸಿಗಾಗರನ್ಸ್ತದ. ಯವ್ವೋ ಯವ್ವೋ. ಸ್ನೇಹಿತರೆ, ನಿಮ್ಮ ಮೊಬೈಲ್ನಲ್ಲಿರೋ ಮೆಮೊರಿ ಅಥವಾ ನಿಮ್ಮ ಮೊಬೈಲ್ ಕವರ್ ಬಿಚ್ಚಿ, ಆ ಕವರ್ ಬಿಚ್ಚಿದ ತಕ್ಷಣ ಅದರ ಆಗಿರೋ ಎಲ್ಲ ಗುಹೆ ಹೊರಗೆ ಬರ್ತದ್ರಿ. ಹಳೆ ಹಾರರ್ ಫಿಲ್ಮ್ನಲ್ಲಿ, ಭೂತಿನ ಪಿಕ್ಚರ್ಗಳಲ್ಲಿ ಕದ ಓಪನ್ ಮಾಡಿದ ಕೂಡಲೇ ಕಚ್ಚ ಕಚ್ಚ ಹಿಂಗೆ ಹೊರಗೇನೋ ಬರ್ತಿತ್ತು ನೋಡ್ರಿ, ಪಕ್ಷಿಗಳ ಬ್ಯಾಟ ಇವು ಅವೆಲ್ಲ. ಹಂಗೆ ನೀವು ಆ ಮೊಬೈಲ್ ಕವರು ತೆಗೀರಿ, ವಾರಕ್ಕೊಮ್ಮೆಯಾರು ತೆಗೀರಿ ಸ್ನೇಹಿತರೆ, ತೆಗೆದು ಅದನ್ನು ಕ್ಲೀನ್ ಮಾಡಿರಿ. ಬೇಡವಾದ ಇಮೇಜಸ್ಸ, ಗುಡ್ ಮಾರ್ನಿಂಗ್, ಗುಡ್ ನೈಟ್, ಗುಡ್ ಆಫ್ಟರ್ನೂನ್, ಗುಡ್ ಮಿಡ್ ನೈಟ್, ಇವೆಲ್ಲ ಗುಡ್ ಮಿಡ್ ನೈಟ್ ಮಾಡ್ತೀರಿ ಅವ್ವಾ ದೇವ್ರ, ಇವೆಲ್ಲ ಇಮೇಜಸ್ ಡಿಲೀಟ್ ಮಾಡಿರಿ. ಸ್ವಲ್ಪ ಹಗುರ ಅನಿಸುತ್ತೆ, ಮೊಬೈಲ್ ಹೀಟ್ ಆಗೋದು ಕಮ್ಮಿ ಆಗುತ್ತೆ. ಆತ್ಮೀಯರೇ, ಇದನ್ನು ಮಾಡಿದ್ರೆ ಒಂಥರ ನೆಮ್ಮದಿ. ವೈಯಕ್ತಿಕವಾಗಿ ನಾನು ಅನುಭವಿಸಿದ್ದೇನೆ, ಬೇಡವಾದ ವಿಷಯ ಒಂದು ಇಲ್ಲಿಲ್ಲ ಅಂದ್ರೆ ಒಂದು 10 GB ವಿಡಿಯೋಸ, ಒಂದು 5 GB ಮ್ಯೂಸಿಕ್, ಒಂದು 6 GB ಫೋಟೋಸ ಹಾರಿಸ್ಬಿಟ್ನಿ, ಮೊಬೈಲ್ ನನಗೆ ಒದ್ರೆ ಆಡತ್ತೈತ. ಏ ದೋಸ್ತ ಥ್ಯಾಂಕ್ ಯು ರೂಪ, ಎಲ್ಲ ಫಾಸ್ಟ್ ಆತ್ರಿ. ನಿಮ್ಮ ಮನೆ ಸ್ವಚ್ಛ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಮ ಮೊಬೈಲ್ ಕವರ್ ಬಿಚ್ಚಿ ಅದನ್ನು ಕ್ಲೀನ್ ಮಾಡಿ. ಕ್ಲೀನ್ ಮಾಡಿ ಅಂದ ತಕ್ಷಣ ಫಸ್ಟ್ ಕ್ಲಾಸ್ ನೀರಾಗಿ ಹಾಕಿಬಿಡ್ರಿ, ಹೋಗಿ ಸಾಬೂನ್ ನೀರಿನಾಗ ಹಾಕಿಬಿಟ್ಟಿರಿ. ಡೋಂಟ್ ಡೂ ದಟ್. ಇದು ಕಾಮಿಡಿಗೆ ಹೇಳತ್ತಾನೆ, ಖರೆ ಕೆಲವೊಬ್ರು ಮಾಡಿಬಿಟ್ಟಾರ್ರಿ. ಇಂಟರ್ನೆಟ್ನಾಗ ಒಂದು ಜೋರಾಗಿತ್ತಲ್ರಿ, ಯಾವುದೋ ಒಂದು ಸೀರಿಯಲ್ಲು, ಆ ಸೀರಿಯಲ್ನಲ್ಲಿ ಲ್ಯಾಪ್ಟಾಪ್ ತೊಗೊಂಡ ಯವ್ವ ಆಕಿ ಸಾಬೂನ್ ನೀರಿನಾಗ ವಾಶ್ ಬೇಸಿನ್ ಕಡೆ ಹೋಗಿ ತೊಳಿತಾಳು, ಅದನ್ನ ಹೋಗಿ ಒಣಗ್ಸಾಕಾಗ್ತಾಳು. ಯಪ್ಪ ದೇವ್ರ, ಹಂಗೆಲ್ಲ ಮಾಡಕ್ ಹೋಗ್ಬಿಟ್ರೆ ಅವೆಲ್ಲ ಸಿನಿಮಾನಾಗ ಚಲೋ ಅನ್ಸ್ತದ. ನೀಜ ಜೀವನದಲ್ಲಿ ಮಂಜು ಹೇಳೋಣ, ಮೊಬೈಲ್ ಸಾಫ್ ಮಾಡೋದಂತ ಹೋಗಿ ನೀವು ಸಾಬೂನ್ ನೀರಿನಾಗ ಕಂಪರ್ಟ್ ಗಿಂಪರ್ಟ್ ಹಾಕಿ ಹಾಳು ಮಾಡಕ್ ಹೋಗ್ಬೇಡ್ರಿ. ಆಲ್ ರೈಟ್, ಕಾರ್ಯಕ್ರಮದಲ್ಲಿ ಇನ್ನೊಂದು ಸುಮಧುರವಾದ ಗೀತೆ ಬರ್ತಾ ಇದೆ, ಕೇಳಿ ಮಜಾ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು, ಸ್ಪೆಷಲ್ ಕಾರ್ಯಕ್ರಮ.

ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿದ್ರ, ಎಂಜಾಯ್ ಮಾಡಿದ್ರ? ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇನೆ ನಾನು. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ತಮ್ಮ ಬಹುಮೌಲ್ಯ ಸಮಯ ಕೊಟ್ಟು ಕೇಳಿದಕ್ಕೆ ಧನ್ಯವಾದ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳಿರುವ ಮಾತನ್ನ ನೆನಪಿಟ್ಕೊಳ್ಳಿ, ಆ ಒಂದ್ ಲೈನ್ ನಲ್ಲಿ ಮುಗಿಸುತ್ತೇನೆ. ಮತ್ತೆ ಅದೇ ಲೈನು, ನೆಮ್ಮದಿ ಸ್ವಚ್ಛತೆಯಲ್ಲಿ ಸಿಗೋ ನೆಮ್ಮದಿನೇ ಬೇರೆ ಸ್ನೇಹಿತರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಟ್ರೈ ಮಾಡಿ, ಒಂದ್ ಕಾರ್ನರ್ ಆಫ್ ಯುವರ್ ಹೋಮ್ ಅಥವಾ ನಿಮ್ಮ ಸ್ವತಃ ಮೊಬೈಲ್, ಎಲ್ಲರ ಕೈಯಲ್ಲಿ ಐತಲ್ರಿ ಮೊಬೈಲ್, ಎಲ್ಲರ ಕೈಯಲ್ಲಿ ಐತ್ರಿ ಇಲ್ಲಿ ಈ ವಿಷಯ ಮಾಡಕ್ಕ, ಟ್ರೈ ಮಾಡಿ ನೋಡಿ. ಅಷ್ಟ ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ನಾನು ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಏನ್ ಹೇಳ್ತಾನ, ಒಂದ ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ರೆ ಜೀವನದಲ್ಲಿ ಇಲ್ಲೊಬ್ಬೊಲ್ಲೊಬ್ಬ ಒದೆ ಪೈಲ ಏನಾರ ಐ ಬಾಬಾ, ನಂತರ ಕಾಯ್ಜೆ ಕಾಯಿ ಪಾಯ್ಜೆ ತಿನ್ನಕ್ಕೀಗಾವತ್ತರೇ ಬಾಬಾ. ಜೋ ಬಿ ದೇಗಾ ಮಾ ಬಾಪ್ ಕುತ್ರ ಜಿಂದಗಿ ಮೇ ವೋ ಖಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಅದು ನಾಲ್ಕೇ ದಿನದ ಜೀವನ. ಮಂಜುನಾಥ್ ಪೈ ಏನ್ ಹೇಳ್ತಾನೆ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಗಾಸು ಸಂಪಾದಿಸಿ, ನಾಲ್ಕೇ ಜನರಿಗೆ ಸಹಾಯ ಮಾಡಿ, ನಾಲ್ಕು ಜನರಿಗೆ ಪ್ರೀತಿಸಿ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ದುನಿಯಾ ಬಿಟ್ಟು ಹೋಯ್ತಾ ಇರೋದೆ ಇಷ್ಟ ಇರೋದು ಜೀವನ, ಮತ್ತಿನ್ಯಾಕೆ ಮಾಡ್ತೀರಾ ಕೋಪ ತಾಪ ದ್ವೇಷ? ಖುಷಿಯಿಂದ ಇರ್ರಿ, ಖುಷಿಯಿಂದ ಇರಲಿಕ್ಕೆ ವೇಣು ಧ್ವನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡಿಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ, ತುತ್ತುವನ್ನ ತಿನ್ನೋಕೆ, ಬಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮನ ಮುಚ್ಚೋಕೆ, ಹಂಗಾಗಿ ಗ್ಲಾ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ. ಇವು ಕೆಲವರಿಗೆ ಕನಸು, ಅದಕ್ಕೆ ಹೇಳುದು ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ, ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ, ಏ ಏನ್ ಮಾಡಿ, ಕೆಲಸ ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು ಅಂತ ಕೆಲಸ ಮಾಡಿ. ಒಳ್ಳೆ ಕೆಲಸ ಈಗ ಇವತ್ತ ಸದ್ಯ ಕರಪ್ ಅಂತ ಮಾಡಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ನಾಳೆ ನಾಳೆ ನಾಳೆ ಏ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆದರೆ ಎಲ್ಲರ ಕಡೆ ಪ್ರೀತಿಯಿಂದ ಮಾತಾಡವ, ಸ್ವಂತ ತಂದೆ ತಾಯಿ ಒರ್ರಂತ ಒದರಾಡವ, ಅಂತ ವ್ಯಕ್ತಿ ಮಾತ್ರ ಚೆಚ್ಚೆ ಚೆಚ್ಚೆ ಚೆ ಆಗ್ಲಿಕ್ಕೆ ಹೋಗ್ಬೇಡಿ. ಸ್ನೇಹಿತರ ನೆನಪಿರಲಿ, ಮಾತಾಡೋರ್ ಮಾತಾಡಿ ಮರ್ತಿರ್ತಾರು, ಕೇಳೋರ್ ನೆನಪಿಟ್ಕೊಂಡು ಕೊರ್ತಿರ್ತಾರು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು, ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ. ಸ್ನೇಹಿತರೆ, ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಮ್ಮೊಂದಿಗಿದ್ದಾರೆ ಸಾಹಿತ್ಯ ಶಿಕ್ಷಣ ಮತ್ತು ಸಂಶೋಧನೆ ಈ ಮೂರು ಕ್ಷೇತ್ರಗಳಲ್ಲಿಯೂ ತಮ್ಮದೇ ಆದಂತಹ ಛಾಪು ಮೂಡಿಸಿದಂತಹ ಬೆಳಗಾವಿಯ ಹಿರಿಯ ಸಾಹಿತಿ ಹಾಗೂ ಶಿಕ್ಷಕರಾದಂತಹ ಪಿಜಿ ಕೆಂಪಣ್ಣನವರ್. ಸರ್, ನಮಸ್ತೆ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ.
1: ನಮಸ್ತೆ ಮೇಡಮ್.
0: ಸರ್, ಈಗ ಅನುವಾದ ಸಾಹಿತ್ಯದಲ್ಲೂ ಕೂಡ ತಾವು ಕೆಲಸವನ್ನ ಮಾಡ್ತೀರಾ. ಈಗ ಒಂದು ಭಾಷೆಯ ಆತ್ಮವನ್ನ ಮತ್ತೊಂದು ಭಾಷೆಗೆ ತರೋದು ಎಷ್ಟು ಕಷ್ಟದ ಕೆಲಸ ಅಂತ?
1: ಒಂದು ರೀತಿ ಅನುವಾದಕ ಆತನಿಗೆ ಎರಡು ದೊಡ್ಡ ಜವಾಬ್ದಾರಿ. ನಾನು ಸುಮಾರು 8 ಕೃತಿಗಳನ್ನ ಹಿಂದಿಯಿಂದ ಕನ್ನಡಕ್ಕೆ ಮಾಡುವಾಗ, ಯಾಕಂದ್ರೆ ನಾನು ಹೈಸ್ಕೂಲ್ನಲ್ಲಿ ಇದ್ದಾಗಲೇ ನನ್ನ ಗುರುಗಳು ನನಗೆ ಅಂತ ಒಂದು ಒಳ್ಳೆ ಒಂದು ಬೇಸ್ ಹಾಕಿ ಕೊಟ್ಬಿಟ್ಟಿದ್ರು, ಅಡಿಪಾಯ ಹಾಕಿ ಕೊಟ್ಟಿದ್ರು. ಕಳಸದ್ ಸರ್ ಅಂತ ಹೇಳ್ಕೊಂಡು ಅವರು ಒಳ್ಳೆ ಹಿಂದಿ ಅಧ್ಯಾಪಕರಾಗಿದ್ದರು. ಆಗಲೇ ನನ್ನ ಜೊತೆಗೆ ಬರೆಸಲಿಕ್ಕೆ ಹಚ್ತಿದ್ರು, ಲೇಖನ ಬರೆಸಲಿಕ್ಕೆ ಹಚ್ಚಿದ್ರು, ಓದ್ಲಿಕ್ಕೆ ಹಚ್ತಿದ್ರು. ಹೀಗಾಗಿ ನನಗೆ ಕಾಲೇಜ್ ಮೇಲೆ ಬಂದು ಕೂಡ ನಾನು ಹಿಂದಿ ಓದ್ತಾ ಇದ್ದೆ, ಅಲ್ಲಿ ಹಿಂದಿ ಒಂದು ವಿಷಯವನ್ನು ನಾನು ತಗೊಂಡಿದ್ದೆ. ಹೀಗಾಗಿ ಹಿಂದಿ ನನ್ನ ಮೊದಲಿಂದ ಕೂಡ ಆಸಕ್ತಿ ಇರೋದ್ರಿಂದ ಆ ಹಿಂದಿ ಭಾಷೆಯಿಂದ ಕನ್ನಡಕ್ಕೆ ನಾನು ಅನುವಾದ ಮಾಡ್ತಿರ್ಬೇಕಾದ್ರೆ ಆ ಒಂದು ಕೃತಿಯನ್ನ ಆಳವಾಗಿ ಅಧ್ಯಯನ ಮಾಡಿ ಮಕ್ಕಿ ಕಾ ಮಕ್ಕಿ ಅಂತ ಬರೀ ಶಬ್ದಕ್ಕೆ ಶಬ್ದ ಅನುವಾದ ಮಾಡಿದ್ರೆ ಅದು ಬಹುಶಃ ಓದುಗರಿಗೆ ಹೋಗಿ ಮುಟ್ಟೋದೇ ಇಲ್ಲ. ಅದರೊಳಗೆ ಏನ್ ಜೀವಾಂಶಗಳಿದ್ದಾವೆ, ಏನು ಸತ್ವ ಇದೆ, ಏನು ಭಾವ ಇದಾವೆ, ಆ ಭಾವಗಳನ್ನ ಅರ್ಥ ಮಾಡಿಕೊಂಡು ನಮ್ಮ ಕನ್ನಡದ ಒಂದು ಸತ್ವಕ್ಕೆ ಹೊಂದುವ ರೀತಿಯೊಳಗೆ ಒಂದು ಭಾವಾನುವಾದ ಮಾಡಿದ್ರೆ ಬಹುಶಃ ಅನುವಾದ ಬಹಳಷ್ಟು ಜನರಿಗೆ ಅದು ಮುಟ್ಲಿಕ್ಕೆ ಸಾಧ್ಯ. ಆ ನಿಟ್ಟಿನೊಳಗೆ ನಾನು ಈ ಅನುವಾದಕನ ಒಂದು ಕ್ರಿಯೆ ಇದೆಯಲ್ಲ, ಬಹುಶಃ ಅದು ಎರಡು ಭಾಷೆಗಳ ಸೇತುವೆಯನ್ನು ನಿರ್ಮಾಣ ಮಾಡುವಂತೆ ಕೆಲಸ ಮಾಡ್ತಾನೆ. ಇವಾಗ ನಮ್ಮ ಬೆಳಗಾವಿ ಪ್ರೊಫೆಸರ್ ಚಂದ್ರಕಾಂತ್ ಪೋಕಳಿ ಅನ್ನುವಂಥವ್ರು ಮರಾಠಿಯ 150 ಕೃತಿಗಳನ್ನ ಕನ್ನಡಕ್ಕೆ ಮಾಡಿದ್ದಾರೆ. ಹೀಗಾಗಿ ಕನ್ನಡ ಮರಾಠಿ ಒಳಗೆ ಒಂದು ಸೇತು ಬಂಧವಾಗಿ ನಮ್ಮ ಒಂದು ಭಾಷೆ, ಏಕರ ಭಾಷೆ ಯಾವಾಗಿದ್ರೂ ಕೂಡ ಜಗಳ ಹಚ್ಚುವಂತ ಕೆಲಸ ಮಾಡೋದಿಲ್ಲ. ಎರಡು ಜನರ ಎರಡು ಸಂಸ್ಕೃತಿಯ ಒಂದು ಸೇತು ಬಂಧವಾಗಿ ಕೆಲಸ ಮಾಡುವುದರಿಂದ ಎರಡೂ ಭಾಷೆ ಜನರ ನಡುವೆ ಮತ್ತೆ ಬಾಂಧವ್ಯವನ್ನು ಗಟ್ಟಿಗೊಳಿಸಲಿಕ್ಕೆ ಈ ಅನುವಾದಕನ ಕೆಲಸ ಜವಾಬ್ದಾರಿ ಬಹಳ ದೊಡ್ಡದಿರುವುದು. ಜೊತೆಗೆ ನಮ್ಮ ಬೆಳಗಾವಿಯಾಗಿರುವಂತ ಉಮಾ ಕುಲಕರ್ಣಿ ಅವರು ಸದ್ಯ ಪುಣಾದೊಳಗಿದ್ದಾರೆ. ನಮ್ಮ ಕನ್ನಡದ ಹೆಸರಾಂತ ಎಲ್ಲಾ ಲೇಖಕರ ಕಾದಂಬರಿಗಳನ್ನ, ನಾಟಕಗಳನ್ನ, ಕಥೆಗಳನ್ನ ಅವರು ಮರಾಠಿಗೆ ಅನುವಾದ ಮಾಡಿದ್ದಾರೆ. ಅವರು ನಮ್ಮ ಭೈರಪ್ಪನವರ ಕೃತಿಗಳಾಗಲಿ, ಶಿವರಾಮ್ ಕಾರಂತರ ಕೃತಿಗಳು, ಜೊತೆಗೆ ನಮ್ಮ ಉಳಿದಂತ ಅನೇಕ ಯುವರ ಅನಂತಮೂರ್ತಿ ಅವರು ಇವನ್ನೆಲ್ಲ ಸುಮಾರು 58ಕ್ಕಿಂತಲೂ ಹೆಚ್ಚು ಕನ್ನಡದ ಶ್ರೇಷ್ಠ ಕೃತಿ ಮರಾಠಿ ಕೊಟ್ಟಾಗ ನಮ್ಮ ಭೈರಪ್ಪ, ನಮ್ಮ ಶಿವರಾಮ್ ಕಾರಂತರು ನಮಗಿಂತ ಹೆಚ್ಚು ಇವತ್ತು ಮಹಾರಾಷ್ಟ್ರದಲ್ಲಿ ಪ್ರಸಿದ್ಧರಾಗಿದೆ. ಯಾಕಂದ್ರೆ ಅನುವಾದ ಮೂಲಕ ನಮ್ಮ ಸಂಸ್ಕೃತಿ ಅವ್ರು ತಿಳ್ಕೊಳ್ಳಿಕ್ಕೆ, ಅವ್ರ ಸಂಸ್ಕೃತಿ ನಮ್ ತಿಳ್ಕೊಳ್ಳೋದ್ರ ಮೂಲಕ ನಮ್ಮೊಳಗೆ ಹೃದಯ ವೈಶಾಲ್ಯ ಬೆಳೆದು ಬಹುಶಃ ನಾವು ಇನ್ನಷ್ಟು ಸಮೀಪ ಆಗಲಿಕ್ಕೆ, ನಮ್ಮ ಒಂದು ಮನಸ್ಸು ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನ ಒದರಿದ್ದ ನಾನು ಕಂಡುಕೊಂಡಿದ್ದೆ ಮೇಡಮ್.
0: ಖಂಡಿತ ಸರ್. ಸರ್, ಇನ್ನು ತಮ್ಮ ಒಂದು ಸಂಶೋಧನಾ ಕಾರ್ಯ ಬದುಕು ಬರಹ ಇದರ ಕುರಿತು ಮಾತಾಡೋದಾದ್ರೆ ಸರ್,
1: ನಮಗೆ ನಮ್ಮ ಬೆಳಗಾವಿ ಜಿಲ್ಲೆಯವರಾಗಿರುವಂತಹ ಭುಜೇಂದ್ರ ಮಹೇಶ್ವರಿ ಅಂತ ಹೇಳ್ಕೊಂಡು ಕನ್ನಡದ ಒಬ್ಬ ದೊಡ್ಡ ಒಬ್ಬ ಕವಿ, ಸಂಶೋಧಕ, ಒಳ್ಳೆ ಬಹಳ ದೊಡ್ಡ ಅಧ್ಯಾಪಕ. ಅವರೆಲ್ಲ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದುಕೊಂಡು ಆಮೇಲೆ ಪ್ರೌಢಶಾಲಾ ಶಿಕ್ಷಕರಾಗಿ ಆಮೇಲೆ ರಾಜಾರಾಮ್ ಕಾಲೇಜು ಕೊಲ್ಲಾಪುರ ಒಳಗೆ ತಮ್ಮ ಒಂದು ಪದವಿ ಶಿಕ್ಷಣ ಮುಗಿಸಿಕೊಂಡು ಬೆಳಗಾವಿಯ ಲಿಂಗರಾಜ್ ಕಾಲೇಜ್ ಒಳಗೇನೆ ಅವರು ಕನ್ನಡ ಅಧ್ಯಾಪಕರಾಗಿ ಕೊನೆಗೆ ಕೆಎಲ್ಇ ಸಂಸ್ಥೆಯ ಜೆಟಿ ಕಾಲೇಜ್ ಗದಗದೊಳಗೆ ಇದ್ದುಕೊಂಡು ಆಮೇಲೆ ಧಾರವಾಡ ಕನ್ನಡ ಅಧ್ಯಯನ ಪೀಠಕ್ಕೆ ಅವರು ಒಬ್ಬ ಅಧ್ಯಾಪಕರಾಗಿ ಬಂದದ್ದು. ಅವರು ಕೈಕೊಂಡಂತಹ ಸಂಶೋಧನೆ, ಅವರು ಕೈಕೊಂಡಂತಹ ಒಟ್ಟು ಸಾಹಿತ್ಯ ಕೃಷಿಯ ಕುರಿತು ನನಗೆ ನಮ್ಮ ಗುರುಗಳಾಗಿರುವಂತಹ ಡಾಕ್ಟರ್ ಎಸ್ಪಿ ಪಾಟೀಲ್ ಅವರು ಇದರ ಬಗ್ಗೆ ನೀವೆಲ್ಲ ಪ್ರೌಢ ಪ್ರಬಂಧ ಬರೆದು PhD ಮಾಡಬೇಕನ್ನುವಂತಹ ಅವಕಾಶ ಕೊಟ್ಟಾಗ ನಾನು ಅದೇ ವಿಷಯ ತಗೊಂಡು PhD ಕಾರ್ಯವನ್ನು ಮಾಡಲಿಕ್ಕೆ ಬಹಳ ಒಂದು ನನಗೆ ಅವಕಾಶ ಸಿಕ್ತು. ಅಲ್ಲಿ ನಾನು ಆ ಒಂದು PhD ಕಾರ್ಯ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ನನಗೆ ಗೊತ್ತಾಗಿರುವಂತಂದ್ರೆ ಕನ್ನಡದ ಮೊದಲ ಒಂದು ಕವಿತೆಯನ್ನ ಲತಾ ಮಂಗೇಶ್ಕರ್ ಅವರು ಹಾಡಿದ್ದು. ಇಲ್ಲಿವರೆಗೆ ಕನ್ನಡ ಒಂದು ಕವಿತೆ ಅವರು ಹಾಡೇ ಇರಲಿಲ್ಲ. ಬೆಳ್ಳನೈ ಬೆಳಗಾಯಿತು ಅನ್ನುವಂತ ಒಂದು ಕವಿತೆ ಅದು. ಅಂದಿನ ಕಾಲಕ್ಕೆ ಮಹಾರಾಷ್ಟ್ರದ ಕೊಲ್ಲಾಪುರ ಜನ ಸಂಗೊಳ್ಳಿ ರಾಯರ ಒಂದು ಸಿನಿಮಾ ತೆಗೆದಿದ್ರು ಅವರು, ಪ್ರೊಡ್ಯೂಸರ್ ಅವರೇ. ಅಲ್ಲಿ ಒಬ್ಬ ಮಹಿಳೆ ಆ ಒಂದು ಅಲ್ಲಿ ಪಾತ್ರ ವಹಿಸಿದ್ದು. ನಮ್ಮ ಧಾರವಾಡದ ಪಾಟೀಲ್ ಅನ್ನುವಂತ ಒಬ್ಬ ವ್ಯಕ್ತಿ ಅವಳಿಗೆ ಸಂಗೊಳ್ಳಿ ರಾಯನ ಪಾತ್ರ ಹಾಕಿದ್ದು. ಹೀಗಾಗಿ ಆ ಒಂದು ಚಲನಚಿತ್ರಕ್ಕೆ ಇವರು ಒಂದು ರೀತಿ ಹಾಡುಗಳನ್ನ ಸಂಭಾಷಣೆ ಬರೆದು ಕೊಟ್ಟಂತ ಅವಕಾಶ. ಆ ಹಾಡನ್ನ ಮೊದಲ ಸಲ ಅವರು ಕನ್ನಡದೊಳಗೆ ಹಾಡಿದ್ದು ಬಹುಶಃ ಇವತ್ತು ಕೂಡ ಜನ ಅದನ್ನ ನೆನಪಿಸಿಕೊಂಡು ಖುಷಿ ಪಡ್ತಾರೆ. ಅಂತ ಒಬ್ಬ ಶ್ರೇಷ್ಠ ಒಬ್ಬ ಕವಿಯಾಗಿದ್ದುಕೊಂಡು ಸಂಶೋಧಕರಾಗಿದ್ದಂತ ಭುಜೇಂದ್ರ ಮಹೇಶ್ವಾಡಿ ಅವರನ್ನ ಕನ್ನಡಕ್ಕೆ ಪರಿಚಯ ಮಾಡಿದ ಅವಕಾಶ ನಮ್ಮ ಗುರುಗಳು ನಮ್ಗೆ ಕೊಟ್ಟಿದ್ರು. ಆ ಮೂಲಕ ಅವರ ಒಂದು ಸಮಗ್ರ ಒಂದು ಕಾವ್ಯಗಳನ್ನ ನಾನು ಒಂದು ಕಡೆಗೆ ಸಂಕಲ್ಪ ಮಾಡಿದಾಗ ನಮ್ಮ ಚಂಚಿನಿಯ ಪೂಜ್ಯ ಶ್ರೀ ಅಲ್ಲಂಪ್ರಭು ಸ್ವಾಮೀಜಿಯವರು ತಮ್ಮ ಮಠದಿಂದಲೇ ಆ ಒಂದು ಇಡೀ ಕೃತಿಯನ್ನ ಪ್ರಕಟ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ಸಂದರ್ಭ ನೆನಪಿಸಿಕೊಂಡಾಗ ಆ ಸಂಶೋಧನೆ ಬಹುಶಃ ನನ್ನ ಜೀವನದೊಳಗಂತಿ ಸಂಶೋಧಕನ ಜವಾಬ್ದಾರಿಗಳನ್ನ ಬೆಳೆಸಲಿಕ್ಕೆ ಇವೆಲ್ಲ ನನಗೆಲ್ಲ ಅವಕಾಶ ಕೊಟ್ಟಂತದನ್ನ ನೆನಪಿಸಿಕೊಳ್ಬೇಕಾಗಿದೆ. ಜೊತೆಗೆ ನಾನು ಇನ್ನೊಂದು ಹವ್ಯಾಸ ಬೆಳಗಾವಿ ಜಿಲ್ಲೆ ಸ್ಥಳನಾಮಗಳ ಬಗ್ಗೆ ಅಧ್ಯಯನ ಮಾಡುವಂತ ಒಂದು ಅವಕಾಶ ನಾನೇ ಕಲ್ಪಿಸಿಕೊಂಡದ್ದು. ಅದಕ್ಕೆ ಶಂಭಾ ಜೋಶಿಯವರು, ನಮ್ಮ ಕಲಬುರಿ ಸರ್ ಅವರು, ಜೊತೆಗೆ ಉಳಿದಂತ ಕನ್ನಡ ನಾಡಿನ ಹೆಸರಾಂತ ಎಲ್ಲಾ ಲೇಖಕರ ಒಂದು ಕೃತಿಗಳನ್ನು ನಾನು ಅಧ್ಯಯನ ಮಾಡಿ ಒಟ್ಟಾರೆ ಬೆಳಗಾವಿ ಜಿಲ್ಲೆಯ ಒಂದು ಗ್ರಾಮ ನಾಮಗಳು ಹೇಗೆ ಬಂದವು ಅಂತ ಸಂಶೋಧನೆ ನನ್ನ ಬಹಳ ಇಷ್ಟದ ವಿಷಯ. ಹೀಗಾಗಿ ಆ ಒಂದು ಕ್ಷೇತ್ರಗಳು ಕೂಡ ನಾನು ತಕ್ಕ

0: ಬಂತು ಕೇಳಿದ್ರು ಗೊತ್ತಿಲ್ಲ ಸರ್ ಅಂತ ಹೇಳ್ತಾನೆ. ನಿಮ್ ದೊಡ್ಡ ಮನೆ ಅಂತ ಸರ್ ನಿಮ್ ಬಂತು ಯಾಕೆ, ಹಂಚಿನ ಮನೆ ಅಂತ ಯಾಕೆ ಬಂತು, ಮೆಣಸಿನಕಾಯಿ ಅಂತ ಯಾಕೆ ಬಂತು, ಇವನ್ನೆಲ್ಲ ಕೇಳಿದಾಗ ಅವ್ರಿಗೆ ಹುಡುಗರಿಗೆ ಗೊತ್ತಾ ಇರೋದಿಲ್ಲ. ಅವರಲ್ಲಿ ನಾವಂತ ಕ್ಯೂರಿಯಾಸಿಟಿ ಬೆಳೆಸಬೇಕು. ಈ ಹಂಚಿನ ಮನೆ ಊರೊಳಗೆ ಮೊದಲ ಸಲ ಅಲ್ಲಿ ಇವರಿಗೆ ಸಣ್ಣ ಸಣ್ಣ ಗುಡಿಸಲಿದ್ದಂತ ಅವುದೊಳಗೆ ಯಾರಾದ್ರೂ ಹಂಚು ತಂದು ಮನೆ ಕಟ್ಟ ಹಂಚಿನ ಮನೆ ಅಂತ ಸರ್ ನಿಮ್ ಬಂತು. ಸಣ್ಣ ಸಣ್ಣ ಮನೆ ಇದ್ದಾಗ ಒಂದು ದೊಡ್ಡ ಮನೆ ಕಟ್ಟಿ ದೊಡ್ಡ ಮನೆ ಅಂತ ಹೆಸರು ಬರ್ತಾವೆ. ಮೂಲಿ ಮನೆ, ಮೂಲಿ ಒಂದು ಮನೆ ಕಟ್ಟ ಮೂಲಿ ಮನೆ ಅಂತ ಸರ್ ನಿಮ್ ಬಂತು. ಮೆಣಸಿನಕಾಯಿ ಇಂಥವೆಲ್ಲ ರೊಟ್ಟಿ ಅಂತ ಸರ್ ನಿಮ್ ಇರ್ತಾವೆ. ಬಹಳ ಆಶ್ಚರ್ಯಕರವಾಗಿರುವಂತ ಆ ಒಂದು ನಮ್ಮ ಅಡ್ಡ ಹೆಸರುಗಳು ಮತ್ತು ಊರ ಹೆಸರು ಕೂಡ. ಆ ನಿಟ್ಟೊಳಗೆ ವಿದ್ಯಾರ್ಥಿಗಳಿಗೆ ಬಹಳ ಖುಷಿ ಆಗ್ತಿತ್ತು. ಈ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೇನೆ. ಬೈಲೊಂಗಲ್ ಅನ್ನುವಂಥದ್ದು ಬೆಳಗಾವಿ ಜಿಲ್ಲೆಯ ಒಂದು ತಾಲೂಕು ಸ್ಥಳ. ಹೊಣ್ಣ ಕೊಳ ಅನ್ನುವಂಥದ್ದು ಅದರ ಮೊದಲ ಹೆಸರು. ಹೊಣ್ಣ ಅಂದ್ರೆ ಚಿನ್ನ ಬಂಗಾರ ಅಂತ ಹೇಳ್ಕೊಂಡು, ಕೊಳ ಅಂದ್ರೆ ಒಂದು ಪಾಂಡ್ ಒಂದು ಸರೋವರ ಅನ್ನುವಂಥದ್ದು. ಆ ಕೆರೆಯನ್ನ ಅದರಂತೆ ಸೌಂದರ್ಯೀಕರಣ ಮಾಡಿದ ಮೇಲೆ ಅದು ಬಂಗಾರದ ಕೆರೆ, ಬಂಗಾರ ಕೊಳ ಅನ್ನುವಂತ ನಿಟ್ಟಿನೊಳಗೆ ಅದು ಬೆಳ್ಕೊಂಡ್ ಬಂದು ಅದು ಸ್ವಲ್ಪ ಬಯಲಾದ ಮೇಲೆ, ನಶಿಸಿ ಹೋದ ಮೇಲೆ ಅದು ಬಯಲು ಹೊಂಗಲ್ ಅಂತ ಇತ್ತು. ಆದ್ರೆ ಇವತ್ತು ಕೂಡ ಜನ ಸುತ್ತಮುತ್ತ ಜನ ಅದಕ್ಕೆ ಬಯಲು ಹೊಂಗಲ್ ಯಾರು ಬರೇ ಹೊಂಗಲ್ ಅಂತ ಅಟ್ಟ ಕರೀತಾರೆ. ಹೊಣ್ಣ ಕೊಳ ಅದು ಬಯಲಾದ್ಮೇಲೆ ಬಯಲು ಹೊಂಗಲ ಅಂತ ಬಂದದ್ದು ನಾವು ನೋಡ್ಕೊಂಡಾಗ ಬಹಳ ಅವಂತಿ ಬಹಳ ರೋಚಕವಾಗಿದ್ದ ಇತಿಹಾಸ ನಮಗೆ ಸಿಕ್ಕಂತ. ಸ್ವತಃ ಬೆಳಗಾವಿನೇ ಮೊದಲು ವೇಣು ಗ್ರಾಮ ಇರುವಂತದ್ದು. ಸಂಸ್ಕೃತ ಒಳಗೆ ವೇಣು ಅಂದ್ರೆ ಬಿದಿರು ಅನ್ನುವಂಥದ್ದು. ಬಿದಿರು ಇಲ್ಲಿ ಹೆಚ್ಚು ಬೆಳೀತಾ ಇರೋದ್ರಿಂದ ಅದು ಬಿದಿರು ಬೆಳೆಯುವಂತ ಊರು. ಇವತ್ತು ಸವಕಳಿ ಆಗ್ತಾ ಆಗ್ತಾ ಬಂದು ಬೆಳಗಾವಿ ಆದದ್ದನ್ನು. ಅದೇ ರೀತಿ ಕಾಗವಾಡ ಅನ್ನುವಂತ ಒಂದು ಊರು ಬಂದಿದೆ. ಕಗ್ಗವಾಡ, ಕಗ್ಗೋಡರಾಯನ ಗುಡಿ ಇದೆ ಅಲ್ಲಿ. ಆ ಕಗ್ಗೋಡರಾಯನ ಗುಡಿಯಲ್ಲಿ ಇರೋದ್ರಿಂದ ಆ ಊರಿಗೆ ಕಾಗವಾಡ ಅನ್ನುವಂಥದ್ದು. ಕಾರವಾರ ಇದೆ, ಕಡೆಯ ವಾಟ ಅಂದ್ರೆ ಅಲ್ಲಿಂದ ಸಮುದ್ರ ಪ್ರಾರಂಭ ಆಗುತ್ತೆ, ಭೂಮಿಯಲ್ಲಿ ಮುಗಿಯಿತು. ಮರಾಠಿಯೊಳಗೆ ವಾಟ ಅಂದ್ರೆ ದಾರಿ ಅಂತ ಅರ್ಥ. ಅಂದ್ರೆ ಆ ಊರಿಗೆ ಬರ್ಲಿಕ್ಕೆ ಇದೊಂದು ಹಿನ್ನೆಲೆ ಇರ್ತಾವೆ. ಅದೇ ರೀತಿ ಧಾರವಾಡ, ದ್ವಾರವಾಟ. ದ್ವಾರ ಅಂದ್ರೆ ಆ ಒಂತಿ ಬೆಳವಲ ನಾಡಿನಿಂದ ಮಲೆನಾಡಿಗೆ ಹೋಗ್ತಿರ್ಬೇಕಾದ್ರೆ ಒಂದು ಹೆಬ್ಬಾಗಿಲ್ಲ ಅದೆಲ್ಲ. ಅದಕ್ಕಾಗಿ ದ್ವಾರವಾಟ ಹೋಗಿ ಧಾರವಾಡದ್ದು, ಹೂಬಳ್ಳಿ ಹೋಗಿ ಹುಬ್ಬಳ್ಳಿ ಆದದ್ದು. ಇವೆಲ್ಲ ಮತ್ತೆ ಕೆಲವೊಂದು ಗಾತ್ರ ಸೂಚಕ ಊರುಗಳ ಹೆಸರು ಇರ್ತಾವೆ ಮೇಡಮ್. ಈಗ ಚಿಕ್ಕೊಂಬಿ ಇದ್ದಲ್ಲಿ ಹಿರೇಕೊಂಬಿ ಇರ್ಲಿಕ್ಕೆ ಬೇಕು. ಅದು ಅವಶ್ಯನ ಎಕರೆ ಎಲ್ಲಿ ಒಂದು ಚಿಕ್ಕದಿರ್ತದೆ ದೊಡ್ಡದು ಇರಕ್ಕೆ ಬೇಕು. ಚಿಕ್ಕ ಬಾಗಿವಾಡಿ, ಹಿರೇ ಬಾಗಿವಾಡಿ. ಅದೇ ರೀತಿ ಒಳಗೆ ಚಿಕ್ಕೋಡಿ, ಪಕ್ಕೋಳು, ಹಿರೇಕೋಡಿ ಇದೆ. ಚಿಕ್ಕೊಂಬಿ, ಹಿರೇಕೊಂಬಿ, ಚಿಕ್ಕ ಮಗಳೂರು, ಹಿರೇ ಮಗಳೂರು. ಅಂದ್ರೆ ಕೆಲವೊಂದು ಗಾತ್ರ ಸೂಚಕ ಇದ್ರೆ ಕೆಲವೊಂದು ಸಸ್ಯವಾಚಿ ಕೆಲವೊಂದು ಊರುಗಳು ಹೆಸರುತ್ತವೆ. ಈಗ ಬೇವಿನ ಕೊಪ್ಪ ಅಂತ ಊರಿದೆ ಅಂದ್ರೆ ಆ ಊರೊಳಗೆ ಬೇವಿನ ಮರ ಬೆಳಿಲಿಕ್ಕೆ ಬೇಕು. ಅಂದ್ರೆ ಅದು ಬೆಳೆದ್ರಿಂದ ಅದಕ್ಕೆ ಜಾಲಿ ಕೊಪ್ಪ ಅಂತ ಇರ್ತವೆ, ಜಾಲಿ ಕಟ್ಟಿ ಅಂತ ಇರ್ತವೆ. ಅಂದ್ರೆ ಆ ಸಸ್ಯ ಅಲ್ಲಿ ಬೆಳೆಯುವುದರ ಮೂಲಕ ಆ ಊರಿಗೆ ಅದು ಹೆಸರು ಬಂದದ್ದು. ಕೆಲವೊಂದು ಶಿಲಾವಾಚಿ ಊರುಗಳು ಇರ್ತವೆ. ಬೆನಚನಬಾಡಿ ಅಂತ ಒಂದು ಊರಿದೆ, ಕೆಂಪಟ್ಟಿ ಅಂತ ಒಂದು ಇರ್ತವೆ. ಬೆನಚು ನಮ್ಮ ಊರ ಪಕ್ಕದಲ್ಲಿ ಬೆನಚನಬಾಡಿ ಊರಿದೆ, ಅಲ್ಲಿ ಬೆನಚು ಕಲ್ಲ ಸಿಗ್ತಾವೆ. ಅಂದ್ರೆ ಬೆನಚು ಕಲ್ಲ ಅಲ್ಲಿ ಹೆರದಂದ್ರೆ ಬೆನಚಿನ ಮರಡಿ, ಮರಡಿ ಅಂದ್ರೆ ದಿಣ್ಣೆ ಅಂತ ಅರ್ಥ. ಹೀಗಾಗಿ ಕೆಲವೊಂದು ನವಲುಗುಂದ, ನರುಗುಂದ, ನಿಲ್ಗುಂದ, ಮುಂದೆ ನಿಡುಗುಂದಿ ಅಂತ ಕುಂದ ಅಂತ ಎಲ್ಲಿ ಬಂತಾರೆ, ಒಂದು ಸ್ಮಾಲ್ ಹಿಲ್ ಸ್ಟೇಷನ್, ಒಂದು ದಿಣ್ಣೆ ಅಂತ ಅರ್ಥ. ಆ ನಿಟ್ಟೊಳಗೆ ನಿಡಿದಾದ ಗುಂದೆ ಇಳಿಜಾರಾಗಿರುವಂತಹ ಒಂದು ಊರು ನಿಡುಗುಂದಿ. ನರುಗುಂದ, ನವಿಲುಗುಂದ, ಅಲ್ಲಿ ಆ ಕುಂದ ಬೆಟ್ಟದ ಮೇಲೆ ನವಿಲುಗಳ ಹಿಂಡ ಹಿಂಡನೆ ತಿರುಗಾಡ್ತಿದ್ದಕ್ಕಾಗಿ ನವಿಲುಗುಂದ ಅಂತ ಬಂದದ್ದು. ಅಂದ್ರೆ ಈ ನಿಟ್ಟೊಳಗೆ ಬಹಳ ರೋಚಕವಾದ ಇತಿಹಾಸ ಪ್ರತಿಯೊಂದು ಊರಿನ ಹಿಂದೆ ಇರೋದ್ರಿಂದ ಅದರ ಬಗ್ಗೆ ಅಧ್ಯಯನ ಮಾಡ್ಕೊಂತ ಹೋದಂಗ ವಿದ್ಯಾರ್ಥಿಗಳು ಕೂಡ ಒಂದ್ ರೀತಿ ಆಸಕ್ತಿ ಮೂಡ್ತಾ ಇದೆ, ತಮ್ಮ ಊರಿನ ಹಿಂದೆ ಅಲ್ಲಿ ತಿಳ್ಕೊಳ್ಬೇಕಾದವಂಥದ್ದು. ಆ ನಿಟ್ಟೊಳಗೆ ಇವತ್ತು ನಾವೆಲ್ಲ ನೋಡಿದಂದಾಗ ದಕ್ಷಿಣ ಕನ್ನಡ ಜಿಲ್ಲೆ ಬಗ್ಗೆ ಬಹಳ ಒಳ್ಳೆ ಕೆಲಸ ಆಗಿದ್ದಾವೆ. ಮತ್ತೆ ವಿದೇಶ ಒಳಗೆ ಇದನ್ನ ಟೋಪೋನಾಮಾಲಜಿ ಅಂತ ಕರೀತಾರೆ, ಇಂಗ್ಲಿಷ್ ಒಳಗೆ ಸ್ಥಳನಾಮ ಶಾಸ್ತ್ರ. ಅಲ್ಲಿ ಬಹಳ ರೀತಿ ಒಳಗೆ ಬೆಳೆದಿದೆ. ಹಂಗ ನಾವೆಲ್ಲ ನೋಡಿದ್ರೆ ಬಹುಶಃ ಕನ್ನಡದೊಳಗೆ ಇವತ್ತು ಕೂಡ ಸ್ಥಳನಾಮ ಶಾಸ್ತ್ರ ಬಗ್ಗೆ ಬಹಳ ದೊಡ್ಡ ಅಧ್ಯಯನ ಆಗಿಲ್ಲ. ಆಗ ಬೇಕಾಗಿರುವಂತದ್ದು ಮೊದಲನೇ ಕೆಲಸ. ಆ ನಿಟ್ಟೊಳಗೆ ಬೆಳಗಾವಿ ಜಿಲ್ಲೆ ಸ್ಥಳನಾಮಗಳ ಬಗ್ಗೆ ಇನ್ನಷ್ಟು ಅಧ್ಯಯನ ನಡಿಬೇಕಾಗಿರುವಂತದ್ದು ಅವಶ್ಯ ಅನ್ನೋದನ್ನ ಹೇಳಿ ಬಹಳ ಖುಷಿ ಆಗ್ತದೆ ಮೇಡಮ್.
1: ರೇಡಿಯೋ ಯಾವತ್ತು ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಆದರೆ ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನ ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ ಎಸ್ ಎಮ್ ಎಸ್ ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸುಗುಸುಗುಸ ಆದಂಗೆ. ಅದು ಅದಲ್ಲ, ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ.

0: ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ, ಅವರು ಎಲ್ಲಿಂದ, ಮಲ್ಲಿಕಾರ್ಜುನ್ ಮನ್ಸೂರರ್ ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ, ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಸರಿ, ತಮಗೆ ಹಲವು ಪ್ರಶಸ್ತಿಗಳು ಹಾಗೇನೆ ಗೌರವಗಳು ಸಿಕ್ಕಿವೆ ತಮ್ಮ ಒಂದು ಸಾಹಿತ್ಯ ಸೇವೆಗೆ. ಈಗ ಸರ್, ಒಬ್ಬ ಲೇಖಕನಿಗೆ ನಿಜವಾದ ಪ್ರಶಸ್ತಿ ಅಂದ್ರೆ ಯಾವುದು ಅಂತ ತಮ್ಮ ಪ್ರಕಾರ?
1: ನಮ್ಮ ಪ್ರಕಾರ ಅರ್ಜಿ ಕೊಟ್ಟು ಬೆನ್ನತ್ತಿ ಪ್ರಶಸ್ತಿಗಳು ನನಗಂತೂ ಇಷ್ಟ ಆಗೋದಿಲ್ಲ. ಮತ್ತೆ ನಿಜವಾದಂತ ಒಬ್ಬ ಅಧ್ಯಾಪಕರಿಗಾಗಲಿ ಅದು ಒಳ್ಳೆ ಕೆಲಸನೂ ಅಲ್ಲ, ಅದು ತಾನಾಗಿ ಬರಬೇಕು. ಯಾವುದೇ ಒಂದು ಗೌರವ ಆಗಲಿ ಪ್ರಶಸ್ತಿಗಳು, ಒಂದರ್ತಿ ಸರ್ಕಾರ ಒಬ್ಬ ಒಳ್ಳೆ ಪ್ರತಿಭಾವಂತ ಗುರುತಿಸಲಿಕ್ಕೆ ಫಲ ಆದಾಗ ಸಂಘ ಸಂಸ್ಥೆಗಳು ಅದು ಕೆಲಸ ಮಾಡ್ತಾ. ಇವತ್ತು ಕೂಡ ನಮ್ಮ ಗಡಿ ಭಾಗದೊಳಗೆ ಅನೇಕ ಸಂಘ ಸಂಸ್ಥೆಗಳು ಮಠಗಳು ಇಂಥ ಕೆಲಸ ಮೊದಲಿಂದಲೂ ಕೂಡ ಮಾಡ್ಕೊಂಡು ಬಂದವೆ. ಯಾರು ಎಲ್ಲೆಲ್ಲಿ ಪ್ರತಿಭಾವಂತರಿದ್ದಾರೆ ಅಲ್ಲಿ ಜಾತಿ ಮತ ಪಂಥವನ್ನು ಕಡೆಗಣಿಸಿ ಅವರಲ್ಲಿದ್ದ ಪ್ರತಿಭೆಯನ್ನು ಗುರುತಿಸುವಂತ ಕೆಲಸ ಸಂಘ ಸಂಸ್ಥೆಗಳು ಮಠಗಳು ಮಾಡ್ತಾ ಬರುವುದರಿಂದ ಇವತ್ತು ಅನೇಕ ಜನ ಪ್ರತಿಭಾವಂತ ಲೇಖಕರು ಕಲಾವಿದರು ಬೆಳೆಯಲಿಕ್ಕೆ ಸಾಧ್ಯ ಆಗಿದೆ. ಆ ನಿಟ್ಟಿನೊಳಗೆ ಆ ಸರ್ಕಾರ ಯಾರನ್ನ ಗುರುತಿಸುವಂತ ಕೆಲಸ ಮಾಡೋದಿಲ್ಲ. ಆ ನಿಟ್ಟಿನೊಳಗೆ ಉಳಿದಂತ ಸಂಘ ಸಂಸ್ಥೆಗಳು ಅವರಲ್ಲಿರುವಂತ ಸಾಹಿತ್ಯ ಕೃಷಿಯನ್ನು ಕಂಡು ಕಲೆಯನ್ನು ಕಂಡು ಏನು ಗುರುತಿಸ್ತವೆ ಅದು ಬಹಳ ಒಳ್ಳೆ ಕೆಲಸ. ಯಾಕಂತಂದ್ರೆ ಒಬ್ಬ ಲೇಖಕಿರಲಿ ಅಥವಾ ಒಬ್ಬ ಸಾಹಿತಿ ಅಥವಾ ಒಬ್ಬ ಕಲಾವಿದನಿಗೆ ಸಮಾಜ ಗುರುತಿಸಿದ ಮೇಲೆ ಅವನಲ್ಲಿ ಇನ್ನಷ್ಟು ಬೆಳಿಬೇಕು, ನಾನು ಮಾಡಬೇಕು ಅಂತ ಹುಮ್ಮಸ್ಸು ಬೆಳಲಿಕ್ಕೆ ಸಾಧ್ಯ ಅಷ್ಟೇ ಹೊರತಾಗಿ ಅದರಿಂದ ಅವನು ದೊಡ್ಡವನಾಗ್ತೇನೆ ಅಂತಲ್ಲ. ಅವನಲ್ಲಿರುವ ಪ್ರತಿಭೆಯನ್ನು ಗುರುತಿಸುವಂತ ಕೆಲಸ ಸಮಾಜ ಮಾಡಿದ್ರೆ ಸಮಾಜಕ್ಕೆ ನಾನು ಇನ್ನಾದ್ರೂ ಏನಾದ್ರೂ ಹೆಚ್ಚಿ ಕೊಡ್ಬೇಕು ಅನ್ನೋ ಒಂದು ಪ್ರಜ್ಞೆ ಅವನಲ್ಲಿ ಮೂಡ್ಲಿಕ್ಕೆ ಸಾಧ್ಯ. ಆ ನಿಟ್ಟೊಳಗೆ ಒಬ್ಬ ಅಧ್ಯಾಪಕನಿರಲಿ ಒಬ್ಬ ಕಲಾವಿದನಿರಲಿ ಅವನಲ್ಲಿ ಏನು ಒಂದು ಪ್ರತಿಭೆ ಇರ್ತಾರೆ ಅದನ್ನ ಗುರುತಿಸಿದಾಗ ಅವನ ಒಂದು ಸಂತೋಷ ಅಂತೂ ಆಗೇ ಆಗುತ್ತದೆ. ಆ ಸಂತೋಷ ಜೊತೆಗಿದೆ ಇನ್ನಷ್ಟು ಜವಾಬ್ದಾರಿಗಳು ಅವನಲ್ಲಿ ಬೆಳೆದು ಇನ್ನಷ್ಟು ಬೆಳಿಬೇಕಂತ ಹುಮ್ಮಸ್ಸು ಬೆಳಲಿಕ್ಕೆ ಸಾಧ್ಯ ಆಗ್ತದೆ ಮೇಡಮ್. ಎಲ್ಲ
0: ಸರಿಗ ನಿವೃತ್ತಿಯ ನಂತರನೂ ಕೂಡ ತಮ್ಮ ಒಂದು ಸಾಹಿತ್ಯ ಅಧ್ಯಯನ ಆಗಿರ್ಬೋದು, ಸಂಶೋಧನಾ ಚಟುವಟಿಕೆಗಳು ಸಕ್ರಿಯವಾಗಿ ಮುಂದುವರಿತಾ ಇದೆ. ಈ ಒಂದು ನಿರಂತರ ಉತ್ಸಾಹದ ಹಿಂದಿನ ಶಕ್ತಿ ಏನು ಸರ್?
1: ನನಗೆ ಓದು ಬರಹ ಬಿಟ್ಟು ಬೇರೆ ಯಾವುದೋ ಹವ್ಯಾಸಗಳಿಲ್ಲ, ಅದೇ ನನಗೆ ಇರುವಂತದ್ದು. ನನಗೆ ದಿನಾಲು ನಿರಂತರವಾಗಿ ಬರೀತಾನೆ ಇರ್ತೇನೆ, ಓದ್ತಾನೆ ಇರ್ತೇನೆ. ನಿರಂತರವಾಗಿ ಅನೇಕ ಜನ ಕೆಲಸಗಳು ನಾನು ತೊಡ್ಕೊಂಡಿರ್ತೇನೆ. ನಾಟಕದೊಳಗೆ ನಾವು ಪಾತ್ರ ವಹಿಸುವಂತದ್ದು, ಬೇರೆ ಬೇರೆ ಸಾಹಿತ್ಯ ಮತ್ತು ಕಲೆಯ ಒಂದು ಬೇರೆ ಬೇರೆ ಕಾರ್ಯಕ್ರಮದೊಳಗೆ ನನ್ನ ತೊಡಗಿಸಿಕೊಳ್ಳುವಂತ ಮಿತ್ರರ ಜೊತೆಗೆ ಕೂಡುವಂತದ್ದು. ಇವತ್ತು ಕೂಡ ಆ ಒಂದು ಕಾನೂನು ಮಹಾವಿದ್ಯಾಲಯದೊಳಗೆ ಆರ್ ಎಲ್ ಲಾ ಕಾಲೇಜ್ ಅಂತ ಅಲ್ಲಿ ನಾನು ದಿನಾಲು ಪಾಠ ಮಾಡುವಂತದ್ದು ಕೂಡ ಬಹಳ ಖುಷಿ ಅನಿಸುತ್ತೆ. ಯಾಕಂದ್ರೆ ಒಬ್ಬ ಶಿಕ್ಷಕ ಅವ ಎವರ್ ಟೀಚರ್ ಸ್ಟೂಡೆಂಟ್ ಆಗಿರ್ಬೇಕು ಅನ್ನೋದು ನನ್ನ ಒಂದು ವಿಚಾರ. ಆತ ನಿರಂತರ ಓದ್ತಾ ಇರಬೇಕು, ಎಷ್ಟು ಓದ್ತಾನೆ ಅಷ್ಟು ವಿದ್ಯಾರ್ಥಿಗಳು ಬಹಳ ಅನುಕೂಲ ಆಗುತ್ತೆ. ಆ ನಿಟ್ಟಿನೊಳಗೆ ಒಂದಿಟ್ಟು ನಿರಾಶೆ ಮನೋಭಾವ ಯಾವ ಶಿಕ್ಷಕ ಇರಬಾರದು. ನನ್ನ ಮುಗೀತು ರಿಟೈರ್ಡ್ ಅಂದ್ರೆ ಅಲ್ಲಿಗೆ ನನ್ನ ಮುಗೀತು

0: ಮಾಡುವಂಥದ್ದು ಎಂದೂ ಕೂಡ ಇರಬಾರ್ದು. ರಿಟೈರ್ಡ್ ಅದು ಸರ್ಕಾರಿ ನಿಯಮದ ಪ್ರಕಾರ ನಿವೃತ್ತರಾದರೂ ಕೂಡ ನಿರಂತರವಾಗಿ ನಾವು ಅಧ್ಯಯನ ಅಧ್ಯಾಪನ ಮುಂದುವರಿಸಿದರೆ ಒಂದು ರೀತಿ ಜೀವನೋತ್ಸಾಹ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನೊಳಗೆ ಯಾವುದೇ ಒಬ್ಬ ಶಿಕ್ಷಕರಲ್ಲಿ ಯಾವುದೇ ಒಂದು ಕ್ಷೇತ್ರದೊಳಗೆ ನಿವೃತ್ತರಾದ ಮೇಲೂ ಕೂಡ ಅವರು ಒಳ್ಳೆ ಹವ್ಯಾಸವನ್ನು ಬೆಳೆಸಿಕೊಂಡ್ರೆ ಅವರ ಆರೋಗ್ಯ, ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಇಟ್ಕೊಳ್ಳಿಕ್ಕೆ, ಜೊತೆಗೆ ಸಮಾಜಕ್ಕೆ ಇನ್ನಷ್ಟು ಏನಾದರೂ ನಾವು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾನು ಬಲ್ಲವನು ಮೇಡಮ್.
1: ಸರಿ, ಶಿಕ್ಷಕರಾಗಿ ತಾವು ದೀರ್ಘಕಾಲ ಅಂದರೆ ಸುಮಾರು 4 ದಶಕಗಳ ಕಾಲ ಒಂದು ಸೇವೆಯನ್ನು ಸಲ್ಲಿಸ್ತೀರಾ, ಜೊತೆಗೆ ಈ ಒಂದು ಬರವಣಿಗೆಯಲ್ಲೂ ಸಹ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದೀರಾ. ಈ ಎರಡು ಪಾತ್ರಗಳಲ್ಲಿ ತಮಗೆ ಕಂಡ ಒಂದು ದೊಡ್ಡ ವ್ಯತ್ಯಾಸ ಏನು?
0: ಶಿಕ್ಷಕ ವೃತ್ತಿ ಜೊತೆಗೆ ಸಾಹಿತ್ಯ ಕೃಷಿ ಅವೆರಡು ಒಂದೇ ನಾಣ್ಯದ ಎರಡು ಮುಖಗಳಿದೆ ನನ್ನ ಪ್ರಕಾರ. ಯಾವ ಒಬ್ಬ ಅಧ್ಯಾಪಕದ್ದು ಹೆಚ್ಚಾನ ಹೆಚ್ಚು ಭಾಷಾ ಅಧ್ಯಾಪಕ, ಭಾಷಾ ಅಧ್ಯಾಪಕರು ಬಹಳಷ್ಟು ಓದಿದ್ರೆ ಬಹಳ ಒಳ್ಳೆಯದು, ನಿರಂತರ ಅಧ್ಯಯನ ಇರಬೇಕು, ಜೊತೆಗೆ ಸಾಹಿತ್ಯ ಕೃಷಿನೂ ಕೂಡ ಇರಬೇಕು. ಅದರಿಂದ ಏನೈತೆ ಅಂದರೆ ನಮ್ಮೊಳಗಂತಿ ಶಬ್ದ ಭಾಂಡಾರ ಬೆಳಿಲಿಕ್ಕೆ ಸಾಧ್ಯ, ಮತ್ತು ಭಾಷಾಜ್ಞಾನ ಬೆಳಿಲಿಕ್ಕೆ ಸಾಧ್ಯ, ಜೊತೆಗೆ ನಮ್ಮ ಪಾಠ ವಿದ್ಯಾರ್ಥಿಗಳ ಮೇಲೆ ಬಹಳಷ್ಟು ಪ್ರಭಾವ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆ ಮೂಲಕ ನಾವು ಪ್ರತಿ ಪಾಠದೊಳಗೂ ಕೂಡ ವಿದ್ಯಾರ್ಥಿಗಳ ಒಂದು ಹೊಸದನ್ನು ಕೊಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಇವತ್ತು ದೊಡ್ಡ ಸಮಸ್ಯೆ ಏನಂದ್ರೆ ಎಸ್ಪೆಷಲಿ ನಮ್ಮ ಕರ್ನಾಟಕ ಸರ್ಕಾರದೊಳಗೆ ಟೆಕ್ಸ್ಟ್ ಬುಕ್ ಬರೋಕ್ಕಿಂತ ಮೊದಲು ಗೈಡ್ ಬಂದಿರ್ತಾವೆ ಮಾರುಕಟ್ಟೆಯೊಳಗೆ. ಹೀಗಾಗಿ ಎಷ್ಟೋ ಜನ ವಿದ್ಯಾರ್ಥಿಗಳು ಇಡೀ ವರ್ಷ ಆದರೂ ಕೂಡ ಟೆಕ್ಸ್ಟ್ ಬುಕ್ ಹಿಡಿಯೋದಿಲ್ಲ, ಅವರೆಲ್ಲ ಮೊಬೈಲ್ ಮೂಲಕ ತಗೊಳ್ತಾರೆ ಅಥವಾ ಗೈಡ್ ಮೂಲಕ ತಗೊಳ್ತಾರೆ. ಹೀಗಾಗಿ ನಿಜವಾದಂತಹ ಒಂದು ಅಧ್ಯಯನ ಮಾಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗುದಿಲ್ಲ. ಅದಕ್ಕಾಗಿ ಅಧ್ಯಾಪಕರಾಗಿರುವಂತವರು ಆ ಸಂಬಂಧಪಟ್ಟಂತ ಅದೇನು ರೆಫರೆನ್ಸ್ ಬುಕ್ ಅದಾವೆ, ಒಂದು ಪ್ರಾಚೀನ ಕಾವ್ಯ ಇರಬಹುದು, ಒಂದು ವಚನಗಳಿರ್ಬೋದು, ಇಡೀ ಸಮಗ್ರ ವಚನ ವಿದ್ಯಾರ್ಥಿಗಳ ಮುಂದೆ ತಂದಿಟ್ಟು ಬಸವಣ್ಣ ಎಷ್ಟು ವಚನ ಬರೆದಾರೆ, ಅವರ ಕಾಲ, ಅವರ ಪರಿಸರ ಹೆಂಗಿತ್ತು, ಅವನ್ನೆಲ್ಲವನ್ನು ನಾವೆಲ್ಲ ಹೇಳಿದಾಗ ಒಂದು ವಚನ ಹೇಳಬೇಕಾದ್ರೆ ಅದರ ಹಿನ್ನೆಲೆಯಲ್ಲಿ ಹೇಳ್ಕೊಂಡು ಹೋದಾಗ ವಿದ್ಯಾರ್ಥಿಗಳಿಗೆ ಬಹಳಷ್ಟು ದಟ್ಟವಾದ ಪ್ರಭಾವ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಒಬ್ಬ ಶಿಕ್ಷಕನಾಗಿರುವಂತವರು ಅವರು ಲೇಖಕರಾಗಿದ್ರೆ, ಒಂದು ಬರಹಗಾರಾಗಿದ್ರೆ ಇನ್ನಷ್ಟು ಅದು ಪಾಠ ಬಹಳ ರೋಚಕವಾಗಿ ಬಹಳ ಒಂದು ರೀತಿ ಮಾರ್ಮಿಕ ಆಗಲಿಕ್ಕೆ, ವಿದ್ಯಾರ್ಥಿಗಳ ಮನವನ್ನು ತಟ್ಟಲಿಕ್ಕೆ ಸಾಧ್ಯ, ಅದು ಸಾಧ್ಯ ಆಗುವಂತದ್ದು ನಾವು ಕಂಡುಕೊಳ್ಬೇಕು ಮೇಡಮ್. ಎಲ್ಲ
1: ಸರ್, ಈಗ ಸಾಹಿತ್ಯ ಕ್ಷೇತ್ರದಲ್ಲಿ ತಮಗೆ ಅತ್ಯಂತ ಪ್ರೇರಣೆ ನೀಡಿದಂತಹ ಸಾಹಿತಿಗಳು ಅಂದ್ರೆ?
0: ನಾನು ಪ್ರೌಢಶಾಲಾ ಕಲಿತಾ ಇರಬೇಕಾದ್ರೆ ನನಗೆ ಗುರುಗಳು ಕಳಸ ಸ್ವರ್ಗ ಸರ್ ಅಂತಿದ್ರು, ಶ್ರೀಶೈಲ್ ಕಳಸದಂತ. ಬಹಳ ಅತ್ಯಂತ ಸಾತ್ವಿಕ ವ್ಯಕ್ತಿಗಳು, ಸರಳ ಸಜ್ಜನ ವ್ಯಕ್ತಿಗಳು. ಅವರವನ ನಡೆ ನುಡಿ, ಅವರ ಪಾಠ ಮಾಡುವಂತ ರೀತಿ ನಮ್ಮ ಮೇಲೆ ಬಹಳ ಪರಿಣಾಮ ಬೀರಿತ್ತು. ಅವರು ಆಗಲೇ ಹಿಂದಿಯಿಂದ ಕನ್ನಡಕ್ಕೆ ಅನುವಾದ ಮಾಡುವಂಥದ್ದು. ಜೊತೆಗೆ ಇಲ್ಲಿ ನಮ್ಮ ಬಡೇಕೊಳ ಮಠ ಅಂತಿದೆ, ಆ ಬಡೇಕೊಳ ಮಠ ನಾಗಲಿಂಗ ಮಹಾಸ್ವಾಮೀಜಿಯವರ ಬಗ್ಗೆ ಅವರು ಷಟ್ಪದಿಯೊಳಗೆ ಮಹಾಕಾವ್ಯ ಬರೆದಾರೆ. ಎಂತ ಒಬ್ಬ ಧೀಮಂತ ವ್ಯಕ್ತಿಗಳು ನಮ್ಮ ಗುರುಗಳಾಗಿದ್ದರು ಅನ್ನೋದೇ ನಮಗೆ ಬಹಳ ಸಂತೋಷ. ಅಂತ ಗುರುಗಳ ಒಂದು ರೀತಿ ಸಾಮೀಪ್ಯ, ಅವ್ರ ಜೊತೆಗೆ ನಾವು ದಿನಾಲು ಭೇಟಿ ಆಗುವಂಥದ್ದು, ನಾವು ಬರೆದಂತ ತೋರಿಸುವಂಥದ್ದು, ನಮಗೆ ತಿದ್ದಿ ತೀಡಿ ಅವರೆಲ್ಲ ಹೀಗೆ ಬರಿಬೇಕಂತ ತಿಳ್ಕೊಂಡು ನಮಗೆ ಎಲ್ಲ ವೃತ್ತಿ ಹೊಸತನ್ನ ಕಲಿಸಿಕೊಡುವಂಥದ್ದು ಇದೆಯಲ್ಲ, ಬಹಳ ಖುಷಿ ಅನ್ನಿಸ್ತಾ ಇತ್ತು. ಅದೇ ರೀತಿ ಒಳಗೆ ಬೆಳಗಾವಿ ಲಿಂಗರಾಜ್ ಕಾಲದೊಳಗೆ ಕೂಡ ನಮ್ಮ ಪ್ರೊಫೆಸರ್ ಶಿವಾನಂದ ಮೌಲಿಮಣಿ ಅವರು ಇರ್ಬೋದು, ಹರದಗಟ್ಟೆಯವರು ಇರ್ಬೋದು, ಜೊತೆಗೆ ಡಾಕ್ಟರ್ ಲೋಕೂರಾವ್ ಸರ್ ಅವರೆಲ್ಲ ನಮಗೆ ವ್ಯಾಕರಣ ಹಿಡ್ಕೊಂಡು ನಮಗೆ ಆ ಹಳಗನ್ನಡ ಕಾವ್ಯಗಳು ವಚನಗಳು, ಜೊತೆಗೆ ನಮ್ಮ ದಾಸರ ಕೀರ್ತನೆಗಳನ್ನು ಮತ್ತು ಆಧುನಿಕ ಕಾದಂಬರಿಗಳ ಒಂದು ರುಚಿ ಹಚ್ಚಲಿಕ್ಕೆ, ಓದುವಂಥ ಹವ್ಯಾಸ ಬೆಳೆಸಲಿಕ್ಕೆ ಅವರೆಲ್ಲ ನಾವೊಂದು ಪ್ರೇರಣೆ ಕೊಟ್ಟದ್ದು. ಆಮೇಲೆ ಧಾರವಾಡದ ನಾವು ಎಂ ಎಕ್ಕಿದ್ದಾಗಲಂತೂ ಡಾಕ್ಟರ್ ಕಲ್ಬುರ್ಗಿಯವರ ಪಾಠ ಕೇಳುವಂದ್ರೆ ಭಾಳ ನಮಗೆ ಭಾಳ ಖುಷಿ. ಯಾಕಂದ್ರೆ ಒಂದು ಪಾಠ ಮುಗಿದೊಳಗೆ ಎಲ್ಲ ವಿದ್ಯಾರ್ಥಿಗಳ ತಲೆಯೊಳಗೆ ಹೊಸ ಹೊಸ ವಿಚಾರ ಅವ್ರು ಬಿತ್ತಿ ಬರ್ತಾ ಇದ್ರು. ಹೀಗಾಗಿ ಅವರು ಕೈಯೊಳಗೆ ಕಲಿತಂಥ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಬೇರೆ ಬೇರೆ ಕ್ಷೇತ್ರದೊಳಗೆ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನ ಇವತ್ತು ನನಗೆ ನೆನಪಿಸಿಕೊಳ್ಳಿ, ಬಹಳ ಖುಷಿ ಅನಿಸಿದೆ ಮೇಡಮ್.
1: ಸರ್, ಈಗ ಕಾರ್ಯಕ್ರಮದುದ್ದಕ್ಕೂ ಗುರುಗಳನ್ನ ತಾವು ನೆನೀತಾ ಬರ್ತಾ ಇದ್ದೀರಾ. ಸರ್, ಈಗಿನ ವಿದ್ಯಾರ್ಥಿಗಳಲ್ಲಿ ಆ ಗುರುಭಕ್ತಿ ಅನ್ನುವಂಥದ್ದು ಯಾವ ರೀತಿ ತಾವು ಕಾಣ್ತಾ ಇದ್ದೀರಾ?
0: ಇವತ್ತು ಕೆಲವೊಂದ್ಸಾರಿ ಬೇಜಾರು ಅನಿಸ್ತದೆ ಮೇಡಮ್. ಎಲ್ಲ ಇವತ್ತು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಒಂದು ರೀತಿ ಬಿಗ್ ಗ್ಯಾಪ್ ಅಂತಾರಲ್ಲ, ಅವ್ರ ಸಮೀಪ ಬರೋದೇ ಇಲ್ಲ, ಮತ್ತೆ ಅವರೆಲ್ಲ ಮೊಬೈಲ್ ದಾಸರಾಗೋದ್ರ ಮೂಲಕ ಓದುವಂತ ಹವ್ಯಾಸನೇ ಇಲ್ಲ. ಅಲ್ಲೂ ಕೂಡ ಅಲ್ಲೊಬ್ರು ಇಲ್ಲೊಬ್ರು ವಿದ್ಯಾರ್ಥಿ ಇದ್ದೇ ಇರ್ತಾರೆ, ಬಹಳ ಒಡ್ತಿ ಓಬಿಡಿಯಂಟ್ ಸ್ಟೂಡೆಂಟ್ಸ್ ನಮ್ಮ ಜೊತೆಗೆ ಇದ್ದೇ ಇರ್ತಾರೆ. ಯಾಕಂದ್ರೆ ಒಬ್ಬ ರೈತ ತಾನು ಹೊಲದೊಳಗೆ ಬಿತ್ತಂತ ಎಲ್ಲ ಕಾಳುಗಳು ಎಂದು ಗಟ್ಟಿ ಕಾಳು ಆಗಿ ಬರೋದಿಲ್ಲ. ಆದರೂ ಕೂಡ ಪಾಠ ಹೇಳುವಾಗ 4-5 ಜನ ವಿದ್ಯಾರ್ಥಿಗಳು ಇದ್ದೇ ಇರ್ತಾರೆ. ಅಂಥ ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳ ಸಲುವಾಗಿ ಆದರೂ ಕೂಡ ನಾವು ಚೆನ್ನಾಗಿ ಪಾಠ ಮಾಡಬೇಕು. ಹೀಗಾಗಿ ಇವತ್ತು ಓದುವ ಹವ್ಯಾಸ ಬರೆಯುವ ಹವ್ಯಾಸ ಬಹಳ ಕಡಿಮೆ ಆದದ್ದು ನಾವು ಒಪ್ಕೊಳ್ಳೇಬೇಕು, ಪ್ರಾಂಜಲ ಮನಸ್ಸು ಒಪ್ಕೊಳ್ಳೇಬೇಕು. ಯಾಕಂದ್ರೆ ಅದು ಪರಿಸರನ ಆಗಿದೆ, ಯಾಕಂದ್ರೆ ವಿದ್ಯಾರ್ಥಿಗಳೊಂದು ಒತ್ತಡ ಇದೆ, ನಾನು ಏನಾದರೂ ಸಾಧಿಸಬೇಕು, ಟೆಕ್ನಿಕಲ್ ಫೀಲ್ಡ್ ಒಳಗೆ ವೈದ್ಯಕೀಯ ಕ್ಷೇತ್ರದೊಳಗೆ ಬೀಳಬೇಕು, ಫಾರಿನ್ಗೆ ಹೋಗಬೇಕು, ದುಡ್ಡು ಗಳಿಸ್ಬೇಕು, ಬೆಂಗಳೂರಿಗೆ ಹೋಗಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಆಡಬೇಕು ಅನ್ನುವಂಥ ಆ ಕನಸಿದೆಯಲ್ಲ, ಆ ಕನಸಿನಿಂದ ಮೂಲಕ ಏನಂತ ಭಾಷಾ ಅಧ್ಯಯನ ಸಂಪೂರ್ಣ ಕುಂಠಿತ ಆಗ್ತದೆ. ಅದಕ್ಕಾಗಿನೇ ವಿದೇಶಗಳಲ್ಲಿ ಮೊದಲು ಭಾಷಾ ಅಧ್ಯಯನಕ್ಕೆ ಬಹಳ ಮಹತ್ವ ಕೊಟ್ಟು ಆಮೇಲೆ ಉಳಿದ ಟೆಕ್ನಾಲಜಿ ಎಲ್ಲ ಕಲಿಸ್ತಾರೆ ಅವರಿಗೆಲ್ಲ. ಇವತ್ತು ನಮ್ಮ

0: ಏನಾಗಿದೆ ಅಂದ್ರೆ ಸಾಹಿತ್ಯ ಜೊತೆಗೆ ಒಂದು ಭಾಷೆ ಅಧ್ಯಯನ ಕುಂಠಿತ ಆಗಲಿಕ್ಕೆ ಮೂಲ ಕಾರಣ ಅಂದ್ರೆ ಸಾಹಿತ್ಯದಿಂದ ನಾವು ವಿದ್ಯಾರ್ಥಿಯನ್ನು ವಿಮುಖಗೊಳಿಸ್ತಾ ಇದ್ದೇವೆ. ಒಂದ್ ರೀತಿ ಪಿ ಯು ಸಿ ನಂತರ ಒಬ್ಬ ವಿದ್ಯಾರ್ಥಿ ಎಂಜಿನಿಯರಿಂಗ್ ಕೋರ್ಸ್ ಆಯ್ಕೆ ಮಾಡ್ಕೊಂಡ್ ಬಿಟ್ಟಂದ್ರೆ ಆ ಕೋರ್ಸ್ ಬಿಟ್ಟರೆ ಅವರಿಗೆ ಬೇರೆ ಸ್ಟಡಿ ಆಗೋದೇ ಇಲ್ಲ. ಹೀಗಾಗಿ ವಿಮುಖರಾಗಿ ಅವ್ರ ಮುಂದೆ ಜೀವನದೊಳಗೆ ಬಹಳಷ್ಟು ನೊಂದ್ಕೊಳ್ಳುವಂತ ಕಳ್ಕೊಳ್ಳುವಂತ ಒಂದು ಪ್ರಸಂಗ ಬರುತ್ತವೆ. ಅದಕ್ಕಾಗಿ ಅವರು ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಮೆಡಿಕಲ್ ಇರಬಹುದು, ಎಂಜಿನಿಯರಿಂಗ್ ಇರಬಹುದು, ಅಲ್ಲಾದರೂ ಕೂಡ ಸಾಹಿತ್ಯದ ಒಂದು ಪಠ್ಯಗಳನ್ನು ಅವರಿಗೆ ದೊರಕಿಸಿಕೊಟ್ಟು ಪದೇ ಪದೇ ಮೇಲಿನ ಮೇಲೆ ಸಾಹಿತ್ಯ ಸಂಗೀತದ ಒಂದು ರುಚಿ ಅವರಿಗೆ ನಾವು ಬೆಳೆಸಿಬಿಟ್ರೆ ಬಹುಶಃ ಅವರಿಗೆ ಜೀವನದೊಳಗೆ ನರ್ವಸ್ನೆಸ್ ಅನ್ನುವಂಥದ್ದು ಮತ್ತೆ ಜೀವನದೊಳಗೆ ಜಿಗುಪ್ಸೆ ಅನ್ನುವಂಥದ್ದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಕೆಲಸ ಇವತ್ತು ಆಗ್ಬೇಕಾಯ್ದೆ. ಯಾಕಂದ್ರೆ ಒಬ್ಬ ಒಳ್ಳೆ ಗೋಲ್ಡ್ ಮೆಡಲಿಸ್ಟ್ ಅಂತ ಒಬ್ಬ ಡಾಕ್ಟರ್ ಇವತ್ತು ಸೂಸೈಡ್ ಮಾಡ್ಕೋತಾರೆ. ದೊಡ್ಡ ದೊಡ್ಡ ಟೆಕ್ನಾಲಜಿ ಒಳಗೆ ದೊಡ್ಡ ಸಾಧನೆ ಮಾಡಿದಂಥವ್ರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಯಾಕಂದ್ರೆ ಅವರಿಗೆ ಜೀವನವನ್ನು ಎದುರಿಸುವಂತಹ ತಾಕತ್ ಇವತ್ತು ಉಳಿದಿಲ್ಲ. ಅದು ತಾಕತ್ ಬರಬೇಕಾದ್ರೆ ಒಂದು ಮನೋಬಲ ಬರಬೇಕಾದ್ರೆ ಅದು ಸಾಹಿತ್ಯದ ಮೂಲಕ ಸಂಗೀತ ಮೂಲಕ ಆ ನಿಟ್ಟಿನೊಳಗೆ ಸಾಹಿತ್ಯದ ಒಂದು ಪ್ರೀತಿ ಒಲವನ್ನ ಬೆಳೆಸುವಂತ ಕೆಲಸ ಪ್ರಾರಂಭದಿಂದಲೇ ನಾವು ಮಾಡಿದರೆ ಬಹುಶಃ ಇವತ್ತು ಕೂಡ ಅನೇಕ ಜನ ವಿದ್ಯಾರ್ಥಿಗಳ ಒಂದು ಮುಂದಿನ ಭವಿಷ್ಯತ್ತು ಒಳ್ಳೆದಾಗಲಿಕ್ಕೆ ಸಾಧ್ಯ ಇದೆ ಮೇಡಮ್.
1: ಸರಿ, ಮುಂದಿನ ದಿನಗಳಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಅಥವಾ ತಮ್ಮ ಒಂದು ಸಂಶೋಧನಾ ಕಾರ್ಯದ ಯೋಜನೆಗಳು ಯಾವ್ಯಾವ?
0: ಇನ್ನು ಕೂಡ ನನಗೆ ಅನೇಕ ಜನ ಪ್ಲಾನ್ ಇದಾವೆ ಮೇಡಮ್. ಎಲ್ಲ ಇನ್ನಷ್ಟು ಇಡೀ ಸಮಗ್ರವಾಗಿ ನಾನು ಈಗಾಗಲೇ ಬೆಳಗಾವಿ ಜಿಲ್ಲೆಯ ಒಂದು ಸಾಹಿತ್ಯ ದರ್ಶನ ಅಂತ ನಮ್ಮ ಚಿಂತನಿ ಸ್ವಾಮೀಜಿಯವರ ಒಂದು ಕೃತಿಯನ್ನ ತಮ್ಮ ಮಠದಿಂದ ಮಾಡಿದ್ರು. ಅದು ಸುಮಾರು 2015 ಮೊದಲೇ ಆದದ್ದು, ಈಗ ಮತ್ತೆ 2026 ಬಂತು. ಇತ್ತೀಚಿನ ಅವಧಿಯೊಳಗೆ ಬೆಳಗಾವಿ ಜಿಲ್ಲೆ ಬಹಳಷ್ಟು ಜನ ದೊಡ್ಡ ದೊಡ್ಡ ಲೇಖಕರು ಬೆಳೆದಾರೆ. ಅವ್ರದೆಲ್ಲ ಸಮಗ್ರವಾಗಿರುವಂತಹ ಸಾಹಿತ್ಯ ಕೃಷಿಯನ್ನು ಒಂದು ಕಡೆ ತರಬೇಕು. ಮೊದಲು ಬೆಳಗಾವಿ ತಾಲೂಕಿನ ಸಾಹಿತ್ಯ ಕೃಷಿ ಬಗ್ಗೆ ಒಂದು ಒಳ್ಳೆ ಪುಸ್ತಕ ಮಾಡಬೇಕು. ಮುಂದೆ ಸ್ಥಳನಾಮಗಳ ಬಗ್ಗೆ ಇನ್ನಷ್ಟು ಅಧ್ಯಯನ ಮಾಡಬೇಕಂಡುವಂಥದ್ದು, ಜೊತೆಗೆ ನಮ್ಮೊಳಗಿರುವಂತಹ ಎಷ್ಟು ಜನ ಇಲ್ಲಿ ಅನೇಕ ಪ್ರಾಚೀನ ಕವಿಗಳು ಹಿಡ್ಕೊಂಡು ಆಧುನಿಕ ಯುಗದೊಳಗೂ ಕೂಡ ಅನೇಕ ಜನ ನಮ್ಮೊಳಗೆ ಮಹಾಕಾವ್ಯ ಬರೆದಂತ ಜನ ನಮ್ಮ ಬೆಳಗಾವಿ ಜಿಲ್ಲೆಯೊಳಗಿದ್ದಾರೆ. ಎಸ್ಪೆಷಲಿ ಷಟ್ಪದಿಯೊಳಗೆ ಇವತ್ತು ಕೂಡ ಕಾವ್ಯ ಬರೆಯುವಂತಹ ಜನ ನಮ್ಮೊಳಗೆ ಬೆಳಗಾವಿ ಜಿಲ್ಲೆಗೆ ಇದಾರಲ್ಲ, ಅಂಥವರ ಒಂದು ಸಾಹಿತ್ಯ ಪ್ರತಿಭೆಯನ್ನು ಗುರುತಿಸಿ ಒಂದು ಒಳ್ಳೆ ಕೃತಿಯನ್ನು ಮಾಡಬೇಕನ್ನುವಂತ ಒಂದು ವಿಚಾರ ಇವತ್ತು ಕೂಡ ಇಟ್ಟುಕೊಂಡಿದ್ದೀವಿ. ಜೊತೆಗೆ ಕಾಲಕಾಲಕ್ಕೆ ನಮ್ಮ ಜಾನಪದ ಒಂದು ಕ್ಷೇತ್ರದೊಳಗೆ ನಮ್ಮ ಊರಿನವರಾಗಲಿ ಬೇರೆ ಬೇರೆ ಏನು ಜಾನಪದ ಕಲಾವಿದರಿದ್ದಾರಲ್ಲ, ಅವರು ಮಾಡಿದಂತ ಸಾಧನೆಗಳನ್ನ ಗುರುತಿಸಿ ಅವನ್ನೆಲ್ಲ ಒಂಟಿ ಕೃತಿ ಮೂಲಕ ತಂದು ಜನರಿಗೆ ಪರಿಚಯ ಮಾಡಿಸಿಕೊಡ್ಬೇಕನ್ನುವಂತ ಒಂದು ವಿಚಾರ ಒಂದೊಂದಾಗಿ ಒಂದೊಂದಾಗಿ ಆ ಕೆಲಸ ನಾನು ಮಾಡಬೇಕಂತ ಯೋಜನೆ ಇಟ್ಟುಕೊಂಡಿದ್ದೆ ಮೇಡಮ್.
1: ಸರ್, ಕೊನೆಯದಾಗಿ ನಮ್ಮ ಕೇಳಿ ವೇಣು ಧ್ವನಿಯ ಮೂಲಕ ಈಗ ಸಾಹಿತ್ಯವನ್ನ ಪ್ರೀತಿಸುವವರಿಗೆ, ಜೊತೆಗೆ ಯುವ ಪೀಳಿಗೆಗೆ, ಹಾಗೇನೆ ಶಿಕ್ಷಕ ವೃತ್ತಿಯನ್ನ ಆರಿಸಿಕೊಳ್ಬೇಕು ಅನ್ನೋರಿಗೆ ತಮ್ಮ ಒಂದು ಸಂದೇಶ ಕಿವಿಮಾತು?
0: ಇವತ್ತು ಜೀವನದೊಳಗೆ ನಾವು ಏನಾದರೂ ಯಶಸ್ಸನ್ನು ಪಡ್ಕೊಳ್ಬೇಕು, ಮಾನಸಿಕವಾಗಿ ನೆಮ್ಮದಿಯಾಗಿರಬೇಕಾದ್ರೆ ಸಾಹಿತ್ಯದ ಓದು ನಿರಂತರವಾಗಿ ಇಟ್ಕೊಳ್ಬೇಕು. ಅದು ಕಾವ್ಯನೇ ಇರಬಹುದು, ಕಾದಂಬರಿ ಇರಬಹುದು, ದಿನಕ್ಕೆ ಕನಿಷ್ಠ ಒಂದು 16 ಪುಟ ಓದುವಂತಹ ಹವ್ಯಾಸ ಇಟ್ಟುಕೊಂಡ್ರೆ ಆ ಹವ್ಯಾಸ ನಮ್ಮ ಮಾನಸಿಕ ನೆಮ್ಮದಿಗೆ, ನಮ್ಮ ದೈಹಿಕ ಆರೋಗ್ಯಕ್ಕೆ ಬಂದು ಬಹಳ ಒಳ್ಳೆಯದಾಗಲಿಕ್ಕೆ ಸಾಧ್ಯ. ಅದಕ್ಕಾಗಿ ಸಂಗೀತ ಮತ್ತು ಸಾಹಿತ್ಯದ ಓದು ಅಧ್ಯಯನ ಅದು ಆಲಿಸುವಂತ ಕೆಲಸ ಮಾಡುವುದರ ಮೂಲಕ ಇವತ್ತಿನ ಆಧುನಿಕ ಯುಗದಲ್ಲೂ ಕೂಡ ಅನೇಕ ಜನ ವಿದ್ಯಾರ್ಥಿಗಳು ಒಳ್ಳೆ ಪ್ರತಿಭಾವಂತರಾಗಲಿಕ್ಕೆ ಸಾಧ್ಯ. ಆ ನಿಟ್ಟೊಳಗೆ ಪ್ರತಿಯೊಬ್ಬರು ಈ ಒಲವನ್ನ ಇಟ್ಟುಕೊಂಡ್ರೆ ಬಹುಶಃ ಜೀವನದೊಳಗೆ ನಿರಾಶರಾಗುವಂತಹ ಪ್ರಸಂಗ ಬರೋದಿಲ್ಲ. ಈ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪ್ರಸಂಗಗಳು ಸಂಪೂರ್ಣವಾಗಿ ನಿಂತು ಹೋಗುತ್ತವೆ. ಆ ಕ್ಷೇತ್ರದೊಳಗೆ ವಿದ್ಯಾರ್ಥಿಗಳು ಅಥವಾ ಸಾರ್ವಜನಿಕರು ಯಾರೇ ಇರಲಿ, ಕೊನೆ ತನಕ ಜೀವನದ ಕೊನೆ ತನಕ ಲವಲವಿಕೆಯಿಂದ ಇರಬೇಕಾದ್ರೆ ಸಂಗೀತ ಮತ್ತು ಸಾಹಿತ್ಯದ ಒಂದು ಒಲವನ್ನು ಅವರು ಇಟ್ಟುಕೊಂಡ್ರೆ ಬಹಳ ಆನಂದವಾಗಿ ಇರಲಿಕ್ಕೆ ಸಾಧ್ಯ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕಾಯ್ತು ಮೇಡಮ್.
1: ಖಂಡಿತ ಸರ್. ಸರ್, ತಮ್ಮ ಈ ಅಮೂಲ್ಯ ಮಾತುಗಳು ಸಾಹಿತ್ಯಾಸಕ್ತರಿಗೆ, ವಿದ್ಯಾರ್ಥಿಗಳಿಗೆ, ಹಾಗೇನೆ ಯುವ ಬರಹಗಾರರಿಗೆ ಖಂಡಿತ ಪ್ರೇರಣೆ ಆಗುತ್ತೆ ಸರ್. ತಮ್ಮ ಅಮೂಲ್ಯ ಸಮಯಕ್ಕೆ ಧನ್ಯವಾದಗಳು ಸರ್.
0: ತಮಗೂ ಕೂಡ ಧನ್ಯವಾದ. ಯಾಕಂದ್ರೆ ಈಗ ಬಹಳ ದಿನದ ಮೇಲೆ ನಾನು ವೇಣುಧ್ವನಿ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಂದು ಅವಕಾಶವನ್ನು ಕೊಟ್ರಿ. ಅವಕಾಶಕ್ಕೆ ಇಡೀ ಒಂದು ಬಳಗಕ್ಕೆ ಮತ್ತೊಮ್ಮೆ ನಾನು ಧನ್ಯವಾದ ಅರ್ಪಣೆ ಮಾಡಿ ನನ್ನ ಮಾತಿಗೆ ವಿರಾಮ.
1: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಬೆಳಗಾವಿಯ ಹಿರಿಯ ಸಾಹಿತಿಗಳು ಹಾಗೂ ಶಿಕ್ಷಕರು ಆದಂತಹ ಪಿಜಿ ಕೆಂಪಣ್ಣನವರವರು. ಮತ್ತೊಂದು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08 3124 86286.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣಧ್ವನಿ 90.4 ಎಫ್ಎಂ. ಇದೀಗ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಖ್ಯಾತ ರಂಗ ಕಲಾವಿದೆ ಪದ್ಮಶ್ರೀ ಪುರಸ್ಕೃತೆ ಬಿ ಜಯಶ್ರೀ ಹಾಗೂ ತಂಡದವರಿಂದ ರಂಗಗೀತೆಗಳನ್ನ ಕೇಳಲಿದ್ದೀರಿ.
1: ಮೊದಲು ಆ ವಿಘ್ನ ನಿವಾರಕನನ್ನು ಪ್ರಾರ್ಥಿಸಿ ಎಲ್ಲವೂ ಸುಗಮವಾಗಿ ಸುಸೂತ್ರವಾಗಿ ಕಾರ್ಯಕ್ರಮ ನಡೆಯಲಿ ಎಂದು ಪ್ರಾರ್ಥಿಸುವುದೇ ಒಂದು ವಾಡಿಕೆ. ಹಾಗೆಯೇ ಲಕ್ಷಾಪತಿ ರಾಜನ ಕಥೆ ನಾಟಕದ ಈ ಗಣೇಶನ ಪ್ರಾರ್ಥನೆಯೊಂದಿಗೆ ಇವತ್ತಿನ ರಂಗಸಂಗೀತ ಕಾರ್ಯಕ್ರಮ ನಿಮಗಾಗಿ.
2: ನಮಸ್ಕಾರ. ನಮ್ಮದು ರಂಗಸಂಗೀತವೂ ಹೌದು, ರಂಗಗೀತೆಯೂ ಹೌದು.

0: ಶರಣು ಶರಣಾರ್ಥಿ.
1: 1500 ಸಂಗಣ್ಣನವರ ಕಥೆಗಳ ಸಂಗ್ರಹದಿಂದ ಎಚ್ ಎಸ್ ನಾಗರಾಜ್ ರವರು ರಂಗರೂಪದಿಂದ ಮಾಡಿದಂತ ನಾಟಕ ಲಕ್ಷಾಪತಿ ರಾಜನ ಕಥೆ. ಇದು ಜನಪದ ಪ್ರಕಾರವಾದ ಜೋಗೇರ ಆಟದ ಒಂದು ಶೈಲಿಯನ್ನಿಟ್ಕೊಂಡು ಬಿ ಜಯಶ್ರೀಯವರು ನಿರ್ದೇಶಿಸಿದ್ರು. ಆಗಿನ ಕಾಲದಲ್ಲಿ ರಾಷ್ಟ್ರೀಯ ಒಂದು ನಾಟಕ ಸ್ಪರ್ಧೆಗಳಾಗ್ತಿತ್ತು. ಹವ್ಯಾಸಿ ತಂಡಗಳು ಅಥವಾ ಪ್ರೊಫೆಷನಲ್ ಥಿಯೇಟರ್ ಗ್ರೂಪ್ನ ಕರೆಸಿ ಸ್ಪರ್ಧೆಗಳಾಗ್ತಿದ್ದಾಗ ಕರ್ನಾಟಕದ ಅಂದರೆ ಕನ್ನಡದ ನಾಟಕಕ್ಕೆ ಪ್ರಥಮ ಸ್ಥಾನ ಗಳಿಸಿದ್ದಲ್ಲದೆ ಈಜಿಪ್ಟ್ ಕೈರೋ ಅಂತ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸ್ಗಾಗಲಿ ಅಥವಾ ಬೇರೆ ದೇಶದ ಕಾರ್ಯಕ್ರಮಗಳಲ್ಲಿ ಕನ್ನಡ ನಾಟಕ ಪ್ರದರ್ಶಿಸಿರುವಂಥ ಒಂದೇ ಒಂದು ನಾಟಕ ಅಂದರೆ ಲಕ್ಷಾಪತಿ ರಾಜನ ಕಥೆ. ಅದು ಬಿ ಜಯಶ್ರೀಯವರ ನಿರ್ದೇಶನದಲ್ಲಾದಂಥ ಸ್ಪಂದನ ತಂಡದ ನಾಟಕ ಅನ್ನೋದಕ್ಕೆ ಹೆಮ್ಮೆ ಆಗುತ್ತೆ. ಮುಂದಿನ ಒಂದು ರಂಗ ಗೀತೆ ನಿಮಗಾಗಿ. ದಾಸರೆಂದರೆ ಪುರಂದರ ದಾಸರಯ್ಯ ಅನ್ನುತ್ತಾರಲ್ಲ, ಪುರಂದರದಾಸರ ದೇವರ ನಾಮಗಳನ್ನೆಲ್ಲ ಆಧರಿಸಿ ದಾಸ ಸಾಹಿತ್ಯವನ್ನು ಹೀಗೂ ವಿಭಿನ್ನ ರೀತಿಯಲ್ಲಿ ಎಲ್ಲರ ಮನಮುಟ್ಟುವಂತೆ ಒಂದು ರಂಗ ಪ್ರಯೋಗಗಳಲ್ಲಿ ಬಳಸಬಹುದು ಎಂದು ಬಿ ವಿ ಕಾರಂತರು ಸತ್ತವರ ನೆರಳು ನಾಟಕದಲ್ಲಿ ವಿಭಿನ್ನ ಶೈಲಿಯಲ್ಲಿ ಎಲ್ಲರಿಗೂ ಮನಮುಟ್ಟುವಂತೆ ಮಾಡಿದ್ದಾರೆ. ಸತ್ತವರ ನೆರಳು ನಾಟಕದ ಮುಂದಿನ ಹಾಡು ನಿಮಗಾಗಿ.

0: ಮುಂದಿನ ಒಂದು ರಂಗಗೀತೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಚಂದ್ರಶೇಖರ ಕಂಬಾರರ ಜೋಕುಮಾರ ಸ್ವಾಮಿ ನಾಟಕದಿಂದ.
1: ಸ್ವಾಮಿ ನಾವು ನಿಮಗ ಯಕ್ಕ

ಮುಂದಿನ ಒಂದು ರಂಗಗೀತೆ ಸ್ಪಂದನ ತಂಡದ ಗಿರಿಜಾ ಕಲ್ಯಾಣ ಬಿ ಸುರೇಶರವರು ರಚಿಸಿರುವಂತ ನಾಟಕ. ಈ ಒಂದು ನಾಂದಿಗೀತೆ, ಆ ನಾಟಕದ ನಾಂದಿಗೀತೆ ಕಂಸಾಳೆ ಜಾನಪದ ಪ್ರಕಾರದ ಶೈಲಿಯಲ್ಲಿ HS ವೆಂಕಟೇಶ ಮೂರ್ತಿರವರು ರಚಿಸಿದ್ದಾರೆ. ಇತ್ತೀಚೆಗಷ್ಟೇ ನಮ್ಮನ್ನ ಅಗಲಿದಂತ ಈ ಕವಿ ನಾಟಕಕಾರರು ಹೌದು, ಕವಿಯೂ ಹೌದು, ಪ್ರಾಧ್ಯಾಪಕರು, ವಿಮರ್ಶಕರು, ಕೊನೆಗೆ ನಟರಾಗಿ ನಿರ್ದೇಶಕರಾಗಿಯೂ ಹೆಸರು ಮಾಡಿದ್ದಾರೆ. ಕಥೆ, ಚಿತ್ರಕಥೆ, ಹೀಗೆ ಅನೇಕ ಸಾಹಿತ್ಯದ ಆಯಾಮಗಳಲ್ಲಿ ಹೆಸರು ಮಾಡಿದಂಥ ಕವಿಗೆ ನಮ್ಮ ತಂಡದ ಮೂಲಕ ಒಂದು ನಮನವನ್ನು ಅರ್ಪಿಸಿ ಈ ಒಂದು ಹಾಡಿನ ಮೂಲಕ ನಾವು ನಮ್ಮ ಅಭಿಮಾನವನ್ನು ತೋರಿಸಿದ್ದೇವೆ. ಈ ಹಾಡಿನ ಸಂಗೀತ ಸಂಯೋಜನೆ ರೂಮಿ ಹರೀಶ್ರವರದ್ದು.

0: ಬಹುಶಃ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಸ್ಪಂದನ ತಂಡಕ್ಕೆ ಬಿ ಜೆ ಶ್ರೀಯವರಿಗೆ ಹೆಚ್ಚು ನಾಟಕಗಳನ್ನು ಬರ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲ್ಲ. ಯಾಕೆಂದ್ರೆ ಅವರ ಭಾವನಾತ್ಮಕವಾಗಿ ಒಂದು ಸಾಹಿತ್ಯವನ್ನು ಕಟ್ಟುವ ರೀತಿ, ನಾಟಕವನ್ನು ಚಿತ್ರಿಸುವ ರೀತಿ, ಪ್ರತಿಯೊಂದು ಕ್ಯಾರೆಕ್ಟರ್ನ ಎಷ್ಟು ಸೊಗಸಾಗಿ ಒಂದು ರೂಪ ತಳೆಯುವಂತೆ ಮಾಡ್ತಿದ್ರು ಅಂದರೆ ಅದು ಜಯಶ್ರೀ ಮೇಡಮ್ ಅವ್ರಿಗೆ ಬಹಳ ಇಷ್ಟ ಆಗ್ತಿತ್ತು. ಸರ್, ನೀವು ಒಂದು ನಾಟಕ ಬರ್ಕೊಡಿ ಸರ್, ನಂಗೆ ಹಿಂಗೆ ಬೇಕು, ಕಥಾವಸ್ತುವನ್ನು ತಗೊಂಡು ಕೂಡಿಸಿ ಅವ್ರು ಹೇಳಿದ ತಕ್ಷಣ ಹಾಗೆ ಒಂದು ಕೆಲವೇ ದಿನಗಳಲ್ಲಿ ನಾಟಕಗಳು ಬರ್ಕೊಡ್ತಾ ಇದ್ರು. ಹಾಗೆ ಒಂದು ನಾಟಕ ಹೆಳವನಕಟ್ಟೆ ಗಿರಿಯಮ್ಮರವರ ಕಥೆಯನ್ನು ಆಧರಿಸಿ ಚಿತ್ರಪಟ ರಾಮಾಯಣ ಅಂತ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ನಾಟಕ ಬರ್ಕೊಟ್ಟಿದ್ದಾರೆ. ಕಾರ ಶೈಲಿಯು ಭೂತೇರಾಟದ ಶೈಲಿಯನ್ನು ಆಧರಿಸಿ ಬಿ ಜಯಶ್ರೀರವರು ನಾಟಕವನ್ನು ನಿರ್ದೇಶಿಸಿದ್ದಾರೆ. ಇದೇ ನಾಟಕದ ಒಂದು ಹಾಡು, ಎಷ್ಟು ಸೊಗಸಾಗಿದ್ದಾಳೆ ಆ ರಾವಣನ ತಂಗಿ ಅಲ್ವಾ. ಅಲ್ಲ, ನಂಗೆ ಇಷ್ಟ ಆದ್ಲು ಅಂತ ಹೇಳ್ಬಿಟ್ಟು ಅಕ್ಕ.
1: ನೀವೆಲ್ಲ ಇಷ್ಟೊಂದು ಜನ ಇರೋದು ನನಗೆ ಹೆದರಿಕೆ ಆಗ್ತಾ ಇದೆ, ಬೆವತೋಗ್ತಾ ಇದ್ದೀನಿ. ದಯವಿಟ್ಟು ಏನೂ ಆಗ್ದಲ್ಲಿರಲಿ ತೊಂದರೆ ಹಾಡಿಗೆ ಅಂತ ಹರಿಸಿ.

0: ಆಯಮ್ಮ
1: ತೋರಿಸ್ತಾ ಇಲ್ಲ.
2: ಎಷ್ಟೊಂದು ಎಮ್ಮಂದ್ರಿದ್ದಾರೆ, ಎದ್ ನಿಲ್ಸಿ ಕೇಳಿ.
1: ರಾವಣನ
2: ರಾವಣನ
1: ತಂಗಿ
2: ಅಯ್ಯಮ್ಮ ಶೂರ್ಪನಖಿ
0: ಕೊರವಂಜಿ
1: ಮತ್ತ ಚಂದ್ರನಖಿ.
2: ಚಂದ್ರನಖಿ
1: ನೋಡೆ ಕುಂತ ಭಂಗಿ.

0: ಎಷ್ಟು ಸೊಗಸಾಗಿ ಒಂದು ಹಾಡೆ ಇಡೀ ಚಿತ್ರಣವನ್ನ ನಿಮ್ ಕಣ್ಮುಂದೆ ತರುತ್ತಲ್ವಾ, ಅದು ರಂಗ ಸಂಗೀತ, ರಂಗಗೀತೆ ಅಂತ ಹೇಳ್ಬಹುದು. ಮುಂದಿನದು ಕಂಪನಿ ನಾಟಕದ ಹಾಡು ಅಟ್ ಲೀಸ್ಟ್ ನಿಮ್ ಮುಂದೆ ಹಾಡುವಂತ ಒಂದು ಅವಕಾಶ ಇವತ್ತಿದೆ ನಿಮಗೆ. ಜಯಶ್ರೀಮ್ ಅವ್ರು ನಮ್ಗೆ ಹೇಳ್ಕೊಡುವಾಗೆಲ್ಲ ಅಥವಾ ಕಂಪನಿ ನಾಟಕದ ಒಂದು ಟೂಲ್ಸ್ ಟೆಕ್ನಿಕ್ಸ್ ನೆಲ್ಲ ಹೇಳುವಾಗ ವಿಸ್ಮಯವಾಗಿರುತ್ತೆ ಅದು ಕೇಳ್ತಿದ್ರೇನೆ. ಇನ್ನ ನೋಡಿದಂತ ವ್ಯಕ್ತಿಗಳು ಅವ್ರ ಪುಣ್ಯ ಎಷ್ಟಿರ್ಬೋದು ಅಲ್ವಾ. ಗುಪಿ ಕಂಪನಿಯ ಒಂದು ನಾಟಕ ಕೃಷ್ಣಲೀಲೆ ನಾಟಕದ ಈ ಒಂದು ಹಾಡು ನಿಮಗಾಗಿ. ಹುಣಸೂರು ಕೃಷ್ಣಮೂರ್ತಿ ರವರ ಕೃಷ್ಣಲೀಲೆ ನಾಟಕ. ಹಿಂದಿನ ಕಾಲದಲ್ಲ ಸಂಗೀತ ಸಂಯೋಜಕರಂತ ಇರ್ತಿರ್ಲಿಲ್ಲ, ಬೇರೆ ಬೇರೆ ಶೈಲಿಯ ಅಂದ್ರೆ ಬೇರೆ ಭಾಷೆಗಳಲ್ಲಿ ಇದ್ದಂತ ಹಾಡುಗಳನ್ನೇ ಆ ಟ್ಯೂನ್ಸ್ ನ ಅಡಾಪ್ಟ್ ಮಾಡಿಕೊಂಡು ಅದಕ್ಕೆ ಕನ್ನಡ ಸಾಹಿತ್ಯ ಬರೆದು ಆ ಒಂದು ನಾಟಕಗಳಲ್ಲಿ ಹಾಡುಗಳನ್ನ ಅಳವಡಿಸ್ತಾ ಹೋಗ್ತಿದ್ರು. ಅಂತ ಒಂದು ಗೀತೆ ನಿಮ್ಮ ಮುಂದೆ.
1: ನಾನು ಒಂದು ಕಾರ್ಯಕ್ರಮ ಮಾಡ್ತೀನಿ, ರಂಗಗೀತೆಗಳು ನಡೆದು ಬಂದ ದಾರಿ ನನ್ನ ದೃಷ್ಟಿಯಲ್ಲಿ ನಾನು ನೋಡಿದ ಒಂದು ಗೀತೆ ಅಂತ, ರಂಗಗೀತೆಗಳ ದಾರಿ. ಅದರಲ್ಲಿ ಸಾಕಷ್ಟು ಹೀಗೆ ಹೇಳ್ತಾ ಹೋಗ್ತೀನಿ. ಹಾಗೆ ಇದನ್ನು ಆಗ ಶಾಸ್ತ್ರೀಯ ಸಂಗೀತಗಳನ್ನ, ಕೀರ್ತನೆ ಇವುಗಳನ್ನ ಅಳವಡಿಸ್ಕೊತಾ ಇದ್ರು. ಆಮೇಲೆ ಬಹುಶಃ ಅವರಿಗೆ ಬೋರ್ ಆಯ್ತು ಅನ್ಸುತ್ತೆ, ಯಾಕೆ ಸ್ವಲ್ಪ ನಾವು ಬದಲಾಯಿಸಬಾರ್ದು ಅಂತ ಹೇಳಿ ಚೀಸ್ ಕರೆ ತಿರುಗಿದ್ರು. ಅಂದ್ರೆ ಬೆಂಗಾಲ್ ಕರೆ ಜ್ಯೋತಿಕರ ಇವ್ರುಗಳ ಚೀಸ್ಗಳನ್ನ ತಗೊಂಡು ಹಾಡಿದೆ. ಆಮೇಲೆ ಅದಕ್ಕೂ ಮುಂದೆ ಹೋಗಿ ಚಿತ್ರಗೀತೆಗಳನ್ನ ತಗೊಂಡು, ಸೊ ಹಾಗೆ ಚಿತ್ರಗೀತೆಗಳನ್ನ ಟ್ಯೂನ್ಗಳನ್ನ ತಗೊಂಡು ಅಳವಡಿಸಿದಂತ ಗೀತೆಗಳು ಕೃಷ್ಣದೇ. ಅದರದೇ ಒಂದು

0: ಇದುವರೆಗೂ ಪ್ರಸಾರವಾಯಿತು ಗೀತ ಸಂಗಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಖ್ಯಾತ ರಂಗ ಕಲಾವಿದೆ ಪದ್ಮಶ್ರೀ ಪುರಸ್ಕೃತೆ ಬಿ ಜಯಶ್ರೀ ಹಾಗೂ ತಂಡದವರಿಂದ ರಂಗಗೀತೆಗಳನ್ನ ಕೇಳಿದಿರಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ನಮಸ್ಕಾರ.
1: ಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
0: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
0: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
0: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಕೇಳ್ತಾ ಇದ್ದೀರಾ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಶ್ರೀರಾಮಾಯಣ ದರ್ಶನಂ ವಾಚನ ಮತ್ತು ವ್ಯಾಖ್ಯಾನ ಕುರಿತ ವಿಶೇಷ ಕಾರ್ಯಕ್ರಮ.
1: ಕವಿ ಮಂಥರೆಯ ಹಿನ್ನೆಲೆಯ ಕಥೆಯನ್ನು ಇಲ್ಲಿ ಶುರು ಮಾಡಿದ್ದಾರೆ. ಶ್ರೀರಾಮಾಯಣ ದರ್ಶನದಲ್ಲಿ ಕುವೆಂಪು ಮಾಡಿರೋ ಒಂದು ವಿಶೇಷವಾದ ಕೆಲಸ ಅಂದರೆ, ವಾಲ್ಮೀಕಿ ರಾಮಾಯಣದಲ್ಲಿ ಯಾವ ಯಾವ ಪಾತ್ರಗಳು ಬರೀ ಗೆರೆಯ ಹಾಗೆ ಬಂದು ಹೋಗುತ್ತವೋ ಅಂಥವಕ್ಕೆ ಒಂದು ಪೂರ್ಣ ಚಿತ್ರಣವನ್ನು ಕೊಟ್ಟಿರೋದು. ಅದರೊಳಗೆ ಮಂಥರೆಯೂ ಒಬ್ಬಳು. ಅವಳ ಹಿಂದಿನ ಕಥೆಯನ್ನು ಮೊದಲನೇ ರಾಮಾಯಣದಲ್ಲಿ, ಮೂಲ ರಾಮಾಯಣದಲ್ಲಿ ಇಲ್ಲ, ಅದನ್ನು ಇಲ್ಲಿ ಸೇರಿಸಿದ್ದಾರೆ. ಕೈಕೆಯ ತಂದೆ ಒಂದು ದಿವಸ ಬೇಟೆಯ ಕಾರ್ಯಕ್ಕಾಗಿ ಕಾಡಿಗೆ ಹೋದವನು ಸಾಯಂಕಾಲ ಆಯಿತು ಅಂತ ಪರಿವಾರದ ಜೊತೆಯಲ್ಲಿ ವಾಪಸ್ ಬರ್ತಾ ಇರಬೇಕಾದ್ರೆ, ಇಡೀ ಕಾಡನ್ನು ಆವರಿಸಿಕೊಂಡಿರುವಂತಹ ಒಂದು ಶಿಶುವಿನ ಗೋಳು ದನಿ ಕೇಳಿಸ್ತು. ತನ್ನ ಈ ತೀವ್ರವಾದ ದೊಡ್ಡ ಕೆಲಸದಿಂದ ಹಿಂದಿರುಗುತ್ತಾ ಇದ್ದಂತಹ ಈ ರಾಜನಿಗೆ ಆ ಮಗುವಿನ ರೋಧವನ್ನು ಕೇಳಿ ಕರುಣೆ ಉಕ್ಕಿತು. ಈ ಕರುಣೆ ಹೇಗೆ ಉಕ್ಕಿತು ಅಂದರೆ, ಮುಂದೆ ಒಂದು ದೊಡ್ಡ ಕಾವ್ಯ ಸೌಧ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಮಾಡಿದ ಹಾಗೆ. ಅಂದರೆ ಇದು ಆಗದೇ ಇದ್ದಿದ್ರೆ ಮುಂದೆ ರಾಮಾಯಣವೇ ಇರ್ತಿರಲಿಲ್ಲ ಅನ್ನೋ ಅಂತಹದು ಕವಿಯ ಉದ್ದೇಶ. ಹಾಗೆ ಈ ಧ್ವನಿ ಬಂದ ಕಡೆಗೆ ಹೋಗಿ ನೋಡಿದ್ರೆ ಅಲ್ಲಿ ಒಂದು ದಸ್ಯ ಶಿಶು ಇದೆ. ದಸ್ಯ ಶಿಶು ಅಂದರೆ ತನ್ನ ಜನಾಂಗಕ್ಕೆ ಸೇರದೇ ಇರುವಂತಹ ಅನ್ಯ ಜನಾಂಗದ ಒಂದು ಕೂಸು. ಮೈ ತುಂಬ ಮುಳ್ಳು ತುಂಬಿಕೊಂಡಿದೆ, ಮಣ್ಣು ಮೆತ್ಕೊಂಡಿದೆ, ಆ ಮುಖ ಮಾತ್ರ ವಿಕೃತಿಯಿಂದ ಕೂಡಿದೆ. ವಿಕೃತಿಯೇ ರೂಪು ಪಡೆದ ಹಾಗೆ ಕಾಣಿಸುತ್ತೆ. ತಂದೆ ತಾಯಿಗಳು ಯಾರೋ ಗೊತ್ತಿಲ್ಲ. ಅನಾಥವಾಗಿದ್ದ ಈ ಶಿಶು ನೋಡಿ ಅದನ್ನು ತನ್ನ ಕರುಣೆಯ ಕೈಗಳಲ್ಲಿ ತೆಗೆದುಕೊಂಡು ಈ ರಾಜ ಇರುವೆಯನ್ನು ಒರೆಸಿ, ಮಣ್ಣನ್ನು ಒರೆಸಿ ಸಂತೈಸಿದ. ಮಗು ಸಮಾಧಾನಗೊಂಡಿತು. ಆಗ ಆ ಹೊತ್ತಿಗೆ ರಾತ್ರಿಯಾಗಿದೆ, ಗೂಬೆಯ ಅಪಶಕುನದ ಹುಲಿ ಶಬ್ದ ಇಡೀ ಕಾಡನ್ನು ಆವರಿಸ್ಕೊಂಡಿದೆ. ಆ ಸನ್ನಿವೇಶದಲ್ಲಿ ಅದನ್ನು ತನ್ನ ಊರಿಗೆ ಕರ್ಕೊಂಡು ಬಂದಿದ್ದಾರೆ. ಈ ಶಿಶುವನ್ನು ತನ್ನ ಅರಮನೆಗೆ ಕರ್ಕೊಂಡು ಬಂದಿರೋದು ಹೇಗಿದೆ ಅಂತಂದರೆ, ಬೀದಿಯಲ್ಲಿ ಹೋಗೋ ಮಾರಿನ ಮನೆಗೆ ಕರೆತಂದಾಗಿದೆ. ಮತ್ತು ಮುಂದೆ ಉಂಟಾಗಲಿರುವ ಮಹಾದುಃಖದ ಮಹಾದುಃಖ ಎನ್ನುವ ಒಂದು ಕಾಡುಗಿಚ್ಚಿನ ಕಾರಣವಾಗಿರುವಂತಹ ಒಂದು ಸಣ್ಣ ಕಾರ್ಯದ ಕಿಡಿ ಇದ್ದ ಹಾಗಿದೆ. ಇದು ಕವಿಯ ದೃಷ್ಟಿಯಲ್ಲಿ ವಿಧಿ ವಿಲಾಸ. ಅಂದರೆ ಇದಾಗದೇ ಇದ್ದಿದ್ರೆ ಮುಂದೆ ರಾಮಾಯಣವೇ ಆಗ್ತಾ ಇರಲಿಲ್ಲ. ರಾಮಾಯಣದ ಬೀಜ ಇಲ್ಲಿದೆ.

ತೊಡಗಿದ್ರು. ಆದರೆ ರಾಜ ಇದೆಲ್ಲದಕ್ಕೆ ವಿರುದ್ಧವಾಗಿದ್ದ. ಜನ ಮಾತ್ರ ರಾಜನ ಆಜ್ಞೆಯನ್ನು ಮೀರಿದರು. ಸ್ವಲ್ಪವಾದರೂ ಮನುಷ್ಯರ ಬಗ್ಗೆ ಅಥವಾ ಮನುಷ್ಯರು ಇವಳ ಬಗ್ಗೆ ಪ್ರೀತಿಯನ್ನು ತೋರಿಸಲಿಲ್ಲ. ಇವಳು ಹೇಗೆ ಬೆಳೆದಳು ಅಂದರೆ ಮೃಗದ ಹಾಗೆ, ಸ್ವಲ್ಪವೂ ಯೋಚನೆ ಇಲ್ಲದೆ ಒಂದು ಕಡೆ ಬಿದ್ದುಕೊಂಡು ಅವಳು ಬೆಳೆದಳು. ಜನ ಇವಳಿಗೆ ಮಂಥರೆ ಅನ್ನುವ ಹೆಸರಿನ ಕೆಸರನ್ನು ಎಸೆದರು. ಮಂಥರೆ ಅಂದರೆ ಅಲಸೆ ಅಂತ ಅರ್ಥ, ಸೋಂಬೆ ಅಂತ ಅರ್ಥ, ಸೋಮಾರಿ ಅಂತ ಅರ್ಥ. ಇವಳು ಹೇಗಿದ್ಲು ಅಂತಹ ಅನ್ವರ್ತನಾಮವನ್ನು ಅವಳಿಗೆ ಇಟ್ಟಿದ್ದಾಳೆ. ಎಲ್ಲರೂ ಇವಳನ್ನು ತಿರಸ್ಕಾರದಿಂದ ಕಾಣುವವರೇ. ಇವಳು ಮನಸ್ಸು ಏನಾಗಬೇಕು, ಬೆಳೀತಾ ಬೆಳೀತಾ ಬೆಳೀತಾ ತನ್ನನ್ನು ಯಾವ ಜಗತ್ತು ತಿರಸ್ಕಾರದಿಂದ ನೋಡ್ತೋ ಆ ಜಗತ್ತಿನ ವಿಚಾರವಾಗಿ ತಾನೂ ತಿರಸ್ಕಾರವನ್ನು ಬೆಳೆಸ್ಕೊಂಡ್ಲು, ತನ್ನನ್ನು ದ್ವೇಷಿಸುವವರನ್ನ ಕುರಿತು ತಾನೂ ದ್ವೇಷವನ್ನು ಬೆಳೆಸ್ಕೊಂಡ್ಲು.

0: ಶಶಿಗೆ ಶಶಿಯು ಉದಿಸಿದಂತಾಯ್ತು.
1: ಕಾಲವೆಂಬ ನದಿ ಹರಿತಾ ಇದೆ. ಮಂಥರೆ ಜನಗಳ ನಿಂದೆ ಅದನ್ನೇ ಉಂಡು ಬೆಳೆದ್ಲು. ಆದರೆ ಅವಳ ದೇಹ ಕುಬ್ಜವಾಗಿಯೇ ಇತ್ತು. ಆ ಹೊತ್ತಿಗೆ, ಕುವರಿಯಾಗುವ ಹೊತ್ತಿಗೆ, ಕುಮಾರಿಯಾಗುವ ಹೊತ್ತಿಗೆ ಕೇಕೆಯ ಮಹಾರಾಣಿಗೆ ಒಂದು ಹೆಣ್ಣು ಮಗು ಹುಟ್ಟಿತು, ಅವಳೇ ಕೈಕೆ. ಈ ಮಂಥರೆಯ ಭೀಷಣ ಏಕಾಂತತೆ ಒಂಟಿ ಜೀವನಕ್ಕೆ ಸ್ವಲ್ಪ ಮಟ್ಟಿಗೆ ಪರಿಹಾರ ಒದಗಲಿ ಅಂತ ಕೇಕೆಯ ಮಹಾರಾಜ ಆ ಮಗುವನ್ನು ಆಡಿಸುವ ಕೆಲಸವನ್ನು ಈ ಮಂಥರೆಗೆ ಕೊಟ್ಟ. ಇದು ಮಂಥರೆಗೆ ಒಂದು ದೊಡ್ಡ ವರದಾನವಾಯಿತು. ಹೇಗಾಯಿತು? ಒಂದು ಮೂರ್ನಾಲ್ಕು ಉಪಮೆಗಳ ಮೂಲಕ ಕವಿ ಅದನ್ನು ವರ್ಣಿಸ್ತಾನೆ. ಮಂಥರೆಯ ಬದುಕು ಎನ್ನುವ ಮರಳು ಕಾಡಿನಲ್ಲಿ ಮಳೆ ಬಿದ್ದ ಹಾಗಾಯಿತು. ಮಂಥರೆಯ ಜೀವನ ಎನ್ನುವ ಚಳಿಗಾಲದಲ್ಲಿ ಎಲ್ಲವೂ ಎಲೆ ಉದುರಿ ಬೋಡು ಬೋಡಾಗಿದ್ದ ಮರಕ್ಕೆ ಚೈತ್ರ ಮತ್ತೆ ಬಂದ ಹಾಗಾಯಿತು. ಮಂಥರೆಯ ದೀರ್ಘವಾದ ಬಾಳು ಎನ್ನುವ ರಾತ್ರಿಯಲ್ಲಿ ಚಂದ್ರ ಉದಯಿಸಿದ ಹಾಗೆ ಆಯಿತು. ಹೀಗೆ ಕೈಕೆಯ ಆಗಮನ ಮಂಥರೆಯ ಬದುಕಿನಲ್ಲಿ ಒಂದು ಹೊಸ ಚೈತನ್ಯವನ್ನು ತಂದಿದೆ.

ವಿಕಾರದ ರೂಪವಾಗಿದ್ದ ಈ ಮಂಥರೆಗೆ ಚೆಲುವಿನ ಆಕರವಾಗಿದ್ದ ಕೈಕೇಯಿ ಎನ್ನುವ ಮಗುವನ್ನು ಆಡಿಸುವ ಕೆಲಸ ಒಂದು ರೀತಿ ವರದಾನವಾಯಿತು. ತನಗೆ ಇಲ್ಲದೇ ಇರುವಂತಹ ಚೆಲುವನ್ನು ತಾನು ಆಡಿಸ್ತಾ ಇರೋ ಮಗುವಿನಲ್ಲಿ ಕಂಡು ಅದರೊಳಗೆ ಅವಳು ತೇಲಿದ್ಲು, ಓಲಾಡಿದ್ಲು. ಹೇಗೆ ಅಂದರೆ ಬೆಳ್ಳಗಿರುವ ಹಾಲಿನ ಮಧ್ಯೆ ಕಪ್ಪಗಿರುವ ಇದ್ದಲಿನ ಚೂರು ತೇಲುವ ಹಾಗೆ. ಹಾಗೆಯೇ ಮಂಥರಿಯ ತೊಡೆಯಲ್ಲಿ ಕೈಕೇಯಿ ಎನ್ನುವ ಮಗು ಮೆರೆದಾಡ್ತು. ಹೇಗೆ ಅಂದರೆ ಕೃಷ್ಣ ಸರ್ಪದ ಮಡಿಲಿನಲ್ಲಿ ಅಥವಾ ಕೃಷ್ಣ ಸರ್ಪದ ಹೆಡೆಯಲ್ಲಿ ರತ್ನ ಮಿರುಗುವ ಹಾಗೆ. ಹೀಗೆ ಈ ತಾರತಮ್ಯಗಳಲ್ಲಿ ವಿಕಾರ ಮತ್ತು ಸೌಂದರ್ಯ ಇವುಗಳ ವೈದೃಶ್ಯದಲ್ಲಿಯೇ ಒಂದು ಹೊಸ ಸೌಂದರ್ಯ ಕಾಣಿಸ್ತು. ಹಾಗೆಯೇ ಬೆಳೀತಾ ಬೆಳೀತಾ ಬೆಳೀತಾ ಮಂಥರಿಯ ಹೃದಯದಲ್ಲಿ ಪ್ರೀತಿ ಇತ್ತು. ವಿಕಾರವಾದ ದೇಹದ ಮಧ್ಯೆ ಒಂದು ಸ್ವಲ್ಪ ಪ್ರೀತಿ ಇದೆ, ಆತ್ಮೀಯತೆ ಇದೆ. ಅದಕ್ಕೆ ತೋರ್ಪಡಿಸ್ಕೊಳ್ಳುವಂತಹ ಅವಕಾಶ ಇದುವರೆ ತನಕ ಇರಲಿಲ್ಲ. ಆದರೆ ತಾನು ಆಡಿಸೋ ಮಗು ಕೈಕೇಯಿಯಲ್ಲಿ ಅದನ್ನು ಕಂಡ್ಲು, ತನ್ನ ಪ್ರೀತಿಯನ್ನು ಅದಕ್ಕೆ ಊಡಿದ್ಲು, ತನ್ನ ಸೌಖ್ಯವನ್ನು ಅದಕ್ಕೆ ತುಂಬಿದ್ಲು. ಹೀಗೆ ಈ ಕೈಕೇಯಿ ಚೆಲುವು ಒಲವುಗಳ ಚಿಲುಮೆಯಾಯಿತು. ನಿಧಾನವಾಗಿ ಮುತ್ತುಗಳು ಸೇರಿ ಮುತ್ತಿನ ಹಾರವಾಗುವ ಹಾಗೆ ನಿಧಾನವಾಗಿ ಬಿಡಿಬಿಡಿಯಾಗಿ ಇವಳ ಮನಸ್ಸಲ್ಲಿರುವ ಪ್ರೀತಿ ಸೇರಿ ಸೇರಿ ಸೇರಿ ಕೈಕೇಯಲ್ಲಿ ಅದು ಧಾರೆಯಾಯಿತು. ರಾಜಪುತ್ರಿ ತನಗೆ ಸರ್ವಸ್ವ ಅಂತ ಅನ್ನಿಸ್ಕೊಂಡ್ಳು. ತನಗೆ ಇದುವರೆ ತನಕ ಆಗಿರುವ ಅನ್ಯಾಯ, ಜನ ಮಾಡಿರುವ ಅವಮಾನ ಇವುಗಳನ್ನೆಲ್ಲ ಮರೆತ್ಲು. ಅಷ್ಟೇ ಯಾಕೆ, ತನ್ನನ್ನೇ ತಾನು ಮರೆತ್ಲು. ಕೈಕೇಯಿಯ ಸನ್ನಿಧಿಯಲ್ಲಿ ತನ್ನನ್ನು ತಾನು ಮರೆತ್ಲು. ಕವಿ ಇಲ್ಲಿ ತನ್ನನ್ನು ತಾನೇ ಕೈಕೇಯಿಯೊಳ್ ಸಾಯುಜ್ಯ ಹೊಂದಿ ಅಂತ ಇದ್ದಾನೆ. ಸಾಯುಜ್ಯ ಅನ್ನೋದು ಒಂದು ರೀತಿ ದೇವರನ್ನು ಭಕ್ತ ಸೇರುವ ರೀತಿ, ತನ್ನನ್ನು ತಾನು ಮರೆತು ಹೋಗುವಂತಹ ರೀತಿ, ತನ್ನ ವ್ಯಕ್ತಿತ್ವವನ್ನೇ ಬಿಟ್ಟುಕೊಡುವಂತಹ ರೀತಿ. ಆದ್ದರಿಂದ ಕೈಕೇಯಿಯಲ್ಲಿ ಮಂಥರೆಯ ವ್ಯಕ್ತಿತ್ವ ಸೇರಿ ಹೋಗಿದೆ, ಸಮಾಗಮವಾಗಿದೆ, ಐಕ್ಯವಾಗಿದೆ.

ಹೀಗೆ ಬೆಳೀತಾ ಇದ್ದಾಳೆ. ಆದರೆ ಆಶ್ಚರ್ಯ ಏನು ಅಂದರೆ ಕಾಲ ನಿಲ್ಲುವುದಿಲ್ಲ, ಯಾರೂ ಅದರಿಂದ ಹೊರತಾಗುವುದಿಲ್ಲ. ಹೀಗಾಗಿ ಮಂಥರೆ ತನ್ನ ಬಾಲ್ಯವನ್ನು ಮೀರಿ ಕೌಮಾರಕ್ಕೆ, ಕೌಮಾರ್ಯವನ್ನು ಮೀರಿ ಯೌವನಕ್ಕೆ, ಯೌವನದಿಂದ ದಾಟಿ ಮುಪ್ಪಿಗೆ ಬಂದಿದ್ದಾಳೆ. ಹೀಗೆ ಆಗ್ತಾ ಆಗ್ತಾ ಆಗ್ತಾ ಅವಳ ದೇಹ ಅನೇಕ ಬದಲಾವಣೆಗಳಿಗೆ ಒಳಗಾಗಿದೆ. ತಲೆ ನರದ ಕೂದಲಿಂದ ತುಂಬಿದೆ, ದೇಹ ಸುಕ್ಕುಗಟ್ಟಿದೆ, ಹೊರಮೈ ಹೆಚ್ಚು ಹೆಚ್ಚು ವಿಕಾರವಾಗಿದೆ. ಆದರೆ ಅವಳ ದೇಹದ ವಿಕಾರ ಜಾಸ್ತಿ ಆದ ಹಾಗೆ ಕೈಕೆಯ ಮೇಲಿನ ಅವಳ ಮಮತೆ ನೂರ್ಮಡಿಯಾಗಿದೆ. ಈ ಕೈಕೆ ಕೂಡ ಒಂದು ರೀತಿಯ ಇವಳ ಪ್ರೀತಿಗೆ ಮಾರುಕೊಟ್ಟಿದ್ದಾಳೆ. ಇದುವರೆಗೂ ನರ ತಿರಸ್ಕೃತಿಯಾಗಿದ್ದ ಮಂಥರೆ ಎನ್ನುವ ದಾಸಿಯಲ್ಲಿ ಶೈಶವ ಕೃತಜ್ಞತೆಯ ಪ್ರೀತಿಯಿಂದ ಅವಳನ್ನು ಕಂಡಳು. ಶೈಶವ ಕೃತಜ್ಞತೆ ಅಂದರೆ ಕಣ್ಣು ಬಿಟ್ಟ ಕಾಲದಿಂದಲೂ ಇವಳು ಪ್ರೀತಿಯಿಂದ ನೋಡಿಕೊಂಡಿದ್ದಾಳೆ. ಆ ಕಾರಣದಿಂದ ಸಹಜವಾಗಿ ಉದಿಸಿರುವ ಪ್ರೀತಿ ಅದು. ಬೆಳೀತಾ ಬೆಳೀತಾ ಈ ಕೈಕೆ ಕಾಮನ ಬಾಣ ಮಸೆದ ಹಾಗೆ, ಕಾಮನ ಶೃಂಗಾರ ಶರ ಶರತ್ಕಾಲದ ಲಕ್ಷ್ಮಿಯ ಹಾಗೆ ಹೊಳೆ ಹೊಳೆದು ಬೆಳೆದ್ಲು. ಹೀಗೆ ಮಂಥರೆಯ ವಿಕಾರ ಜಾಸ್ತಿಯಾಗಿದೆ, ಕೈಕೆಯ ಸೌಂದರ್ಯ ವೃದ್ಧಿಸಿದೆ.

ಹೀಗೆ ವಿಕಾರವೇ ಸಾಕಾರವಾದ ಮಂತರೆ ಒಂದು ಕಡೆ, ಸೌಂದರ್ಯವೇ ಮೂರ್ತಿವೆತ್ತ ಆಗಿರುವ ಕೈಕೆ ಇನ್ನೊಂದೆಡೆ ಬೆಳೀತಾ ಇದ್ದಾರೆ. ಆದರೆ ವಿಧಿ ನಿಯಮದ ಪ್ರಕಾರ ಕಾಲ ಸರಿದ ಹಾಗೆ ದಶರಥ ನೃಪ ಈ ಕೈಕೆಯ ಸೌಂದರ್ಯಕ್ಕೆ ಮರಳುಗೊಂಡು ಅವಳನ್ನು ಕೈ ಹಿಡಿದಿದ್ದಾನೆ. ಅವಳನ್ನು ಕೈ ಹಿಡಿದಿರೋದು ವಿಧಿ ನಿಯಮ ಅಂತ ಕವಿ ಕಳೀತಾ ಇದ್ದಾನೆ. ಅಂದರೆ ಈ ಘಟನೆ ನಡೀದೇ ಇದ್ದರೆ ಮುಂದಿನ ರಾಮಾಯಣದ ಯಾವ ಘಟನೆಗಳಿಗೂ ಅವಕಾಶವಾಗ್ತಾ ಇರಲಿಲ್ಲ. ದಶರಥ ಕೈಕೇಯಿನ ಮದುವೆಯಾದ ಮೇಲೆ ಮಂತರೆ ಅವಳ ದಾಸಿಯಾಗಿದ್ದವಳು ಕೈಕೇಯಿ ಜೊತೆಗೆ ಸಾಕೇತ ಅಥವಾ ಅಯೋಧ್ಯೆಗೆ ಬಂದಳು. ರಾಜಧಾನಿಯಲ್ಲಿ ಅವಳ ಜೊತೆಯಲ್ಲಿ ಸೇರೋದು, ಅವಳ ಜೊತೆಯಲ್ಲಿ ರಾಜಧಾನಿಯಲ್ಲಿ ಸೇರ್ತಾ ಇದ್ಲು ಅಥವಾ ಜೀವನ ಮಾಡ್ತಾ ಇದ್ಲು. ವಸ್ತು ಹೋದರೆ, ವ್ಯಕ್ತಿ ಹೋದರೆ, ನೆರಳು ಹೋದ ಹಾಗೆ ಅವಳ ಜೊತೆಯಲ್ಲಿ ಹೋದ್ಲು. ಅದು ರವಿವಂಶದ ಊರಾದರೇನು, ಅಲ್ಲಿ ಬೆಳಗ್ತಾ ಇದ್ದವರು ಸೂರ್ಯವಂಶದ ರಾಜರುಗಳಾಗಿದ್ದರೇನು, ಅಲ್ಲಿರುವ ಜನಗಳಿಗೆ ಯಥಾಪ್ರಕಾರ ಕತ್ತಲೆಯೇ, ಅಲ್ಲೂ ಕೂಡ ಮನುಷ್ಯರ ನಡವಳಿಕೆ ಕೇಕೆಯ ರಾಜ್ಯದಲ್ಲಿ ಇದ್ದ ಹಾಗೆಯೇ. ಮಂತರೆಯನ್ನು ಕಂಡು ಥೂ ಶನಿ ಅಂತ ಎಲ್ಲರೂ ಇವಳ ಮುಖಕ್ಕೆ ಉಗಿದು ಅವಳನ್ನು ದೂರ ಸರಿಸ್ತಾ ಇದ್ಲು. ಹೀಗಾಗಿ ಸಾಕೇತರ ನಗರದಲ್ಲಿಯೂ ಕೂಡ, ಅಯೋಧ್ಯ ನಗರದಲ್ಲೂ ಕೂಡ ಮಂತರಿಗೆ ಸುಖ ಅನ್ನೋದು ಮೊಲದ ಕೋಡಾಯಿತು. ಮೊಲಕ್ಕೆ ಯಾವತ್ತೂ ಕೊಂಬು ಬರೋದಿಲ್ಲ, ಇವಳಿಗೆ ಯಾವತ್ತೂ ಸುಖ ಸಿಕ್ಕೋದಿಲ್ಲ ಅನ್ನುವ ರೀತಿಯಲ್ಲಾಯಿತು. ಹೀಗಾಗಿ ಜನ ಎಲ್ಲ ಇವಳನ್ನು ಕಂಡ್ರೆ ಹುಬ್ಬು ಗಂಟುಕೋತಾ ಇದ್ರು, ಹುಬ್ಬು ಗಂಟಿಕ್ಕಿ ಕೋತಾ ಇದ್ರು. ಮೊಸಳೆಯಂತಹ ಭಯಂಕರವಾದ ವಸ್ತುವನ್ನು ಕಂಡ ಹಾಗೆ ದೂರ ಹೋಗ್ತಾ ಇದ್ರು. ಏನೋ ಅಪಾಯ ಕಾದಿದೆ ಅನ್ನೋ ರೀತಿಯಲ್ಲಿ ಎಲ್ಲರೂ ದೂರ ಸರಿತಾ ಇದ್ರು.

0: ಹೀಗೆ ಇರಬೇಕಾದ್ರೆ ಕಾಲ ಸರಿಯಿತು. ಕೈಕೆ ಗರ್ಭಿಣಿಯಾಗಿ ಭರತನನ್ನು ಹೆತ್ತಲು. ಭರತನ ಜನನ ಮಂಥರಿಗೆ ಮೂರನೆಯ ಕಣ್ಣು ಬಂದ ಹಾಗಾಯಿತು ಅಂತ ಕವಿ ಹೇಳ್ತಾ ಇದ್ದಾರೆ. ಅವಳಿಗೆ ಮೊದಲು ಎರಡು ಕಣ್ಣಿತ್ತು, ಮೂರನೇ ಕಣ್ಣು ಬಂತು. ನಮಗೆ ನೆನಪಿಗೆ ಬರೋದು ಶಿವ, ಶಿವನ ಉರಿಗಣ್ಣು ಅಂದರೆ ಇವಳಿಗೆ ಪ್ರಾಯಶಃ ಭರತನನ್ನು ಮುಂದೆ ಮಾಡಿಕೊಂಡು ಇಡೀ ರವಿವಂಶಕ್ಕೆ ಕಳವಳವನ್ನು ಉಂಟು ಮಾಡುವಂತಹ ಸಾಧ್ಯತೆಯನ್ನು ಈ ಹೋಲಿಕೆಯ ಮೂಲಕವೇ ಕವಿ ಇಲ್ಲಿ ಸೂಚಿಸ್ತಾ ಇದ್ದಾನೆ. ಅವಳ ಜೀವನಕ್ಕೆ ಒಂದು ಹೊಸ ತಳಿರು ಬಂದ ಹಾಗಾಯಿತು, ಹೊಸದಾಗಿ ಚಿಗುರಿದೆ ಹಾಗಾಯಿತು.
1: ಹಾಗಾಗಿ ನಮ್ಮ ಭರತಖಂಡದ ಮೇಲೆ ಮಾಡಿದರೆ ತನ್ನ ಆತ್ಮಕಥೆಯನ್ನು ಹೇಳಿದ, ಆತ್ಮಕಥೆಯನ್ನು ಅಂದರೆ ತನ್ನ ಜೀವನದ ವೃತ್ತಾಂತವನ್ನು ಹೇಳಿದ. ವಾಸ್ತವವಾಗಿ ಆತ್ಮಕ್ಕೆ ಕಥೆ ಇರೋದಿಲ್ಲ. ಆತ್ಮ ಅನ್ನುವುದು ಒಂದು ಯಾವಾಗಲೂ ಸಾಕ್ಷಿ ರೂಪವಾದದ್ದು, ಅದು ಒಂದು ಬದಲಾಗುವುದಿಲ್ಲ. ಏನೂ ಕೆಲಸವನ್ನು ಮಾಡದೇ ಇರುವುದು ಮತ್ತು ಎಲ್ಲಕ್ಕೂ ಕಾರಣವಾಗಿರುವುದು, ಎಲ್ಲದರ ಮೇಲೂ ಒಂದು ರೀತಿಯಲ್ಲಿ ಹತೋಟಿಯನ್ನು ಹೊಂದದೆಯೂ ಹತೋಟಿಯನ್ನು ಇಟ್ಕೊಂಡಿರುವುದು, ಎಲ್ಲವೂ ನಾಶವಾದ ಮೇಲೆ ಕೊನೆಯ ತನಕ ಉಳಿಯುವಂಥದ್ದೇ ಆತ್ಮ ಅನ್ನುವುದು ಔಪನಿಷತ್ತಿಕ ತತ್ವ. ಉಪನಿಷತ್ತುಗಳಲ್ಲಿ ಇದನ್ನು ಹೇಳಿರೋದು ಕುವೆಂಪುಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಈ ಅರ್ಥದಲ್ಲಿ ಅವರ ಆತ್ಮಕಥೆ ಅಂದರೆ ತಮ್ಮ ಜೀವನದ ಕಥೆ, ಆತ್ಮವೃತ್ತಾಂತ, ಸ್ವವೃತ್ತಾಂತ ಅದನ್ನು ಹೇಳ್ತಾ ಇದ್ದಾರೆ. ಅಂದರೆ ಕಥೆಯನ್ನು ಪೂರ್ತಿ ಹೇಳಿದ್ರು, ಹೇಳಿಬಿಟ್ಟು ಆ ಕಬ್ಬಿಲಗೆ ಬಗೆ ಕರಗುವಂತೆ, ಆ ಬೇಟೆಗಾರನಿಗೆ ಬೇಡನಿಗೆ ಕರಗುವಂತೆ ಬೋಧಂಗೈದು ಅವನಿಗೆ ಅದನ್ನು ಬೋಧಿಸಿದರು, ತಿಳುವಳಿಕೆ ಹೇಳಿದ್ರು. ಕೃಪೆದೋರುತ ಆತಂಗೆ ಅಹಿಂಸಾ ರುಚಿಯನಿತ್ತು. ಇದು ಋಷಿಗಳ ಸ್ವಭಾವ. ಅವರು ಅತ್ಯಂತ ಕ್ರೌರ್ಯದ ಸಂದರ್ಭದಲ್ಲೂ ವಿಚಲಿತರಾಗದೆ ಆ ಮನುಷ್ಯನ ಮನಸ್ಸಿನಲ್ಲಿ ಯಾಕೆ ಆ ಕ್ರೌರ್ಯ ಬಂತು, ಯಾಕೆ ಅವನಿಗೆ ಹಿಂಸಾರತಿ ಮಾಡ್ತಾ ಇದ್ದಾನೆ. ಇನ್ನೊಂದು ರೀತಿಯಲ್ಲಿ ಇವರು ಗಾಂಧಿ ಯುಗದ ಜನ ಮನುಷ್ಯರು. ಇವರು ಗಾಂಧಿಯವರ ಕಾಲದಲ್ಲಿ, ಮಹಾತ್ಮ ಗಾಂಧಿಯವರ ಕಾಲದಲ್ಲಿ ಅಹಿಂಸೆ ಅನ್ನೋದು ಬಹಳ ದೊಡ್ಡ ತತ್ವ. ಇವರು ಗಾಂಧೀಜಿಯವರ ವಿಚಾರವನ್ನು ತುಂಬ ಮನಸ್ಸಿಗೆ ತೆಗೆದುಕೊಂಡಿದ್ದವರು, ಅರವಿಂದರ ವಿಚಾರವನ್ನು ಮನಸ್ಸಿಗೆ ತೆಗೆದುಕೊಂಡಿದ್ದವರು, ಗಾಂಧೀಜಿಯವರ ಅನುಯಾಯಿಗಳಾದಂಥ ವಿನೋಬಾ ಅವರ ಸರ್ವೋದಯ ತತ್ವವನ್ನು ತೆಗೆದುಕೊಂಡಿದ್ದವರು. ಇದೆಲ್ಲವೂ ಮೇಳೈಸಿರುವಂಥ ಕಾವ್ಯ ಶ್ರೀ ರಾಮಾಯಣ ದರ್ಶನಂ. ಅದೇ ರಾಮಾಯಣ ದರ್ಶನಂನ ದರ್ಶನ, ಗಾಂಧಿ ದರ್ಶನ, ವಿನೋಬಾ ಚಿಂತನೆ ಮತ್ತು ಅರವಿಂದರ ಪೂರ್ಣಯೋಗ, ಈ ಮೂರು ಸಮ್ಮಿಳಿತವಾಗಿ ತ್ರಿವೇಣಿ ತ್ರಿಕೂಟ ಸಂಗಮವಾಗಿ ರಾಮಾಯಣ ದರ್ಶನವಾಗಿದೆ. ಅದು ಏನಂದರೆ, ಯಾರು ತಪ್ಪು ಮಾಡಿದಾರೋ ಅವರನ್ನು ಶಿಕ್ಷಿಸದೆ ಅವರ ತಪ್ಪನ್ನು ತಿದ್ದಿ ಅವರನ್ನು ಉನ್ನತ ದಾರಿಗೆ, ಉತ್ತಮ ದಾರಿಗೆ ಕರ್ಕೊಂಬರಬೇಕು. ಇದೇ ಸಂದರ್ಭ ಬಹಳ ಮುಂದೆ ಸೀತೆಯು ರಾವಣನನ್ನು ಯಾವ ರೀತಿ ನೋಡ್ತಾಳೆ ಅನ್ನುವುದು ಬಹಳ ಮುಂದೆ ಇದೇ ಮಹಾಕಾವ್ಯದಲ್ಲಿ ಬರ್ತದೆ. ಒಟ್ಟಿನಲ್ಲಿ ಕೃಪೆ ತೋರಿಸಿದ್ರು. ಭವಭೂತಿ ಹೇಳುವಂತೆ ಉತ್ತರರಾಮಚರಿತ್ತಿನಲ್ಲಿ, ರಸವೇಂದ್ರ ಜಗತ್ತಿನಲ್ಲಿ ಕರುಣರಸ ಒಂದೇ, ಅದೇ ಪ್ರಧಾನವಾದ ರಸ. ಭೋಜ ಇತ್ಯಾದಿ ಕವಿಗಳು ಶೃಂಗಾರವೇ ಮಹಾರಸ, ಮುಖ್ಯವಾದ ರಸ ಅಂತ ಹೇಳಿದ್ರೆ ಇವನು ಹೇಳ್ದ ಭವಭೂತಿ, ಕರುಣೆಯೇ ಜಗತ್ತಿನಲ್ಲಿ ಬಹಳ ಮುಖ್ಯ ರಸ ಅಂತ. ಆ ಕರುಣಾ ಜಲವನ್ನು, ಆ ಕರುಣಾ ರಸವನ್ನು ಅವರು ಈ ಕೊಲೆ ಮಾಡಿದಂಥ ಬೇಟೆಗಾರನಿಗೆ ಅದರ ರುಚಿಯನ್ನು ತೋರಿಸ್ತಾ ಇದ್ದಾರೆ.

ಬುದ್ಧನು ಬುದ್ಧನಾಗುವುದಕ್ಕಿಂತ ಮೊದಲು ಆತ ಗೌತಮ ಸಿದ್ಧಾರ್ಥನಾಗಿದ್ದಾಗ ತನ್ನ ಅರಮನೆಯಲ್ಲಿ ಅವನ ದಾಯಾದಿ ಇನ್ನೊಬ್ಬ ಮಿತ್ರ ನಂಟ ಇದೇ ರೀತಿ ಪಶುಪಕ್ಷಿಗಳನ್ನು ದುಃಖಿಸ್ತಾ ಇರ್ತಾನೆ, ದುಃಖಕ್ಕೆ ಒಳಗಾಗುವಂತೆ ಮಾಡ್ತಿರ್ತಾನೆ. ಒಂದು ಪಕ್ಷಿ ಹೀಗೆ ಬಾಣಕ್ಕೆ ತುತ್ತಾದಾಗ ಆ ಬುದ್ಧನಾಗುವ ವ್ಯಕ್ತಿ ಅದನ್ನು ಕಾಪಾಡಿ ಅದರ ಮೈ ಸವರಿ ಅದಕ್ಕೆ ಮತ್ತೆ ಜೀವನವನ್ನು ಕೊಟ್ಟ ಅನ್ನುವ ಭಾಗ ಬೌದ್ಧದಲ್ಲಿ ಬರ್ತದೆ, ಬೌದ್ಧ ಸಾಹಿತ್ಯದಲ್ಲಿ ಅದು ನೆನಪಾಗುತ್ತೆ. ಇಲ್ಲಿ ಆ ಕ್ರೌಂಚ ಪಕ್ಷಿಯಲ್ಲಿ ಗಂಡು ಪಕ್ಷಿ ಏನು ಬಾಣವನ್ನು ಚುಚ್ಚಿಸಿಕೊಂಡು ಅದು ದುಃಖದಿಂದ ಉರುಳಾಡ್ತಿತ್ತು ನರಳಾಡ್ತಿತ್ತು, ಅದರ ಮೈಯ ಬಾಣವನ್ನು ಬಿಡಿಸಿ ವಾಲ್ಮೀಕಿ ಪ್ರಾಣಮಂ ಬರಿಸಿ, ಅದೀಗಾಗಲೇ ಅದಕ್ಕೆ ಪ್ರಾಣ ಹೊರಟೋಗಿದೆ ಅಂದರೆ ಅದಿನ್ನು ಪ್ರಾಣಿಯಾಗಿಲ್ಲ, ಯಾವುದಕ್ಕೆ ಪ್ರಾಣವಿದೆಯೋ ಅದು ಪ್ರಾಣಿ, ಅದೀಗ ಪ್ರಾಣವಿಲ್ಲದ ನಿತ್ರಾಣಿ ಅದು, ಅದಕ್ಕೆ ಆ ಪ್ರಾಣವನ್ನು ಬರಿಸಿ ಅದಕ್ಕೆ ನೋಡಿ ಹೇಗೆ ಚಮತ್ಕಾರ ಮಾಡ್ತಾರೆ, ಸಂಜೀವ ಜೀವನದಿಂದೆ ಅದಕ್ಕೆ ಜೀವನವನ್ನು ಕೊಡುವುದನ್ನು ಜೀವನ ಕೊಟ್ಟರು. ಅಂದ್ರೇನು ನೀರು ಜೀವನ ಅಂದರೆ ಆವಾಗಲೇ ಪ್ರಸ್ತಾಪಿಸಿದಂತೆ ಜೀವನವೆಂದರೆ ನೀರು, ಆ ಜೀವನವನ್ನು ನೀರನ್ನು ಅದರ ಮೈ ಮೇಲೆ ಹಾಕಿ ಅದನ್ನು ಜಲಸಂಪ್ರೋಕ್ಷಣೆಯಿಂದ ಅದನ್ನು ಬದುಕಿಸಿ ತವಿಸಿ ಅದಕ್ಕೆ ಸಮಾಧಾನವನ್ನು ಹೇಳಿ ಸಂತೈಸಿ ಪೆಣ್ವಕ್ಕಿಯೊಡಲುರಿಯನು ಆ ವಾಲ್ಮೀಕಿ. ಹೆಣ್ಣು ಪಕ್ಷಿ ವಿಯೋಗದಿಂದ ಏನು ದುಃಖಿಸ್ತಾ ಇತ್ತು ಆ ವಿಯೋಗ ಹೋಗಬೇಕಾದ್ರೆ ಗಂಡು ಪಕ್ಷಿ ಬದುಕಬೇಕು, ಆ ಒಡೆದಿರುವ ಕುಟುಂಬ ಹಾಳಾದ ಕುಟುಂಬ ಒಂದಾಗಬೇಕು. ಇವತ್ತಿನ ಭಾರತದ ಜಗತ್ತಿನ ಬಹಳ ದೊಡ್ಡ ಸಮಸ್ಯೆ ಎಂದರೆ ಕುಟುಂಬಗಳ ವಿಘಟನೆ, ಕುಟುಂಬಗಳ ನಾಶ, ಗಂಡು ಹೆಣ್ಣಿನ ನಡುವೆ ವೈಮರಸ್ಯ, ದಾಂಪತ್ಯ ವಿಚ್ಛೇದನ, ಘಟಸ್ಫೋಟ. ಈ ಸ್ಫೋಟ ತಪ್ಪಿಸಬೇಕಾದ್ರೆ ಜೀವನ ಒಂದಾಗಬೇಕು. 21ನೇ ಶತಮಾನಕ್ಕೆ ಈ ಮಹಾಕವಿ ಕೊಡುತ್ತಿರುವ ಸಂದೇಶವೇನೆಂದರೆ ಗಂಡು ಹೆಣ್ಣುಗಳು ಒಟ್ಟಿಗೆ ಬದುಕಬೇಕು, ಸಾಮರಸ್ಯದಿಂದ ಬದುಕಬೇಕು. ಅದಕ್ಕೆ ಸತ್ತಿರುವವರು ಬದುಕಬೇಕಲ್ವಾ, ಆ ಬದುಕುವುದಕ್ಕೆ ಆತ ಜೀವನವನ್ನು ನೀರನ್ನು ಕೊಡ್ತಾ ಇದ್ದಾರೆ. ನೀರನ್ನು ಹಾಕಿದ್ರು ಪೆಣ್ವಕ್ಕಿ ಒಡಲ ಉರಿಯನು ಆ ವಾಲ್ಮೀಕಿ ತಣಿಸಿ ತಮಸೆಯಿಂದ ಅಂದರೆ ತಮಸಾ ನದಿ ದಡದಿಂದ ಅವ್ರು ಹೋಗಿದ್ದು ತಾವು ನೀರಿನಲ್ಲಿ ಮುಳುಗು ಸ್ನಾನ ಮಾಡೋಕ್ಕೆ, ಈಗ ಈ ಸಾಯುತ್ತಿದ್ದ ಪಕ್ಷಿಗೆ ನೀರು ಹಾಕಿ ಅದನ್ನು ಬದುಕಿಸಿದ್ರು. ಎಷ್ಟು ಚೆನ್ನಾಗಿದೆ ನೋಡಿ ನೀರಿನ ಒಂದು ಬಳಕೆ ಇಡೀ ಈ ಸಂದರ್ಭದಲ್ಲಿ. ತನ್ನ ಎಲೆವನೆಗೆ ತನ್ನ ಪರ್ಣಕುಟಿ ಅನ್ನುವ ಮಾತನ್ನ ಕುವೆಂಪು ಎಲೆವನೆ ಎಲೆಯ ಮನೆ ಅಂತ ಮಾಡ್ಕೊಂಡಿದ್ದಾರೆ. ಮರಳ್ದು ವಾಪಸ್ ಬಂದು ಮರಳಿ ಬಂದು ಧ್ಯಾನದೊಳ್ ಮುಳುಗಿರಲ್ಲ, ಅವರು ಧ್ಯಾನಕ್ಕೆ ಕೂತ್ಕೊಂಡ್ರು. ಧ್ಯಾನಕ್ಕೆ ಅಂದರೆ ಅವರು ತಮ್ಮ ಕಾವ್ಯ ಸಾಧನೆಗೆ ಕೂತ್ಕೊಂಡ್ರು.

ಶ್ರೀ ರಾಮಾಯಣ ದರ್ಶನಂ ವಾಚನ ಮತ್ತು ವ್ಯಾಖ್ಯಾನ ಕುರಿತ ವಿಶೇಷ ಕಾರ್ಯಕ್ರಮ. ಇದರ ಮುಂದುವರೆದ ಭಾಗ ಮುಂದಿನ ರವಿವಾರ ಮಧ್ಯಾಹ್ನ 1 ಗಂಟೆಗೆ ಪ್ರಸಾರವಾಗಲಿದೆ. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998

0: ಎಲ್ಲರಿಗೂ ನಮಸ್ಕಾರ. ಭಾವಸಂಗಮ ಕಾರ್ಯಕ್ರಮಕ್ಕೆ ತಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ಅನುಪಮ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಎಂತಹ ಸುಮಧುರವಾದ ಹಾಡಲ್ವಾ. ಕನ್ನಡದ ಬಗ್ಗೆ ಬರೆದಿದ್ದಾರೆ ಹೇಳಿ, ಕುವೆಂಪು ವೆಂಕಟಪ್ಪ ಪುಟ್ಟಪ್ಪ, ಅಂದ್ರೆ ನಮ್ಮ ಕುವೆಂಪು ಅವರು. ಈಗ ನಾವು ಭಾವಗೀತೆಗಳನ್ನ ಕೇಳ್ತಾ ಕೇಳ್ತಾ ವಾವ್, ಎಂತಹ ಸುಮಧುರವಾದ ಗೀತೆ ಅಲ್ವಾ ಅನ್ಕೋತೀವಿ. ಹಾಗಿದ್ರೆ ಈ ಗೀತೆಗಳನ್ನ ಬರೆದವರಾರು, ಯಾವ ಕವಿ ಈ ಗೀತೆಯನ್ನ ರಚನೆ ಮಾಡಿದ್ರು ಅನ್ನೋದ್ರ ಬಗ್ಗೆ
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
3: One Life, Ambika Infra Build and Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project, it represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here and your place in it is waiting. Don't miss the opportunity to own a home in the city's most talked about address where care meets comfort. Call us today at 776047729 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town.
4: वेणुधुनी 90.4 FM KLE कनसु पे आप ट्यून है और अभी हम सुनेंगे ऑल इंडिया रेडियो के सहयोग से प्रस्तुत होने वाले न्यूज़.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831247139, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu.
3: Seasons change, but your brilliance is timeless. P&G brings you the exclusive change of season offer.
4: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
3: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th Cross, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ.
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. Hurry, visit to Messrs. Purushottam Narayan Gadgil, Seraph and Jewelers today. Terms and conditions apply.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: KLE ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026 आणि 27 साठी प्रवेश प्रक्रिया सुरू झाली आहे. एअरपोर्ट रोड, बसवनकुर्ची, बेळगाव येथे अत्याधुनिक सुविधांनी सुसज्ज नव्या कॅम्पस मध्ये महाविद्यालय स्थलांतरित झाले आहे. उपलब्ध अभ्यासक्रम असा आहे बी फार्म, फार्म डी, एम फार्म, PhD. फार्मसी क्षेत्रात उच्च शिक्षण घेण्यासाठी सुवर्ण संधी. महाविद्यालयाची प्रमुख वैशिष्ट्ये 100 अधिक वर्षाची शैक्षणिक परंपरा आणि अनुभव, जगभरातील 3000 अधिक माजी विद्यार्थ्यांचे भक्कम नेटवर्क, बेळगाव विमानतळ रस्त्यावरील सुसज्ज आणि अत्याधुनिक नवा कॅम्पस, परिणामाधारित शिक्षण पद्धती, प्रगत डिजिटल लर्निंग इकोसिस्टम, जागतिक दर्जाचे ग्रंथालय आणि माहिती केंद्र, आधुनिक प्रयोगशाळा व प्रात्यक्षिक प्रशिक्षण सुविधा, आधुनिक वसतिगृहे आणि क्रीडा सुविधा सुद्धा. NAC A+ ग्रेड आणि NIRF क्रमवारी प्राप्त प्रतिष्ठित संस्थेत गुणवत्तापूर्ण शिक्षण आणि उत्तम रोजगार संधींना प्राधान्य. अधिक माहितीसाठी संपर्क करा 0831-2471-399 आणि 9740639702. वेबसाइट आहे www.kleparm.edu.
0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
2: KLE Technological University, Belagavi. Admissions open for 2026-27. Dr. M.S. Sheshgiri Campus, Belagavi. KCET code E036. More than 500 placement offers were received in 2025-26. Students secured a highest annual package of up to 16 lakh per annum. The university has 150-plus experienced faculty members and 50-plus doctoral degree holders. Well-equipped learning factory, tinkering lab and Wi-Fi-enabled hostel facilities are available. UG courses, biomedical engineering, chemical engineering, civil engineering, computer science and engineering, AI, electronics and communication engineering, electrical and electronics engineering, mechanical engineering, BCA, PG courses, MCA, MBA and M.Tech in structural engineering, civil. 60 plus companies including Infosys, Juniper Networks, HPE, Federal Bank and Bosch visit the campus for recruitment. For more information, call 0831-244-0322 or visit www.kletech.ac.in.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ, 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-24-71-399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu. ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ, KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500+ ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150+ ಅನುಭವಿ ಶಿಕ್ಷಕರು ಹಾಗೂ 50+ ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831-244-0322 ಅಥವಾ www.kletech.ac.in ಗೆ ಭೇಟಿ ನೀಡಿ.

ಎಲ್ಲರಿಗೂ ನಮಸ್ಕಾರ. ಭಾವಸಂಗಮ ಕಾರ್ಯಕ್ರಮಕ್ಕೆ ತಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ಅನುಪಮ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಎಂತಹ ಸುಮಧುರವಾದ ಹಾಡಲ್ವಾ ಕನ್ನಡದ ಬಗ್ಗೆ. ಬರೆದಿದ್ದಾರೆ ಹೇಳಿ ಕುವೆಂಪು ವೆಂಕಟಪ್ಪ ಪುಟ್ಟಪ್ಪ, ಅಂದ್ರೆ ನಮ್ಮ ಕುವೆಂಪು ಅವರು. ಈಗ ನಾವು ಭಾವಗೀತೆಗಳನ್ನ ಕೇಳ್ತಾ ಕೇಳ್ತಾ ವಾವ್, ಎಂತಹ ಸುಮಧುರವಾದ ಗೀತೆ ಅಲ್ವಾ ಅನ್ಕೋತೀವಿ. ಹಾಗಿದ್ರೆ ಈ ಗೀತೆಗಳನ್ನ ಬರೆದವರಾರು, ಯಾವ ಕವಿ ಈ ಗೀತೆಯನ್ನ ರಚನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ತಕ್ಕ ಮಟ್ಟಿಗೆ ಮಾಹಿತಿಯನ್ನು ನೀಡುವ ಪುಟ್ಟ ಪ್ರಯತ್ನ ನಮ್ಮದಾಗಿದೆ. ಈಗಾಗಲೇ ನಿಮಗೆ ಗೊತ್ತಾಗಿರ್ಬೇಕು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನ್ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು ಅವ್ರ ಬಗ್ಗೆ ಮಾತಾಡ್ತೀನಿ ವಾಪಸ್ ಬಂದ ಮೇಲೆ. ಈಗ ಕೇಳಿ ಈ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ, ನರ್ತಿಸು ತಾಯಿ ನರ್ತಿಸು.

ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು. ಮಾತಾಡ್ತಾ ಇದ್ದೆ ಕುವೆಂಪು ಅವರ ಬಗ್ಗೆ. ಕುವೆಂಪು ಅವರು ಜನಿಸಿದ್ದು 1904 ಡಿಸೆಂಬರ್ 29 ಇವತ್ತಿನ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೊಡುಗೆ ಎಂಬ ಗ್ರಾಮದಲ್ಲಿ.

ಹಾಗಾದ್ರೆ ಅವರ ಹೆಸರಲ್ಲಿ ಕುಪ್ಪಳ್ಳಿ ಅಂತ ಇದೆಯಲ್ಲ, ಅದೇನು ಅಂತ? ಅದು ಅವರ ತಂದೆ ಮನೆ. ಕುವೆಂಪು ಅವರ ತಂದೆಯ ಹೆಸರು ವೆಂಕಟಗೌಡರು, ತಾಯಿ ಸೀತಮ್ಮ. ಕುಪ್ಪಳ್ಳಿ ಅನ್ನೋದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಒಂದು ಪುಟ್ಟ ಗ್ರಾಮ. ಈಗ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳ್ಬನ್ನಿ. ವಾಪಸ್ ಬಂದ ಮೇಲೆ

ಮತ್ತೆ ಪ್ರೀತಿಯ ಸ್ವಾಗತ. ಮಾತಾಡ್ತಾ ಇದ್ದೆ ಜಗದ ಕವಿ, ಯುಗದ ಕವಿ ಕುವೆಂಪು ಅವರ ಬಗ್ಗೆ. ಅವರು ಕನ್ನಡ ಸಾಹಿತ್ಯದ ಅಗಸದಲ್ಲಿ ಒಂದು ಧ್ರುವ ತಾರೆ. ಅವರು ಕನ್ನಡಕ್ಕೆ ಸಲ್ಲಿಸಿದ ಸೇವೆ ಅವಿಸ್ಮರಣೀಯ. ಇಂತಹ ಯುಗದ ಕವಿಯ ಬಗ್ಗೆ ಮಾತು ಒಂದೇ ಸಂಚಿಕೆಯಲ್ಲಿ ಮುಗಿಯೋಕೆ ಸಾಧ್ಯನೇ ಇಲ್ಲ.

ಹಾಗಿದ್ರೆ ಮುಂದಿನ ಸಂಚಿಕೆಯಲ್ಲಿ ಮಾತನ್ನ ಮುಂದುವರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಬಂತು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904 ಕರೆ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು ಆರೋಗ್ಯ ದರ್ಶನ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮಾ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಇಂಟರ್ನೆಟ್ ವ್ಯಸನದಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ ಬೆಳಗಾವಿಯ ಮನೋರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ
0: ಮೇಡಮ್. ಈಗ ಮಕ್ಕಳಲ್ಲಿ ಏನಾದರೂ ಇಂಟರ್ನೆಟ್ ಒಂದು ವ್ಯಸನ ಕಂಡು ಬಂದರೆ ಪಾಲಕರು ಸಾಕಷ್ಟು ಮುತುವರ್ಜಿಯನ್ನ ವಹಿಸಿ ಅವರನ್ನ ಆ ವ್ಯಸನದಿಂದ ಹೊರತರೋದಕ್ಕೆ ಪ್ರಯತ್ನಿಸ್ತಾರೆ. ಆದರೆ ಆ ತಂದೆ ತಾಯಿಗಳೇ ಇಂಟರ್ನೆಟ್ ವ್ಯಸನಕ್ಕೆ ಒಂದು ವ್ಯಸನಿಗಳಾದ್ರೆ ಅನ್ನುವ ಒಂದು ಪ್ರಶ್ನೆ ಬರುತ್ತೆ. ಆ ಒಂದು ಪ್ರಶ್ನೆಯನ್ನ ಚರ್ಚೆ ಮಾಡುವುದಕ್ಕಿಂತ ಮುಂಚೆ ಮುಖ್ಯವಾಗಿ ಇಂಟರ್ನೆಟ್ ಆಸಕ್ತಿ ಅಂದ್ರೇನು, ಅದನ್ನ ತಾವೊಬ್ಬ ಸೈಕ್ಯಾಟ್ರಿಕ್ ಆಗಿ ಯಾವ ರೀತಿ ವಿವರಿಸ್ತೀರಾ?
1: ಈಗ ನಾವು ಸಮಾಜವನ್ನ ಗಮನಿಸ್ಲಿಕ್ಕೆ ಹೋದ್ರೆ, ಈಗ ಕಳೆದ ಒಂದು 20-30 ವರ್ಷಗಳ ಹಿಂದೆ ನಾವೆಲ್ಲ ಸಣ್ಣವರಿರುವಾಗ ಪ್ರಾಬಬ್ಲಿ ಈ ಇಂಟರ್ನೆಟ್ ಅನ್ನೋದು ಇರಲಿಲ್ಲ. ಎಲ್ಲೋ ಒಂದು ಕಂಪ್ಯೂಟರ್ ಇರ್ತಿತ್ತು, ಅದು ಒಂದು ಸೈಬರ್ ಕೆಫೆಗೆ ಹೋಗಿ ಎಲ್ಲೋ ನಾವು ಬಳಕೆ ಮಾಡಬೇಕಾಗ್ತಿತ್ತು. ಫೋನ್ ಅಂತೂ ನಮಗೆ ಬರೀ ಲ್ಯಾಂಡ್ಲೈನ್ ಫೋನ್ಗಳು ಮಾತ್ರ ಕೈಗೆಡಕ್ತಾ ಇದ್ವು ಅವಾಗ. ಅದನ್ನ ಬಿಟ್ಟು ಈ ಕಳೆದ ಒಂದು 5-10 ವರ್ಷಗಳಲ್ಲಿ ನಾವು ಗಮನಿಸ್ಲಿಕ್ಕೆ ಹೋದ್ರೆ ಈ ಫೋನ್ ಅನ್ನೋದರ ಬಳಕೆ ಎಷ್ಟು ಜಾಸ್ತಿ ಆಗಿದೆ, ಹಾಗೆ ಯಾಕೆ ಅದು ಜಾಸ್ತಿ ಆಯ್ತು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಮಕ್ಕಳಲ್ಲ ಅಷ್ಟೇ ಅಲ್ಲ, ದೊಡ್ಡವರು ಇರ್ಬೋದು. ಈಗ ನಾವು ಸಹಜವಾಗಿ ಗಮನಿಸಕ್ ಹೋದ್ರೆ, ನೀವೊಂದು ಬಸ್ ಸ್ಟ್ಯಾಂಡಿಗೆ ಹೋಗ್ರಿ, ರೈಲ್ವೆ ಸ್ಟೇಷನ್ಗೆ ಹೋಗ್ರಿ, ಇಲ್ಲ ಆಸ್ಪತ್ರೆಯಲ್ಲಿ ನಮ್ದು ವೇಟಿಂಗ್ ಪೀರಿಯಡ್ ಅಲ್ಲಿ ಯಾರು ಪೇಷಂಟ್ಸ್ ಅಲ್ಲಿ ವೇಟ್ ಮಾಡ್ತಿದ್ದಾರೆ ನೋಡಿದ್ರೆ, ಎಲ್ಲರ ತಲೆನೂ ಒಂದು ಅಂದ್ರೆ ಕೆಳಗಡೆ ಬಗ್ಗಿರುತ್ತೆ, ಎಲ್ರು ಕೂಡ ಒಂದು ತಲೆ ಬಗ್ಗಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಕೆಳಗಡೆ ಒಂದು ಫೋನ್ ಅನ್ನೋದು ಕೆಲಸ ಮಾಡ್ತಾ ಇದೆ ಅನ್ನೋದೇ ಅರ್ಥ. ಸೊ ಯಾಕೆ ಹೀಗಾಯ್ತು? ಈಗ ಒಂದು ಎಲ್ರೂ ಕೂಡ ಪ್ರಪಂಚದಲ್ಲಿ ಫಸ್ಟಿಗೆ ಕ್ಯೂರಿಯಾಸಿಟಿ ಅನ್ನೋದ್ರಿಂದ ಬಳಕೆ ಅನ್ನೋದನ್ನ ಪ್ರಾರಂಭ ಮಾಡಿದ್ರು. ಆದ್ರೆ ಆ ಕ್ಯೂರಿಯಾಸಿಟಿ ಅನ್ನೋದು ಕೂಡ ನಮ್ಗೆ ಕೈಗೆಟಕುವ ದರಕ್ಕೆ ಸಿಗಕ್ಕೆ ಪ್ರಾರಂಭ ಆದಾಗ ಏನಾಯ್ತು, ಪ್ರತಿಯೊಂದು ಮನೆಯಲ್ಲಿ ಒಂದು 4 ಜನ ಇದ್ದಾರೆ ಅಂತ ಹೇಳಿದ್ರೆ 4 ಜನರಿಗೆ ಸಪರೇಟ್ ಸಪರೇಟ್ ಮೊಬೈಲ್ ಫೋನ್ ಅನ್ನೋ ಪರಿಸ್ಥಿತಿನೂ ಬಂದ್ಬಿಡ್ತು. ಸೊ ಅಲ್ಲಿ ಏನಾಗ್ಬಿಡುತ್ತೆ, ಪ್ರತಿಯೊಬ್ರು ಕೂಡ ತಮ್ಮ ಫೋನ್ ತಮ್ಗೆ ಮಾತ್ರ ಸೀಮಿತವಾಗಿರ್ಬೇಕು, ಅದನ್ನ ಬೇರೆಯವರು ಮುಟ್ಟೋ ಹಂಗಿಲ್ಲ. ಅದರಲ್ಲಿ ಏನೋ ತಮ್ಮ ದೈನಂದಿನ ದಿನಕ್ಕೆ ಸಂಬಂಧಪಟ್ಟಾಗೆ ಏನು ವಿಚಾರ ಇರ್ಬೋದು, ಆ ಚಾಟ್ ಇರ್ಬೋದು, ಆ ಮೆಸೇಜ್ ಇರ್ಬೋದು, ಅದು ಇನ್ನೊಬ್ರು ನೋಡೋ ಹಂಗಿಲ್ಲ. ಹಿಂಗೆ ಸ್ವಲ್ಪ ಆ ಗೌಪ್ಯತೆ ಅನ್ನೋದನ್ನ ಕಾಪಾಡಬೇಕು ಅಂತ ಹೇಳಿ ಬಂದಾಗ ಹೆಚ್ಚಾಗಿ ಏನಾಗ್ಬಿಡುತ್ತೆ, ಒಬ್ರು ಇನ್ನೊಬ್ರು ಫೋನ್ ಮುಟ್ಟೋ ಪರಿಸ್ಥಿತಿನೂ ಇಲ್ಲ ಮನೆಯಲ್ಲಿ, ಆ ಲೆವೆಲಿಗೆ ಬರುತ್ತೆ. ಈಗ ಇದು ಚಟ ಆಗಿ ಯಾವಾಗ ಪರಿಣಾಮ ಬೀರುತ್ತೆ ಅಂತ ಹೇಳಿ ನಾವು ನೋಡ್ಲಿಕ್ಕೆ ಹೋದಾಗ ನಾವೇನ್ ಹೇಳ್ತೀವಿ, ಒಂದು ಇಂಟರ್ನೆಟ್ ಬಳಕೆಯೇ ಜೀವನದ ಕೇಂದ್ರ ಬಿಂದು ಆಗೋದು. ಅಂದ್ರೆ ನನಗೆ ಮನೆಯಲ್ಲಿ 16 ಕೆಲಸಗಳಿರ್ತವೆ, ಆದ್ರೆ ಆ 16 ಕೆಲಸಗಳನ್ನ ನಾನು ನೆಗ್ಲೆಕ್ಟ್ ಮಾಡಿ ಕೂಡ ನಾನು ಇಂಟರ್ನೆಟ್ ಅನ್ನ ಬಳಸೋದ್ರಲ್ಲೇ ಮಗ್ನಳಾಗಿರ್ತೀನಿ ಅಂತ ಹೇಳಿದ್ರೆ ಅದು ಎಲ್ಲೋ ಒಂಥರ ಅಲಾರ್ಮಿಂಗ್ ಸೈನ್ ಅಂತ ಹೇಳ್ತೀವಿ. ಒಂದೇ ವಿಚಾರ. ಇನ್ನೊಂದು, ಇಂಟರ್ನೆಟ್ ಅನ್ನ ಬಳಸುವಂತಹ ಸಮಯ ಅಂದ್ರೆ ಮಿತಿ ಮೀರಿ ಹೋಗ್ತಾ ಇರುತ್ತೆ, ಆದ್ರೂ ನಮ್ಗದು ಗಮನಕ್ಕೆ ಬರೋದಿಲ್ಲ. ಮೇ ಬಿ ನಾನು ಏನೋ ಒಂದು 10 ನಿಮಿಷ ಫೋನ್ ಏನು ಬಳಕೆ ಮಾಡ್ತೀನಿ ಅಂತ ಯಾರೋ ಹೇಳಿರ್ತಾರೆ, ಆದ್ರೆ ಅದು 10 ನಿಮಿಷ ಹೋಗಿ ತಾಸ್ಗಟ್ಟಲೆ ಆದ್ರೂ ಕೂಡ ಅವರ ಅರಿವಿಗೆ ಅದು ಬಂದಿರೋದಿಲ್ಲ. ಇದು ಎರಡನೇ ವಿಚಾರ ಆಗುತ್ತೆ. ಇನ್ನೊಂದು, ದಿನ ಒಬ್ಬ ವ್ಯಕ್ತಿ ಮೊಬೈಲ್ ಅನ್ನೋದನ್ನ ಎಷ್ಟು ಬಳಸ್ತಾ ಇದ್ದಾನೆ, ಅದರಿಂದ ಅವನು ಜೀವನದಲ್ಲಿ ಬೇರೆ ಏನೇನೋ ಸಮಸ್ಯೆಗಳಾಗಿರ್ಬೋದು. ಮೇ ಬಿ ಗಂಡ ಹೆಂಡತಿ ಜಗಳ ಆಡಕ್ ಚಾಲು ಮಾಡಿರಬಹುದು, ಅಥವಾ ಬೇರೆಯವರು ಯಾರಾದ್ರೂ ಸ್ನೇಹಿತರಿರ್ಬೋದು, ಎಲ್ಲರೂ ಹೇಳ್ತಾ ಇರ್ಬೋದು ಇತ್ತೀಚೆಗೆ ನೀ ಸಿಗೋದೇ ಇಲ್ಲ, ಮಾತಾಡಕ್ಕೂ ನಿಂಗೆ ಟೈಮ್ ಇಲ್ಲ, ಹಂಗೆಲ್ಲ ಹೇಳಿರ್ಬೋದು. ಆದ್ರೂ ಕೂಡ ಅದನ್ನ ನಾವು ಸೀರಿಯಸ್ ಆಗಿ ಪರಿಗಣಿಸದೇ ಇರೋದು, ಇದು ಮತ್ತೊಂದು ವಿಚಾರ. ಇನ್ನೊಂದು, ಹಿಂದೆ ಇದ್ದಂತಹ ಹವ್ಯಾಸಗಳಿರ್ಬೋದು ಅಥವಾ ಬೇರೆ ಏನು ಮನರಂಜನೆ ಕಾರ್ಯಕ್ರಮಕ್ಕೆ ಹೋಗೋದಿರ್ಬೋದು, ಮನೆಯವರೆಲ್ಲ ಒಟ್ಟಾಗಿ ಕೂರೋದಿರ್ಬೋದು, ಇದೆಲ್ಲದ್ರ ಕಡೆಗೂ ನಾವು ಒಬ್ಬ ವ್ಯಕ್ತಿ ನೆಗ್ಲೆಕ್ಟ್ ಅನ್ನೋದನ್ನ ತೋರಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನು ಎಲ್ಲೋ ನಿಧಾನವಾಗಿ ಈ ಇಂಟರ್ನೆಟ್ ಚಟದಲ್ಲಿ ಮುಳುಗ್ತಾ ಇದ್ದಾನೆ ಅನ್ನೋದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಕಡೆಗೆ ವಿಡ್ರಾಲ್ ಸಿಂಪ್ಟಮ್ ಅಂತ ಹೇಳ್ತೀವಿ. ಈಗ ನೀವು ಕೇಳಿರಬಹುದು ಅಥವಾ ನ್ಯೂಸ್ ಪೇಪರ್ದಲ್ಲಿ ಎಲ್ಲಿಯಾದ್ರೂ ಓದಿರ್ಬೋದು, ಒಬ್ಬ ವ್ಯಕ್ತಿ ಮಾದಕ ದ್ರವ್ಯ ಅನ್ನೋದನ್ನ ತಕೊಂಡಾಗ ಅವನಿಗೆ ಅದು ಸಮಯಕ್ಕೆ ಸರಿಯಾಗಿ ಸಿಗದೇ ಇದ್ದಾಗ ಏನಾಗುತ್ತೆ, ಕೈಕಾಲುಗಳಲ್ಲಿ ನಡ್ಕ ಬರೋದು, ಬೆವರು ಬಿಡೋದು, ಎದೆ ಬಡಿತ ಜೋರಾಗೋದು, ಕೆಲವೊಮ್ಮೆ ಅತಿ ಸಿವಿಯರ್ ಫಾರ್ಮ್ ಆಫ್ ವಿಡ್ರಾವಲ್ ಅಲ್ಲಿ ಸೀಜರ್ಸ್ ಅಂತ ಹೇಳ್ತೀವಿ, ಅಂದ್ರೆ ಫಿಟ್ಸ್ ತರ ಅಪಸ್ಮಾರದ ತರಾನು ಅದು ಮ್ಯಾನಿಫೆಸ್ಟ್ ಆಗೋ ಚಾನ್ಸಸ್ ಗಳಿರ್ತವೆ. ಆದ್ರೆ ಇಲ್ಲಿ ಇದು ಸೈಕೊಲಾಜಿಕಲ್ ಅಡಿಕ್ಷನ್ ಆಗಿರೋದ್ರಿಂದ ಏನಾಗುತ್ತೆ, ಇಂಟರ್ನೆಟ್ ಕಡಿತಗೊಂಡಿತ್ತು ಅಥವಾ ಎಲ್ಲೋ ಒಂದ್ ಕಡೆ ನಂದು ಫೋನ್ ಬ್ಯಾಟ್ರಿ ಡೆಡ್ ಆಗ್ತಾ ಇದೆ, ನನ್ಗೆ ಫೋನ್ ಚಾರ್ಜಿಗೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ಒಬ್ಬ ವ್ಯಕ್ತಿಗೆ ಏನಾಗುತ್ತೆ, ಚಡಪಡಿಕೆ ಆಗುತ್ತೆ, ಸಿಟ್ಟು ಬರಕ್ ಚಾಲು ಆಗುತ್ತೆ, ಬೇರೆಯವ್ರ ಮೇಲೆ ವಿನಾಕಾರಣ ರೇಗೋದಿರ್ಬೋದು, ಇಂತ ಒಂದು ಬಿಹೇವಿಯರಲ್ ಚೇಂಜಸ್ ಅನ್ನ ಗಮನಿಸ್ತೀವಿ. ಇದು ಕೂಡ ಒಂಥರದ ಹಿಂದೆಗೆತದ ಪರಿಣಾಮ, ಅಂದ್ರೆ ವಿಡ್ರಾಲ್ ಸಿಂಪ್ಟಮ್ ಇನ್ ಇಂಟರ್ನೆಟ್ ಅಡಿಕ್ಷನ್ ಅಂತ ಕರಿತೀವಿ. ಸೊ ಈ ಎಲ್ಲಾ ಲಕ್ಷಣಗಳು ಒಬ್ಬ ವ್ಯಕ್ತಿಯಲ್ಲಿ ಕಂಡು ಬಂದಾಗ ನಾವು ಇಂಟರ್ನೆಟ್ ವ್ಯಸನ ಅನ್ನೋದು ಆಗಿದೆ ಅಂತ ಪರಿಗಣಿಸ್ತೀವಿ.
2: ಮೇಡಮ್, ಈಗ ತಾವು ಹೇಳ್ತಾ ಇದ್ರಿ ಇಂಟರ್ನೆಟ್ ಏನಾದರೂ ತಪ್ಪೋದ್ರೆ, ಕೇವಲ ಒಂದು 5 ನಿಮಿಷ ಇಂಟರ್ನೆಟ್ ಸಂಪರ್ಕ ತಪ್ಪೋದ್ರೂ ಕೂಡ ಚಟಪಟಿಕೆ ಒಂದು ಪ್ರಾರಂಭವಾಗುತ್ತೆ, ಅದಕ್ಕೆ ಮುಖ್ಯ ಕಾರಣಗಳು ಏನು ಅಂತ?
1: ಈಗ ಯಾವುದೇ ಒಬ್ಬ ವ್ಯಕ್ತಿ ಒಂದು ಯಾವುದೇ ಫಾರ್ಮ್ ಆಫ್ ಎಡಿಕ್ಷನ್ಗೆ ತುತ್ತಾಗ್ತಾ ಇದ್ದಾನೆ ಅಥವಾ ಅವನಲ್ಲಿ ಅದು ಖಾಯಿಲೆ ಆಗಿ ಪರಿಣಮಿಸ್ತಾ ಇದೆ ಅಂತ ಹೇಳಿದಾಗ, ನಾವೇನು ಹೇಳ್ತೀವಿ, ಮೆದುಳಲ್ಲಿ ರಾಸಾಯನಿಕ ಏನು ಒಂದು ಪ್ರಕ್ರಿಯೆ ಇರುತ್ತೆ, ಅದರಲ್ಲಿ ವ್ಯತ್ಯಾಸಗಳಾಗ್ತಾ ಇರ್ತವೆ. ಸಹಜವಾಗಿ ನಾವು ಗಮನಿಸೋದು, ಇಂಟರ್ನೆಟ್ ಸತತವಾಗಿ ಯೂಸ್ ಮಾಡ್ತಾ ಇದ್ದಾಗ ಅದು ಒಂಥರ ಇಮಿಡಿಯೇಟ್ ಗ್ರಾಟಿಫಿಕೇಶನ್ ಅನ್ನೋದು ಕೊಡ್ತಾ ಇರುತ್ತೆ, ಅಂದ್ರೆ ಇಮಿಡಿಯೇಟ್ಲಿ ಅವ್ರಿಗೆ ಖುಷಿ ಅನ್ನೋದು ಸಿಗ್ತಾ ಇರುತ್ತೆ, ಅವಾಗ ಡೋಪಾಮಿನ್ ಅನ್ನೋದು ಕೂಡ ಬ್ರೈನ್ ಅಲ್ಲಿ ರಿಲೀಸ್ ಆಗ್ತಾ ಇರುತ್ತೆ. ಸೊ ನಿಧಾನವಾಗಿ ಈ ತರ ಆದಾಗ ನಾವೇನ್ ಹೇಳ್ತೀವಿ, ದರ್ ಇಸ್ ಅ ರಿವಾರ್ಡ್ ಪಾತ್ವೆ, ಅಂದ್ರೆ ಅದು ಖುಷಿ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ, ಅಲ್ಲಿ ಡೋಪಾಮಿನ್ ಅನ್ನೋದು ಸತತವಾಗಿ ಹೆಚ್ಚು ಸ್ರಾವ ಆಗ್ತಾ ಇರುತ್ತೆ, ಅದರಿಂದಾಗಿ ಒಬ್ಬ ಮನುಷ್ಯನಿಗೆ ಆ ಖುಷಿ ಅನ್ನೋ ಫೀಲಿಂಗ್ ಬರ್ತಾ ಇರುತ್ತೆ. ಅದು ಸಿಗದೇ ಇದ್ದಾಗ ಏನಾಗುತ್ತೆ, ಒಂಥರ ಚಡಪಡಿಕೆ, ಅಂದ್ರೆ ಯಾಕಂದ್ರೆ ಮೆದುಳಲ್ಲೂ ಕೂಡ ರಾಸಾಯನಿಕ ಪದಾರ್ಥಗಳಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ, ಹಾಗಾಗಿ ಚಡಪಡಿಕೆ ಅನ್ನೋದನ್ನ ಗಮನಿಸ್ತೀವಿ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಸಾಧಾರಣವಾಗಿ ಈ ಇಂಟರ್ನೆಟ್ ಅನ್ನ ಬಳಸೋದು ಬಿಟ್ಟು ಈಗ ಕೆಲವರು ಗೇಮಿಂಗ್ ಅನ್ನೋದನ್ನ ಏನ್ ಮಾಡ್ತಾ ಇರ್ತಾರೆ, ಆ ಗೇಮಿಂಗ್ ಅನ್ನೋದು ಮಾಡ್ಬೇಕಿದ್ರೆ ವಯಲೆಂಟ್ ಗೇಮ್ಸ್ ಅಲ್ಲಿ, ಈಗ ಪಬ್ಜಿ ಇರ್ಬೋದು ಅಥವಾ ಬೇರೆ ಯಾವುದೇ ತರದ ಒಂದು ಗೇಮ್ ಅಲ್ಲಿ ಅವರು ಇನ್ವಾಲ್ವ್ ಇದ್ದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ಆಗುವಂತ ಕೆಲವು ರಕ್ತ ಸರಬರಾಜಾಗೋ ರೀತಿ ಇದು ಕೂಡ ವ್ಯತ್ಯಾಸ ಆಗ್ತಾ ಇರುತ್ತೆ. ಯಾಕಂದ್ರೆ ಅಲ್ಲಿ ಒಂದು ವಯಲೆನ್ಸ್ ಅನ್ನೋದು ಆಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಮೆದುಳಲ್ಲಿ ನಾವೇನ್ ಹೇಳ್ತೀವಿ, ಫ್ಲೈಟ್ ಆರ್ ಫೈಟ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಒಂದ ನೀ ಯುದ್ಧ ಮಾಡು ಇಲ್ಲ ಅಂದ್ರೆ ಓಡ್ ಹೋಗೋದಕ್ಕೆ ಸನ್ನದ್ಧನಾಗ್ಬೇಕು, ಈ ಒಂಥರ ಒಂದು ಪ್ರಕ್ರಿಯೆ ಅನ್ನೋದು ನಿರ್ಮಾಣ ಆಗ್ತಾ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಒಬ್ಬ ಮನುಷ್ಯ ಮೇ ಬಿ ಅವನು ಎಲ್ಲೂ ಹೋಗಿ ವಾರ್ ಝೋನ್ ಅಲ್ಲಿ, ಅಂದ್ರೆ ಹೋಗಿ ಕಾಶ್ಮೀರ ಅಲ್ಲಿ ಅವನು ಯುದ್ಧ ಮಾಡ್ತಾ ಇಲ್ಲ, ಆದ್ರೂ ಮನೆಯಲ್ಲಿ ಕೂತಲ್ಲೇ ಅವನು ಫೋನ್ ಹಿಡ್ಕೊಂಡು, ಅದು ಏನು ಟಚ್ ಕೀಪ್ಯಾಡ್ ಇರ್ಬೋದು ಅದನ್ನ ಹಿಡ್ಕೊಂಡು ಬೆರಳುಗಳ ಮುಖಾಂತರ ಅವನು ಏನು ಆತರ ಒಂಥರ ವಾರ್ ಅನ್ನೋದನ್ನ ಯುದ್ಧ ಅನ್ನೋದನ್ನ ಮಾಡ್ತಾ ಇರ್ತಾನೆ, ಅದು ಅವನಿಗೆ ಸೈಕೊಲಾಜಿಕಲಿ ಏನ್ ಪ್ರೇರೇಪಿಸುತ್ತೆ ಅಂತ ಹೇಳಿದ್ರೆ, ಅವನ ದೇಹದಲ್ಲೂ ಕೂಡ ಆತರ ಒಂದು ಬದಲಾವಣೆಗಳಾಗ್ತಾ ಇರ್ತವೆ, ರಕ್ತ ಸರಬರಾಜಾಗೋದಿರಬಹುದು ಅಥವಾ ರಾಸಾಯನಿಕ ಪದಾರ್ಥಗಳಲ್ಲಿ ವ್ಯತ್ಯಾಸ ಆಗೋದಿರಬಹುದು. ಇದರಿಂದಾನು ಕೂಡ ಒಬ್ಬ ವ್ಯಕ್ತಿಗೆ ಆ ಚಡಪಡಿಕೆ ಹಾಗೂ ಆ ವಿಡ್ರಾಲ್ ಸಿಂಪ್ಟಮ್ ಅನ್ನೋದು ನಾವು ಏನ್ ಮಾತಾಡಿದ್ವಿ ಅದು ಉಂಟಾಗ್ಲಿಕ್ಕೆ ಸಾಧ್ಯ ಇದೆ.
2: ಮೇಡಮ್, ಇನ್ನು ಈ ಒಂದು ಇಂಟರ್ನೆಟ್ ಬಳಕೆಯಿಂದಾಗಿ ನಮ್ಮ ದಿನನಿತ್ಯದ ದಿನಚರಿ ಆಗಿರ್ಬೋದು ಅಥವಾ ನಮ್ಮ ಸಂಬಂಧಗಳಾಗಿರ್ಬೋದು, ಅದರ ಮೇಲೆ ಇದು ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತ?
1: ಖಂಡಿತವಾಗ್ಲೂ ಈಗ ಒಬ್ಬ ವ್ಯಕ್ತಿ ಇಂಟರ್ನೆಟ್ ಅನ್ನ ಮಿತಿಮೀರಿ ಬಳಕೆ ಮಾಡಿದಾಗ ನಮ್ಮ ದಿನನಿತ್ಯದ ಜೀವನ ಅಥವಾ ನಮ್ಮ ದಿನನಿತ್ಯ ನಾವು ಏನ್ ಕೆಲಸಗಳನ್ನ ಮಾಡಬೇಕು ಅದರಲ್ಲೂ ವ್ಯತ್ಯಾಸ ಆಗೋದು ಖಂಡಿತವಾಗಿ ಗಮನಿಸೇ ಇರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಏನಾಗ್ಬಿಡುತ್ತೆ, ಆಫೀಸಿಗೆ ಹೋಗೋರು ಪ್ರಾಬೇಬ್ಲಿ ಆ ಆಫೀಸಿಗೆ ಹೋಗೋ ತರಾತುರಿಯಲ್ಲಾದ್ರೂ ಏನೋ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹೋಗ್ಬಿಡ್ತಾರೆ. ಹೆಚ್ಚಾಗಿ ಗೃಹಿಣಿಯರಲ್ಲಿ ನಾವು ಇದನ್ನ ಗಮನಿಸ್ತೀವಿ. ಏನಾಗಿರುತ್ತೆ, ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಮತ್ತೆ ಅವ್ರಿಗೇನ್ ಖಾಲಿ ಸಮಯ ಇರುತ್ತೆ ಆ ಸಂದರ್ಭದಲ್ಲಿ ಆ ಮೊಬೈಲ್ ಬಳಕೆನೇ ಜಾಸ್ತಿ ಆಗಿರುತ್ತೆ. ಸೊ ಈ ಮೊಬೈಲ್ ಬಳಕೆ ಅನ್ನೋದು ಬಂದಾಗ ಎಲ್ಲೋ ರೀಲ್ಸ್ ನೋಡದೆ ಇರ್ಬೋದು ಅಥವಾ ರೀಲ್ಸ್ ಮಾಡದೆ ಅನ್ನೋದಿರ್ಬೋದು, ಇದು ಒಂದು ಹೆಚ್ಚಾಗಿ ನಾವು ಗಮನಿಸ್ತಾ ಇರುವಂತದ್ದು. ಇದನ್ನ ಬಿಟ್ಟು ಈಗ ನಾವು ಇನ್ನೊಂದು ದಿನಚರಿ ಪೇಪರ್ ಅಲ್ಲಿ ನೋಡ್ತಾ ಇರ್ತೀವಿ, ಕೆಲವೊಮ್ಮೆ ಮದುವೆ ಆಗಿರೋ ಹೆಣ್ಣು ಮಕ್ಕಳಿರಬಹುದು, ಗಂಡು ಮಕ್ಕಳಿರ್ಬೋದು, ಅದ್ ಯಾರ ಜೊತೆಗೋ ಏನೋ ಫ್ರೆಂಡ್ಸ್ ಆಗಿ ತಮ್ಮ ಜೀವನ ಅನ್ನೋದನ್ನು ಪರಿಗಣಿಸದೆ ಇನ್ಯಾರ್ದೋ ಜೊತೆಗೆ ಹೋಗ್ಬಿಟ್ರು ಅನ್ನೋದು ನೋಡ್ಬೇಕಿದ್ರೆ ನಮ್ಮ ಪ್ರಪಂಚ ಅಥವಾ ನಮ್ಮ ಸೊಸೈಟಿ ಅನ್ನೋದು ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಸೀರಿಯಸ್ ಆಗಿ ಗಮನ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ತಾನು ಎಷ್ಟೋ ವರ್ಷ ಸಂಸಾರ ಮಾಡ್ಕೊಂಡು ಬಂದಿರೋ ಅಂತ ಒಂದು ಕುಟುಂಬ ಅನ್ನೋದು ಬೇಡ, ನನ್ನ ಮಕ್ಕಳನ್ನೋದು ಬೇಡ, ಇತ್ತೀಚೆಗಷ್ಟೇ ಪರಿಚಯ ಆಗಿರೋ ಯಾವುದೋ ಒಬ್ಬ ಅಜ್ಞಾತ ವ್ಯಕ್ತಿ ಜೊತೆಗೆ ಒಬ್ಬ ಮಹಿಳೆ ಅಥವಾ ಯಾರೋ ಒಬ್ಬ ಗಂಡ ಮಗ ಹೋಗ್ಲಿಕ್ಕೆ ರೆಡಿ ಇದ್ದಾನೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಾವು ಇದಕ್ಕೆ ಎಲ್ಲಿ ಪರಿಹಾರ ಅನ್ನೋದು ಸಿಗುತ್ತೆ ಅನ್ನೋದ್ರ ಬಗ್ಗೆ ಸೀರಿಯಸ್ ಆಗಿ ಸಮಾಲೋಚನೆ ಮಾಡಬೇಕಾಗತ್ತೆ.
2: ಮೇಡಮ್, ಇನ್ನು ಈ ಒಂದು ಇಂಟರ್ನೆಟ್ ಆಸಕ್ತಿಯಿಂದ ಈ ನಮ್ಮ ಒಂದು ಮಾನಸಿಕ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ?
1: ಈಗ ನಮ್ಮ ಮಾನಸಿಕ ಆರೋಗ್ಯ ಅಂತ ನಾವು ಹೇಳಿದಾಗ ಏನಾಗುತ್ತೆ, ಯಾವುದೇ ಚಟ ಇರುವಂತ ಕಾಯಿಲೆಯಲ್ಲಿ ಯಾವ ತರ ಆಗುತ್ತೆ ಅದೇ ತರ ಇಂಟರ್ನೆಟ್ ದುರ್ಬಳಕೆ ಅಥವಾ ವ್ಯಸನ ಇರೋ ಪೇಷಂಟ್ಸ್ ಅಲ್ಲೂ ನಾವು ನೋಡಕ್ಕೆ ಸಾಧ್ಯ ಇದೆ. ಕೆಲವೊಮ್ಮೆ ಏನಾಗುತ್ತೆ, ಸತತವಾಗಿ ಇಂಟರ್ನೆಟ್ ಬಳಕೆ ಮಾಡಿ ಮಾಡಿ ಒಂದು ಪೇಷಂಟ್ ಅಲ್ಲಿ ಬೇರೆ ಯಾವುದೇ ಕೆಲಸದ ಬಗ್ಗೆ ಆಸಕ್ತಿ ಅನ್ನೋದೇ ಇಲ್ಲ, ಅವನಿಗೆ ಆ ಒಂದು ವರ್ಚುವಲ್ ವರ್ಲ್ಡ್ ಇದ್ರೆ ಸಾಕು, ಇನ್ಯಾವುದು ನನಗೆ ಲಕ್ಷ್ಯಕ್ಕೆ ಬರೋದಿಲ್ಲ ಅನ್ನೋ ತರ ಇರ್ತಾರೆ. ಇದನ್ನ ಬಿಟ್ರೆ ಇನ್ ಕೆಲವರು ಯಾವ ತರ ಇರ್ತಾರೆ, ಇಂಟರ್ನೆಟ್ ಬಳಕೆ ಮಾಡೋದಕ್ಕಿಂತ ಮುಂಚೆ ಸ್ವಭಾವತಃ ಅವ್ರು ಸ್ವಲ್ಪ ಅಂದ್ರೆ ಒಬ್ಬಂಟಿಯಾಗಿರೋದು ಜಾಸ್ತಿ, ಅಥವಾ ತಮ್ಮ ಬಗ್ಗೆ ತಾವು ಸ್ವಲ್ಪ ಲೋ ಸೆಲ್ಫ್ ಎಸ್ಟೀಮ್, ಅವರಲ್ಲಿ ಜಾಸ್ತಿ ಕರೇಜ್ ಇರೋದಿಲ್ಲ, ಹೆಚ್ಚು ಜನಸಂಪರ್ಕ ಮಾಡಿರೋದಿಲ್ಲ ಅಂತವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿ ಇನ್ನೊಬ್ರ ಜೊತೆಗೆ ಬರೀ ಮೆಸೇಜ್ ಮುಖಾಂತರ ಚಾಟ್ ಮಾಡೋದು. ಸೊ ನೀವು ನೇರವಾಗಿ ಆ ವ್ಯಕ್ತಿಯನ್ನ ನೋಡದೆ ಇರ್ಬೋದು, ಯಾರ ಜೊತೆಗೋ ಏನೋ ಹರಟೆ ಹಚ್ಕೊಂಡು ಕೂತ್ ಬಿಡೋದು, ಇದನ್ನು ನಾವು ಗಮನಿಸ್ತೀವಿ. ಇದನ್ನ ಬಿಟ್ಟು ನಾವು ಇನ್ನೊಂದು ವಿಚಾರ ಯಾವ್ದನ್ನ ಗಮನಿಸಬೇಕು ಅಂತ ಹೇಳಿದ್ರೆ, ಕೆಲವರು ಫೇಕ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡೋದು, ಇನ್ನೊಬ್ಬರಿಗೆ ಏನೋ ಅಸಭ್ಯವಾಗಿ ನಾವು ಟ್ರೋಲಿಂಗ್ ಮಾಡೋದು ಇದೆಲ್ಲ ನೋಡ್ತಾ ಇರ್ತೀವಿ. ಸೊ ಇದೆಲ್ಲ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಆ ವ್ಯಕ್ತಿಯ ಮನಸ್ಥಿತಿ ಅನ್ನೋದು ಸರಿ ಇರೋದಿಲ್ಲ. ಈಗ ಇಂಟರ್ನೆಟ್ ಬಳಕೆ ಮಾಡಿ ಆದ್ಮೇಲೆ ಕಾಯಿಲೆಗಳು ಬರೋದು ಒಂದು ರೀತಿ, ಆದ್ರೆ ಇಂಟರ್ನೆಟ್ ಬಳಕೆ ಮಾಡೋದಕ್ಕಿಂತ ಮುಂಚೆನೆ ಆ ವ್ಯಕ್ತಿಯ ಪರ್ಸನಾಲಿಟಿ ಅಂತ ಹೇಳ್ತೀವಿ, ಆ ವ್ಯಕ್ತಿತ್ವ ಅನ್ನೋದು ಆ ಮನುಷ್ಯನ ಸರಿ ಇಲ್ಲದೆ ಇದ್ದಾಗ ಕೂಡ ಕೆಲವೊಮ್ಮೆ ಈ ತರ ಸಮಸ್ಯೆಗಳು ಹೆಚ್ಚಾಗಿ ಗಮನಕ್ಕೆ ಬರ್ತವೆ. ಇದೆರಡನ್ನ ಬಿಟ್ಟು ನೋಡಿದಾಗ ಸತತವಾಗಿ ಇಂಟರ್ನೆಟ್ ಅನ್ನೋದನ್ನ ಬಳಕೆ ಮಾಡಿದಾಗ ಕೆಲವು ಸ್ಟಡೀಸ್ಗಳು ಏನ್ ತೋರಿಸಿದಾವೆ ಅಂತ ಹೇಳಿದ್ರೆ, ರಾತ್ರಿ ಹೊತ್ತು ಲೇಟ್ ನೈಟ್ ತನಕ ಫೋನ್ ಹಿಡ್ಕೊಂಡು ಇರೋದ್ರಿಂದ ನಿದ್ದೆ ಆರ್ಕಿಟೆಕ್ಚರ್, ಈಗ ಸರಿಯಾಗಿ ನಿದ್ದೆ ಅನ್ನೋದು ಆಗೋದಿಲ್ಲ, ನಿದ್ದೆ ಅನ್ನೋದು ಸರಿಯಾಗಿಲ್ಲ ಅನ್ನೋದು ಬಂದ ತಕ್ಷಣ ನಮ್ಮ ಮಾನಸಿಕ ಕಾಯಿಲೆಗಳನ್ನು ನೋಡಿದಾಗ ಹೆಚ್ಚಿನ ಕಾಯಿಲೆಗಳು ಜೀವನದಲ್ಲಿ ಉದ್ಭವ ಆಗೋದಕ್ಕೆ ಕಾರಣ ಅದೇ ಒಂದು. ಏನಾಗ್ಬಿಡುತ್ತೆ, ಕೆಲವೊಮ್ಮೆ ಬೈಪೋಲಾರ್ ಎಫೆಕ್ಟಿವ್ ಡಿಸಾರ್ಡರ್, ಮೇನಿಯಾ ಅಂತ ಹೇಳ್ತೀವಿ, ಉನ್ಮಾದ ಅನ್ನೋ ಪರಿಸ್ಥಿತಿಗೆ ಹೋಗ್ತಾರೆ. ಸೊ ಇದೆಲ್ಲ ಯಾಕಾಗುತ್ತೆ, ಕೆಲವೊಮ್ಮೆ ನಿದ್ದೆ ಅನ್ನೋದು ಸರಿಯಾಗಿಲ್ಲದೆ ಇದ್ದಾಗ ಆಗುವಂತ ಕಾಯಿಲೆಗಳು ಹೆಚ್ಚಿರ್ತವೆ. ಅಥವಾ ಫಿಟ್ಸ್, ಕೆಲವರಿಗೆ ಅಪಸ್ಮಾರದ ಕಾಯಿಲೆ ಇರುತ್ತೆ. ನಾವೇನ್ ಹೇಳ್ತೀವಿ, ನೀವು ಮಿನಿಮಮ್ ಆಗಿ ಒಂದು 7-8 ತಾಸು ನಿದ್ದೆ ಮಾಡಲೇಬೇಕು ಅಂತ ಹೇಳ್ತೀವಿ, ಆದ್ರೆ ಆ ವ್ಯಕ್ತಿ ಫಿಟ್ಸ್ ಬರದೇ ಇರೋ ತರ ಗುಳಿಗೆಗಳನ್ನು ತಗೊಳ್ತಾ ನಿದ್ದೆ ಬಗ್ಗೆ ಗಮನನೇ ಕೊಡದೆ ಅದನ್ನ ಸತತವಾಗಿ ಇಂಟರ್ನೆಟ್ ಬಳಕೆ ಮಾಡಿ ಫೋನ್ಗಳನ್ನು ನೋಡ್ತಾ ಇದ್ದಾಗ ಅದರಿಂದನೂ ಕೂಡ ಮೆದುಳು ಪ್ರಚೋದನೆಯಾಗಿ ಫಿಟ್ಸ್ ಬರುವಂತ ಸಾಧ್ಯತೆಗಳಿರ್ತವೆ. ಇದೆರಡು ಹೊರತಾಗಿ ಇನ್ನೊಂದು ನೋಡ್ತಾ ಇರೋದು, ಇತ್ತೀಚೆಗೆ ಒಂದು ಏನು ಹದಿಹರೆಯ ಕ್ರಾಸ್ ಮಾಡಿ ಯುವ ಜನತೆ ಅಂತ ಏನ್ ಹೇಳ್ತೀವಿ, ಹೆಚ್ಚಾಗಿ ಜನರ ಅಂದ್ರೆ ಲೈಫ್ ಸ್ಟೈಲ್ ಏನಿದೆ, ಒಂಥರ ಸೆಡೆಂಟ್ರಿ ಲೈಫ್ ಸ್ಟೈಲ್, ಹೆಚ್ಚು ಮೈ ಬಗ್ಗಿಸಿ ದುಡಿಯೋದಿಲ್ಲ, ಕೆಲಸ ಮಾಡೋದಿಲ್ಲ, ಫೋನ್ ಹಿಡ್ಕೊಂಡೇ ತಿನ್ನೋದು, ಅದೆಲ್ಲ ಮಾಡಿದಾಗ ಒಬೆಸಿಟಿ ಪ್ರಮಾಣನೂ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಸಣ್ಣ ಸಣ್ಣ ವಯಸ್ಸಲ್ಲಿ ಕಾಯಿಲೆಗಳ ಪ್ರಮಾಣನೂ ಹೆಚ್ಚಾಗ್ತಾ ಇದೆ. ದೈಹಿಕವಾಗಿ ನಾವು ಸಮರ್ಪಕವಾಗಿ ಎಕ್ಸಸೈಸ್ ಅನ್ನೋದ್ರ ಕಡೆಗೆ ಅಥವಾ ವ್ಯಾಯಾಮದ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇಲ್ಲ ಅಂತ ಹೇಳಿದಾಗ ಅದರಿಂದನೂ ಕೂಡ ಫಿಸಿಕಲ್ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ.
2: ಮೇಡಮ್, ಈಗ ಫಿಸಿಕಲ್ ಹೆಲ್ತ್ ಮೇಲೂ ಕೂಡ ಅದು ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಯಾವ ರೀತಿ ನಮ್ಮ ದೈಹಿಕ ಒಂದು ಆರೋಗ್ಯದ ಮೇಲೆ ಯಾವ ರೀತಿ ಇದು ಪರಿಣಾಮವನ್ನ ಬೀರುತ್ತೆ ಅಂತ?
1: ಈಗ ದೈಹಿಕವಾಗಿ ಮುಖ್ಯವಾಗಿ ನಾವು ನೋಡಕ್ ಹೋದಾಗ ಈಗ ಫೋನ್ಗಳನ್ನ ಹಿಡ್ಕೊಂಡೇ ಒಬ್ಬ ಮನುಷ್ಯ ಊಟ ಮಾಡ್ತಾ ಇದ್ದಾನೆ ಅಂತ ಹೇಳಿ ನಾವು ಗಮನಿಸಿದ್ರೆ ಅಲ್ಲಿ ಏನಾಗುತ್ತೆ, ಮೆದುಳಿಗೂ ನಮ್ಮ ಹೊಟ್ಟೆಗೂ ಒಂದು ಸೆಟೈಟಿ ಸೆಂಟರ್ ಅನ್ನೋ ಕನೆಕ್ಷನ್ ಇರುತ್ತೆ. ನಾವು ಸರಿ ಎಷ್ಟು ಪ್ರಮಾಣದಲ್ಲಿ ತಿಂತೀವಿ, ತಿಂದು ಮುಗಿಸಿದ ಮೇಲೆ ನಮ್ಗೆ ಓಕೆ ಇಷ್ಟು ಸಾಕು ಅನ್ನೋ ಅಂತ ಒಂದು ಮೆಸೇಜ್ ಅನ್ನ ನಮ್ಮ ಮೆದುಳು ಕಳಿಸ್ಬೇಕು. ಆವಾಗ ಒಬ್ಬ ಮನುಷ್ಯನಿಗೆ ಹೊಟ್ಟೆ ತುಂಬಿದೆ ಅಂತ ಹೇಳಿ ಅವ್ನು ತಿನ್ನೋದನ್ನ ಸ್ಟಾಪ್ ಮಾಡ್ತಾನೆ. ಆದ್ರೆ ಇಲ್ಲಿ ಏನಾಗುತ್ತೆ, ಕಾನ್ಸ್ಟೆಂಟ್ಲಿ ನಾವು ಬೇರೆ ಕಡೆ ಅಂದ್ರೆ ಎಕ್ಸ್ಟರ್ನಲ್ ಡಿಸ್ಟ್ರಾಕ್ಷನ್ಸ್ ಹಿಡ್ಕೊಂಡು ಊಟ ಮಾಡ್ತಾ ಇರ್ತೀವಿ ಅಂತ ಹೇಳಿದಾಗ ಕೆಲವೊಮ್ಮೆ ತಿನ್ನುವ ಪ್ರಮಾಣನೂ ಕೂಡ ಅತಿಯಾಗುತ್ತೆ. ಆ ಅತಿಯಾಗಿ ತಿನ್ನುವ ಏನು ಒಂದು ಪ್ರಯೋಗದಿಂದ ಏನಾಗ್ಬಿಡುತ್ತೆ, ಸಣ್ಣ ಸಣ್ಣ ವಯಸ್ಸಲ್ಲೇ ಬೊಜ್ಜಿನ ಕಾಯಿಲೆಗಳು ಬರ್ತಾ ಇದಾವೆ. ಈ ಬೊಜ್ಜು ಅನ್ನೋದು ಬಂದಾಗ ಕೆಲವೊಮ್ಮೆ ಲಿವರ್ ಮೇಲೆ ಜಾಸ್ತಿ ಪರಿಣಾಮ ಬೀರ್ತು. ನೀವುಗಳು ಗಮನಿಸಿರ್ಬೋದು, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಹೇಳ್ತಾ ಇದೀವಿ, ಇದು ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲ ಅಂದ್ರೆ ಸಣ್ಣ ವಯಸ್ಸಿನವರಲ್ಲೇ ಇತ್ತೀಚೆಗೆ ಹೆಚ್ಚಾಗಿ ನಾವು ಗಮನಿಸ್ತಾ ಇರುವಂತದ್ದು. ಇನ್ನೊಂದು, ಇತ್ತೀಚೆಗೆ ನಾವು ಒಂದು 2-3 ತಿಂಗಳಲ್ಲಿ ನೋಡಿರ್ಬೋದು, ಸಣ್ಣ ಸಣ್ಣ ವಯಸ್ಸಿನವರೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ ಅಂತಾನೂ ನಾವು ಗಮನಿಸ್ತಾ ಇದೀವಿ. ಇದು ಖಂಡಿತವಾಗ್ಲೂ ಕೊರೋನಾ ಲಸಿಕೆಯಿಂದಾನೇ ಆಯ್ತು ಅನ್ನೋದು ಕೆಲವರ ವಾದ, ಆದ್ರೆ ಇನ್ನು ನಮ್ಗೆ ಅದ್ರ ಬಗ್ಗೆ ಗ್ಯಾರಂಟಿ ಮಾಹಿತಿಗಳಂತೂ ಇಲ್ಲ. ಬಟ್ ನಾವು ಡೆಫಿನೆಟ್ಲಿ ಏನ್ ಹೇಳಬಹುದು ಅಂತ ಹೇಳಿದ್ರೆ, ನಮ್ದು ಲೈಫ್ ಸ್ಟೈಲ್ ಅನ್ನೋದು ಸರಿಯಾಗಿ ಇಲ್ಲದೆ ಇದ್ದಾಗ ದೈಹಿಕವಾಗಿ ಕಾಯಿಲೆಗಳು ಹೆಚ್ಚಾಗ್ತವೆ, ಹಾಗೆ ಸಾವಿನ ಪ್ರಮಾಣ ಕೂಡ ಹೆಚ್ಚಾಗ್ತವೆ ಅನ್ನೋದನ್ನ ಹೇಳಬಹುದು.

0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮವನ್ನ ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಇಂಟರ್ನೆಟ್ ವ್ಯಸನದಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು. ಮೇಡಮ್, ಈಗ ದೈಹಿಕವಾಗಿ ಮಾನಸಿಕವಾಗಿ ಯಾವ ರೀತಿ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರುತ್ತೆ ಅಂತ ಹೇಳಿದ್ರಿ. ಇನ್ನು ಈ ಒಂದು ಇಂಟರ್ನೆಟ್ ಪ್ರಪಂಚದಲ್ಲಿ ಈ ಒಂದು ಖಾಸಗಿತನಕ್ಕೆ ಒಂದು ಅರ್ಥವನ್ನೇ ಉಳಿದಿಲ್ಲ, ಹಾಗಾಗಿ ಎಲ್ಲ ಇಲ್ಲಿ ಬಟಾಬೈಲೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ?
1: ಇದು ನೀವು ಕೇಳಿರೋ ಪ್ರಶ್ನೆ ಹೇಗಿದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ತನ್ನ ಕಡೆ ತಾನು ರಿಫ್ಲೆಕ್ಷನ್ ಅನ್ನೋದನ್ನ ಮಾಡಿಕೊಳ್ಬೇಕು ಅನ್ನೋ ಲೆವೆಲ್ಗೆ ಇದೆ. ಯಾಕೆಂತ ಹೇಳಿದ್ರೆ, ಈಗ ನಾವು ಪ್ರತಿನಿತ್ಯ ಬೆಳಗ್ಗೆ ಒಂದು ಫೋನ್ ತೆಗಿತೀವಿ, ವಾಟ್ಸ್ಆ್ಯಪ್ ತೆಗಿತೀವಿ ಅಂತ ಅಂದ್ಕೊಳ್ಳಿ, ಅಥವಾ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಯಾವಾಗಾದ್ರೂ ನಾವು ಓಪನ್ ಮಾಡಿದ್ವಿ ಅಂತ ಹೇಳಿದ್ರೆ, ನೀವು ಹೇಳಿರೋ ತರ ಆ ಖಾಸಗಿತನ ಅನ್ನೋದನ್ನ ಉಳಿಸ್ಕೊಳ್ಬೇಕು ಅನ್ನೋದು ಆ ವ್ಯಕ್ತಿಗೆ ಫಸ್ಟ್ ಅಂದ್ರೆ ಮನದಟ್ಟಾದಾಗ ಮಾತ್ರ ಆ ಖಾಸಗಿತನ ಅನ್ನೋದು ಉಳ್ಕೊಳ್ಳುತ್ತೆ ಒಬ್ಬ ಮನುಷ್ಯನ ಪ್ರಪಂಚದಲ್ಲಿ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ನಾನು ಮಾಡಿದ್ದೆಲ್ಲ ಹಾಕ್ಬೇಕು ಅಂತ ಬಂದಾಗ, ಒಂದು ರೆಸ್ಟೋರೆಂಟಿಗೆ ಹೋಗ್ತೀವಿ, ನಾನು ಇದು ತಿಂತಾ ಇದ್ದೀನಿ, ಈ ಐಟಮ್ ಖರೀದಿ ಮಾಡಿದ್ದೀನಿ, ತಿನ್ನೋದಕ್ಕಿಂತ ಮುಂಚೆ ಫೋಟೋ ಹೊಡೆದು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಾಯ್ತು, ಅಥವಾ ಬೇರೆ ಎಲ್ಲೋ ಹೋದ್ರು, ಏನೋ ಶಾಪಿಂಗಿಗೆ ಹೋದ್ರು, ಅದು ಯಾವ ಲೆವೆಲ್ಗೆ ಬಂದಿದೆ ಅಂದ್ರೆ, ನಾವು ಪೇಪರಲ್ಲಿ ಅಥವಾ ಎಲ್ಲೋ ನ್ಯೂಸ್ ಅಲ್ಲಿ ಕೇಳಿರೋ ನೆನಪು ನನ್ಗೆ, ಯಾರೋ ಒಬ್ರು ಹನಿಮೂನಿಗೆ ಹೋಗಿರುವಾಗ ಅದನ್ನು ವಿಡಿಯೋ ಹಾಕ್ತೀನಿ ಅಂತ ಕೂತಿದ್ರು ಅನ್ನೋದು ಕೇಳಿದಾಗ, ಮನುಷ್ಯನಿಗೆ ಖಾಸಗಿತನ ಅನ್ನೋದನ್ನ ಉಳಿಸ್ಕೊಳ್ಬೇಕು ಅನ್ನೋದು ಮನದಟ್ಟ ಆಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಇದೆಲ್ಲ ಮಾಡೋದು ಲೈಕ್ಸ್ಗೋಸ್ಕರನ ಅಥವಾ ಅದರಿಂದ ಅವ್ರಿಗೆ ಏನಾದ್ರೂ ಹಣ ಸಂಪಾದನೆ ಆಗುತ್ತೆ ಅನ್ನೋದ್ರ ಬಗ್ಗೆ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಆದ್ರೆ ನೀವು ಹೇಳಿರೋ ತರ ನಾವು ನಮ್ಮ ಖಾಸಗಿತನ ಅನ್ನೋದನ್ನ ಉಳಿಸ್ಕೊಳ್ಬೇಕು ಅಂತಾದಾಗ ಮಾತ್ರ ನಾವು ಯಾವುದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ ಅನ್ನೋ ನಿಯಂತ್ರಣ ನಮ್ಗಿರುತ್ತೆ. ಒಂದೇ ವಿಚಾರ. ಇದನ್ ಬಿಟ್ಟು ಇನ್ನೊಂದು, ನೀವು ಈ ಪ್ರಶ್ನೆಗೆ ಏನ್ ಕೇಳಿದ್ರಿ, ಈ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ಈಗ ಖಾಸಗಿತನ ಅನ್ನೋದು ಎಲ್ಲಿ ತನಕ ಉಳಿದಿಲ್ಲ ಅಂದ್ರೆ, ನಮ್ಮ ಫೋನಲ್ಲಿ ಇಂಟರ್ನೆಟ್ ಅನ್ನೋದು ಯಾವಾಗ್ಲೂ ಆನೇ ಇರುತ್ತೆ. ಹಾಗಾಗಿ ನಾವು ಮನೆಯಲ್ಲಿ ಮಾಡುವಂತ ಪ್ರತಿಯೊಂದು ಸಂಭಾಷಣೆನೂ ಕೂಡ ಆ ಇಂಟರ್ನೆಟ್ ಮುಖಾಂತರ ಅದರಲ್ಲಿ ಒಂಥರ ಫೀಡ್ ಆಗ್ತಾ ಇರುತ್ತೆ. ಇದ್ರ ಬಗ್ಗೆ ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಮ್ಮೆ ಒಬ್ರು ಪೇಷಂಟ್ ಬಂದಿದ್ರು, ಅವ್ರು ಹೇಳ್ತಾ ಇದಾರೆ, ನಾನು ಮನೆಯಲ್ಲಿ ನನ್ನ ಹಸ್ಬೆಂಡ್ ಜೊತೆಗೆ ಏನ್ ಮಾತಾಡ್ತೀನಿ, ನೆಕ್ಸ್ಟ್ ಗೂಗಲ್ ಸರ್ಚ್ ಮಾಡಿದಾಗ ಅದ್ರ ಬಗ್ಗೆನೆ ಸರ್ಚ್ ರಿಲೇಟೆಡ್ ಡೀಟೇಲ್ಸ್ ಬರ್ತಾ ಇದೆ ಅಂತ ಹೇಳಿ ಆ ಹೆಂಗಸು ಪಾಪ ಮಾನಸಿಕ ಕಾಯಿಲೆ ಮಾಡ್ಕೊಂಡು ಬಂದಿದ್ರು. ಬಿಕಾಸ್ ಅವರು ಅದ್ರ ಬಗ್ಗೆ ಅಷ್ಟು ಲಕ್ಷ್ಯ ಕೊಟ್ಟಿರ್ಲಿಲ್ಲ, ಅವ್ರಿಗೆ ಏನನ್ಸಿತ್ತು, ಯಾರೋ ಏನೋ ಮಾಡ್ಕೆ ಮಾಡಿಸಿದ್ದಾರೆ, ಯಾರೋ ನನ್ನ ವಿರುದ್ಧ ಬೀಳ್ತಾ ಇದ್ದಾರೆ, ಅದಕ್ಕೋಸ್ಕರ ನನ್ನ ಫೋನಿಗೆ ನಾನು ಏನ್ ಮಾತಾಡಿದ್ದೀನಿ, ನನ್ನ ಗಂಡನ ಜೊತೆ ಜಗಳ ತೆಗ್ದಿದ್ರೆ ಯಾವ ವಿಷಯದ ಬಗ್ಗೆ ಜಗಳ ತೆಗ್ದಿದ್ದೀನಿ, ಅದು ಫೋನಲ್ಲಿ ಬರ್ತಾ ಇದೆ. ಸೊ ಈ ಲೆವೆಲ್ಗೆ ಅಂದ್ರೆ ನಾನು ಏನ್ ವಿಚಾರ ಕೇಳುಗರಿಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೇ ಬಿ ಇಟ್ ಇಸ್ ಹೈ ಟೈಮ್ ನಾವು ಮನೇಲಿ ಏನಾದ್ರೂ ಚರ್ಚೆ ಮಾಡ್ತಾ ಇದೀವಿ ಅಂದ್ರೆ ಇಂಟರ್ನೆಟ್ ಅನ್ನ ಆಫ್ ಮಾಡಿ ಚರ್ಚೆ ಮಾಡೋ ಪ್ರಸಂಗಗಳು ಬರ್ತಾವೋ ಏನೋ ಮುಂದಿನ ಅಂದ್ರೆ ಕಾಲದಲ್ಲಿ ಅನ್ನೋ ಮಟ್ಟಿಗೆ ಈ ಕೇಸ್ ನೋಡಿದಾಗ ನಮ್ಗೆ ಅನ್ಸಿರೋದು. ಯಾಕಂದ್ರೆ ಆಕೆಗೆ ಈ ತರ ಅದು ನ್ಯೂಸ್ ಫೀಡ್ ಅಲ್ಲಿ ತೋರಿಸ್ತಾ ಇದ್ದಿದ್ರಿಂದ ಆಕೆ ಇದ್ರ ಬಗ್ಗೆ ಜಾಸ್ತಿ ಚಿಂತೆ ಮಾಡ್ತಾ ಹೋದ್ರು. ಅದನ್ ಬಿಟ್ರೆ ನಮ್ ನಿಮ್ ಲೈಫ್ ಅಲ್ಲೂ ಇದು ಆಗ್ತಾ ಇರುತ್ತೆ. ಕರೆಕ್ಟ್. ಹಾಗಾಗಿ ಆ ಖಾಸಗಿತನ ಅನ್ನೋದು ಬಂದಾಗ ಐ ತಿಂಕ್ ನಾವು ನೀವು ಎಲ್ಲರೂ ಕೂಡ ಹೌದು, ಖಾಸಗಿತನ ಇಸ್ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡಾಗ ಮಾತ್ರ ಅದ್ರ ಕಡೆಗೆ ನಾವು ಲಕ್ಷ್ಯ ಕೊಡ್ತೀವಿ.
0: ಮೇಡಮ್, ಈಗ ಇದು ನನ್ನ ಖಾಸಗಿತನ ಅನ್ನುವಂತಹ ಒಂದು ಪರಿಜ್ಞಾನ ಕೂಡ ಈಗ ಕಡಿಮೆ ಆಗ್ತಾ ಇದೆ, ಈ ಒಂದು ಮನಸ್ಥಿತಿ ಬರೋದಕ್ಕೆ ಕಾರಣ ಏನು?
1: ಪರೋಕ್ಷವಾಗಿ ಹೇಳಬೇಕು ಅಂದ್ರೆ ಚಟ ಅನ್ನೋದ್ರಿಂದನೇ ಪ್ರಾರಂಭವಾಗಿ ಈ ಮಟ್ಟಿಗೆ ಹೋಗಿರುವಂತದ್ದು. ಯಾಕಂದ್ರೆ ಆ ಚಟ ಅನ್ನೋದು ಯಾವ ತರ ನಿರ್ಮಾಣ ಆಗಿರುತ್ತೆ ಅಂತ ಹೇಳಿದ್ರೆ, ನನ್ಗೆ ಆ ಫೀಲಿಂಗ್ ಆಫ್ ಹೈ ಅನ್ನೋದು ಬರಬೇಕು. ಆ ಫೀಲಿಂಗ್ ಆಫ್ ಹೈ ಅನ್ನೋದು ಯಾವ್ದ್ರಿಂದ ಬರುತ್ತೆ? ಈಗ ನಾನು ಏನನ್ನ ಅಪ್ಲೋಡ್ ಮಾಡ್ತೀನಿ, ಅದನ್ನ ಎಷ್ಟು ಜನ ಎಷ್ಟು ವ್ಯೂಸ್ ಮಾಡ್ತಾರೆ, ಅದಕ್ಕೆ ಎಷ್ಟು ಲೈಕ್ಸ್ ಬರುತ್ತೆ, ಇದ್ರ ಮೇಲೆ ಡಿಪೆಂಡ್ ಆಗಿ ಆ ಮನುಷ್ಯನಿಗೆ ಆ ಒಂದು ಖುಷಿ ಅನ್ನೋದು ಬರ್ತಾ ಇರುತ್ತೆ. ಸೊ ಅದರಿಂದಾಗಿ ಆ ಮನುಷ್ಯ ಮೇ ಬಿ ಆ ಲೆವೆಲ್ಗೆ ತನ್ನ ಖಾಸಗಿತನದ ಬಗ್ಗೆ ಯೋಚನೆನೆ ಮಾಡದೆ ಯಾವ ತರದ ರಿಸ್ಕ್ ಕೂಡ ತಗೊಳ್ಳೋದಕ್ಕೆ ಅಂದ್ರೆ ರೆಡಿ ಇರ್ತಾನೆ. ಹಾಗಾಗಿ ಈ ಮಟ್ಟಿಗೆ ಇಂಟರ್ನೆಟ್ ವ್ಯಸನ ನಮ್ಮ ಜೀವನನ ಆವರಿಸ್ಕೊಂಡಿದೆ ಅಂತ ಹೇಳ್ಬೋದು.
0: ಮೇಡಮ್, ಈ ಒಂದು ಇಂಟರ್ನೆಟ್ ವ್ಯಸನದಿಂದಾಗಿರ್ಬೋದು ಅಥವಾ ಸ್ಕ್ರೀನ್ ಟೈಮ್ ನಿಯಂತ್ರಣ ಮಾಡೋದಕ್ಕೆ ಸಹಾಯಕವಾಗುವಂತಹ ಏನಾದರೂ ಉಪಕರಣಗಳಿವೆಯಾ ಅಂತ?
1: ಈಗ ಉಪಕರಣ ಅಂತ ಹೇಳಿ ಸದ್ಯದ ಮಟ್ಟಿಗೆ ಯಾವುದು ಏನು ನಮ್ ಮಾರ್ಕೆಟ್ ಅಲ್ಲಿ ಏನು ಬಂದಿಲ್ಲ. ಬಟ್ ನಾವ್ ಏನ್ ಹೇಳ್ತೀವಿ, ಈಗ ಯಾರಾದ್ರೂ ಇಂಟರ್ನೆಟ್ ನನ್ಗೆ ಅಡಿಕ್ಷನ್ ಆಗಿದೆ, ವ್ಯಸನ ಆಗಿದೆ, ಅದನ್ನ ಬಿಡಬೇಕು ಅಂತ ಬಂದಾಗ ಕೆಲವು ಕಿವಿ ಮಾತುಗಳನ್ನ ನಾವು ಕೊಡ್ತೀವಿ. ಏನಪ್ಪಾ ಅಂತ ಹೇಳಿದ್ರೆ, ಒಂದು ಡಿಜಿಟಲ್ ಡಿಟಾಕ್ಸ್. ಈಗ ಪ್ರತಿನಿತ್ಯ ನೀವು ಯಾವ ಕಾರಣಕ್ಕೋಸ್ಕರ ಫೋನ್ಗಳನ್ನ ಅಥವಾ ಇಂಟರ್ನೆಟ್ ಅನ್ನ ಬಳಸ್ತಾ ಇದ್ದೀರಾ, ಅದು ಬಳಸಿ ಆದ್ಮೇಲೆ ಅದು ನಿಜವಾಗ್ಲೂ ಉಪಯೋಗ ಇಲ್ಲ ಅಂತಾದ್ರೆ ನೀವೇ ಅದನ್ನ ಅಂದ್ರೆ ಪರಿಗಣನೆಗೆ ತೆಗೆದುಕೊಂಡು ಆ ಇಂಟರ್ನೆಟ್ ಅನ್ನ ಆಫ್ ಮಾಡಿ ಫೋನ್ ಇಡುವಂತದ್ದು ಒಂದು ಪ್ರಕ್ರಿಯೆ. ಅದನ್ನ ಬಿಟ್ರೆ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ವಾರದಲ್ಲಿ ಒಂದ್ಸತಿ ಆದ್ರೂ ಆ ಫೋನ್ ಅನ್ನೋದನ್ನ ಮನೆಯಲ್ಲಿಟ್ಟು ಕುಟುಂಬದವರೆಲ್ಲಾ ಸೇರಿ ಹೊರಗಡೆ ಹೋಗೋದಿರ್ಬೋದು. ಆ ಫೋನ್ ಜೊತೆಯಲ್ಲಿ ಒಯ್ಯೋ ಹಂಗಿಲ್ಲ. ಆತರ ಏನಾದ್ರೂ ನಿಮ್ಗೆ ಎಮರ್ಜೆನ್ಸಿ ಇದೆ, ತಪ್ಪು ಹೋಗ್ಬೋದು ಅಂತ ಹೇಳಿದ್ರೆ, ಇನ್ನು ಕೆಲವು ಕಡೆ ಈ ಏನು ಟಚ್ ಪ್ಯಾಡ್ ಫೋನ್ ಏನು ಇರುತ್ತೆ, ಆ ಬಟನ್ ಫೋನ್ಗಳು ಏನಿರ್ತಾವೆ ಅದನ್ನ ಬಳಕೆ ಮಾಡಬಹುದು, ಆ ಫೋನ್ ಕಾಲ್ ಮಿಸ್ ಆಗದೆ ಇರೋ ತರ ನೋಡ್ಕೊಳ್ಬಹುದು. ಇದನ್ನು ಮೀರಿ ಇನ್ನೊಂದ್ ಏನಪ್ಪ ಅಂತ ಹೇಳಿದ್ರೆ, ಟೈಮರ್ ಅನ್ನೋದನ್ನ ಸೆಟ್ ಮಾಡೋದು. ಈಗ ಹಿಂದಿನ ಕಾಲದಲ್ಲಿ ನಮ್ದೆಲ್ಲ ಒಂದು ಸಣ್ಣವ್ರು ಇರ್ಬೇಕಿದ್ರೆ ಅಲಾರ್ಮ್ ಕ್ಲಾಕ್ ಅಂತ ಬರ್ತಾ ಇತ್ತು, ಬಟ್ ಇವಾಗ ಅಲಾರ್ಮ್ ಕ್ಲಾಕ್ ಅನ್ನೋದು ನಮ್ಗೆ ಕಾಣಿಸೋದಿಲ್ಲ. ನಾವು ಅಲಾರ್ಮ್ ಅನ್ನೋದನ್ನು ಫೋನ್ ಅಲ್ಲೇ ಇಡ್ತೀವಿ, ಅದನ್ನ ಮತ್ತೆ ಸ್ನೂಸ್ ಇರ್ಬೋದು ಅಥವಾ ಮತ್ತೆ ಸ್ವಲ್ಪ ಹೊತ್ತು ಮಲಗ್ತೀನಿ ಅಂತ ಹೇಳಿ ಅದನ್ನ ಹಂಗೆ ಇಟ್ಟು ಮಲಗುವಂತ ಪ್ರಕ್ರಿಯೆಗಳೇ ಹೆಚ್ಚು. ಸೊ ಏನ್ ಮಾಡ್ಬೋದು, ಈಗ ಒಂದು ಅರ್ಧ ತಾಸು ಮಾತ್ರ ನನಗೆ ಮೊಬೈಲ್ ಬಳಕೆ ಮಾಡೋದಿದೆ ಅಂತ ಹೇಳಿದ್ರೆ, ಆ ಟೈಮರ್ ಅನ್ನೋದನ್ನ ಸೆಟ್ ಮಾಡಿ ಅರ್ಧ ತಾಸಿಗೆ ಅದು ಏನು ರಿಂಗ್ ಆಗುತ್ತೆ ಅಥವಾ ಏನು ಅಲಾರ್ಮ್ ಕ್ಲಾಕ್ ಹೊಡ್ಕೊಳ್ಳುತ್ತೆ, ಆಮೇಲೆ ಅದನ್ನ ತೆಗೆದು ಪಕ್ಕದಲ್ಲಿ ಇಡುವಂತದ್ದು. ಸೊ ಒಂಥರ ಎಕ್ಸ್ಟರ್ನಲ್ ಕಂಟ್ರೋಲ್ ಅಂತ ಹೇಳ್ತೀವಿ. ಈಗ ಬೇರೆ ಯಾರು ನಮ್ಗೆ ಹೇಳೋರಿಲ್ಲ ಅಂತ ಹೇಳಿದ್ರೆ, ನಮ್ಮಲ್ಲಿ ಆಗ್ತಿರುವಂತ ಚಟಗಳನ್ನ ನಾವೇ ನಿಯಂತ್ರಣ ಮಾಡಕ್ಕೆ ಒಂದು ಪ್ರಯತ್ನ ಮಾಡ್ಬೇಕಾಗತ್ತೆ.
0: ಮೇಡಮ್, ಇನ್ನು ಈ ಒಂದು ಇಂಟರ್ನೆಟ್ ಆಸಕ್ತಿಯನ್ನ ನಿಯಂತ್ರಣ ಮಾಡೋದಕ್ಕಿಂತನೇ ಈ ಒಂದು ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆಯಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಚಿಕಿತ್ಸೆ ಆಗಿರ್ಬಹುದು ಅಥವಾ ಸಮಾಲೋಚನೆ ಆಗಿರ್ಬಹುದು, ಯಾವ ರೀತಿ ಮಾಡ್ತೀರಾ ಅಂತ?
1: ಖಂಡಿತವಾಗ್ಲು. ಈಗ ಫಸ್ಟಿಗೆ ಒಬ್ಬ ವ್ಯಕ್ತಿ ಬಂದಾಗ ಇಂಟರ್ನೆಟ್ ವ್ಯಸನ ಇದೆಯಾ ಇಲ್ವಾ ಅಂತ ಹೇಳಿ ನೋಡಕ್ಕೆ ನಾವು ಕೆಲವು ಕ್ವೆಶ್ಚನೇರ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಸೊ ಅದು ಪ್ರಶ್ನೋತ್ತರಗಳಿರ್ತಾವೆ. ಒಬ್ಬ ವ್ಯಕ್ತಿ ಎಷ್ಟು ತಾಸ್ಗಳ ಕಾಲ ಇಂಟರ್ನೆಟ್ ಬಳಕೆ ಮಾಡ್ತಾನೆ, ಮತ್ತೆ ಈಗ ನಾವು ಆಲ್ರೆಡಿ ಮುಂಚೆ ಡಿಸ್ಕಸ್ ಮಾಡಿರೋ ತರ ಅವರಿಗೆ ಚಡಪಡಿಕೆ ಅಥವಾ ವಿಡ್ರಾಲ್ ಸಿಂಪ್ಟಮ್ಸ್ ಏನಾದ್ರು ಇದೆಯಾ, ಬೇರೆ ಏನೇನ್ ಸಮಸ್ಯೆಗಳಾಗ್ತಾ ಇದಾವೆ ಮಿತಿ ಮೀರಿದ ಇಂಟರ್ನೆಟ್ ಬಳಕೆಯಿಂದ, ಈ ತರ ಪ್ರಶ್ನೋತ್ತರಗಳಿರ್ತಾವೆ. ಆ ಪ್ರಶ್ನೆಗಳನ್ನ ಉತ್ತರಿಸಿದ ಮೇಲೆ ಸಿವಿಯಾರಿಟಿ ಅನ್ನೋದನ್ನ ಸ್ಕೋರ್ ಮಾಡ್ತೀವಿ. ಈಗ ಮೈಲ್ಡ್ ಲೆವೆಲ್ ಅಲ್ಲಿ ಇದೆಯಾ, ಮಾಡ್ರೇಟ್ ಲೆವೆಲ್ ಅಲ್ಲಿ ಇದೆಯಾ, ಸಿವಿಯರ್ ಲೆವೆಲ್ ಅಲ್ಲಿ ಇದೆಯಾ ಅಂತ ಹೇಳ್ಕೊಂಡು. ಸೊ ಬರೇ ಇಂಟರ್ನೆಟ್ ಬಳಕೆ ಮಾತ್ರ ಸಮಸ್ಯೆ ಅಂತ ಆದ್ರೆ ಅದಕ್ಕೆ ತಕ್ಕ ಹಾಗೆ ಸಮಾಲೋಚನೆ ಹೆಂಗ್ ಚಾಲು ಆಯ್ತು, ಈಗ ಅದನ್ನ ಬಿಡೋದ್ರ ಸಂಬಂಧ ಏನ್ ಪ್ರಯತ್ನ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಸಮಾಲೋಚನೆ ನಡೆಸ್ತೀವಿ. ನಾವು ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಕೌನ್ಸಿಲಿಂಗ್ ಸರ್ವಿಸಸ್ ಅನ್ನೋದನ್ನ ಒದಗಿಸ್ತೀವಿ. ಹೆಚ್ಚಾಗಿ ಬರೇ ಇಂಟರ್ನೆಟ್ ಅಡಿಕ್ಷನ್ ಅನ್ನೋದ್ರ ಸಲುವಾಗಿ ಮಾತ್ರ ಯಾವತ್ತೂ ನಾವು ಈ ತರ ಗುಳಿಗೆಗಳನ್ನ ಮಾತ್ರೆಗಳನ್ನ ಬಳಕೆ ಮಾಡೋದಿಲ್ಲ, ಬಟ್ ಅದ್ರ ಜೊತೆಗೆ ಬೇರೆ ಏನಾದ್ರೂ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ, ಅಂದ್ರೆ ಈಗ ಕೋಮಾರ್ಬಿಡ್ ಡಿಪ್ರೆಷನ್ ಅಂತ ಹೇಳ್ತೀವಿ, ಕೋಮಾರ್ಬಿಡ್ ಆಂಗ್ಸೈಟಿ ಅಂತ ಹೇಳ್ತೀವಿ, ಅಥವಾ ವಿಪರೀತ ಇಂಟರ್ನೆಟ್ ಬಳಕೆ ಮಾಡಿ ಮಾಡಿ ಅವರಿಗೆ ನಿದ್ರಾ ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ರೆ, ಸೊ ಬೇರೆ ಏನಾದ್ರೂ ಸಮಸ್ಯೆಗಳು ಜೊತೆಯಲ್ಲಿ ಇದ್ವು ಅಂತ ಹೇಳಿದ್ರೆ ಅವಾಗ ಗುಳಿಗೆಗಳನ್ನು ಕೂಡ ಯೂಸ್ ಮಾಡುವಂತ ಸಂಭವ ಇರುತ್ತೆ.
0: ಮೇಡಮ್, ಇನ್ನು ಈ ಒಂದು ಚಿಕಿತ್ಸೆಯಿಂದ ಅಥವಾ ಈ ಸಮಾಲೋಚನೆಯಿಂದ ಸಂಪೂರ್ಣವಾಗಿ ಚೇತರಿಸಿಕೊಳ್ಳಬಹುದಾ? ಹಾಗಿದ್ರೆ ಸಾಮಾನ್ಯವಾಗಿ ಎಷ್ಟು ಸಮಯ ಬೇಕಾಗುತ್ತೆ?
1: ಈಗ ಪ್ರತಿಯೊಬ್ಬ ಮನುಷ್ಯನು ಇಷ್ಟೇ ಸಮಯದಲ್ಲಿ ಚೇತರಿಕೆ ಕಂಡು ಬರುತ್ತೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇಟ್ಸ್ ಆಲ್ ಸಬ್ಜೆಕ್ಟಿವ್. ಈಗ ನನ್ನ ದೇಹ ಯಾವ ತರ ಅಂದ್ರೆ ರೆಸ್ಪಾಂಡ್ ಮಾಡುತ್ತೆ ಒಂದು ಟ್ರೀಟ್ಮೆಂಟ್ಗೆ, ಇನ್ನೊಬ್ಬ ವ್ಯಕ್ತಿಯ ದೇಹ ಬೇರೆ ತರ ರೆಸ್ಪಾಂಡ್ ಮಾಡಬಹುದು. ಸೊ ಡೆಫಿನೆಟ್ಲಿ ಈಗ ನಾವು ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ಪೇಷಂಟ್ ಬಂದಾಗ ಅವರಿಗೆ ಏನ್ ಕೌನ್ಸಿಲಿಂಗ್ ಸೆಷನ್ಸ್ ಅಂತ ಮಾಡ್ತೀವಿ, ಅವಾಗ ಅವರಿಗೆ ಹೇಳೋದು ಕಿವಿ ಮಾತು ಏನಪ್ಪಾ ಅಂತ ಹೇಳಿದ್ರೆ, ಎಷ್ಟು ಅವ್ರು ಮೈಂಡ್ಫುಲ್ ಆಗಿ ಅಂದ್ರೆ ಸ್ಕ್ರೀನ್ ಯೂಸೇಜ್ ಮಾಡ್ತಾರೆ, ಎಷ್ಟು ಹೊತ್ತಿಗೆ ನಾವು ಕಮಿಟ್ಮೆಂಟ್ ಅನ್ನೋದನ್ನ ಕೊಟ್ಟಿರ್ತೀವಿ ಅಷ್ಟು ಹೊತ್ತಿನ ಪ್ರಮಾಣ ಮಾತ್ರ ಬಳಕೆ ಮಾಡ್ಬೇಕು, ಅದನ್ನ ಬಿಟ್ಟು ಅವರು ಬಳಕೆ ಮಾಡೋ ಹಾಗೆ ಇಲ್ಲ. ಸೊ ಇದನ್ನ ಅವರು ಮನದಟ್ಟು ಮಾಡಿಕೊಂಡು ಎಷ್ಟು ತಮ್ಮ ಮೇಲೆ ತಾವು ನಿಯಂತ್ರಣ ಹೇರ್ಕೋತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಅವರು ಸಂಪೂರ್ಣವಾಗಿ ಅದರಿಂದ ಹೊರಗಡೆ ಬರ್ತಾರ ಅಥವಾ ಇನ್ನೂ ಅಲ್ಪ ಸ್ವಲ್ಪ ಅವರಲ್ಲಿ ಆ ಲಕ್ಷಣಗಳು ಇರ್ತಾವ ಅನ್ನೋದು ಡಿಸೈಡ್ ಆಗ್ತವೆ, ಒಂದೇ ವಿಚಾರ. ಇನ್ನೊಂದು, ಆಲ್ರೆಡಿ ಹೇಳಿರೋ ತರ ಎಲ್ಲಿಯಾದ್ರೂ ಆ ವ್ಯಕ್ತಿಯಲ್ಲಿ ಬೇರೆ ಮಾನಸಿಕ ರೋಗಗಳು ಇದ್ದು, ಬೇರೆ ಮಾದಕ ದ್ರವ್ಯ ವ್ಯಸನ ಇರ್ಬೋದು ಅಥವಾ ಬೇರೆ ಏನಾದ್ರೂ ಚಟಗಳಿರಬಹುದು, ಇದೆಲ್ಲ ಏನಾದ್ರೂ ಇತ್ತು ಅಂದ್ರೆ ಡೆಫಿನೆಟ್ಲಿ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ನಾವು ಟ್ರೀಟ್ಮೆಂಟ್ ಗಳನ್ನ ಕೊಡಬೇಕಾಗುತ್ತೆ. ಕೆಲವೊಮ್ಮೆ ಇನ್ ಪೇಷಂಟ್ ಅಡ್ಮಿಷನ್ ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ ಅಡ್ಮಿಟ್ ಮಾಡುವಂತ ಪ್ರಸಂಗಗಳು ಬರ್ತವೆ.
0: ಮೇಡಮ್, ಇನ್ನು ಈ ಒಂದು ಇಂಟರ್ನೆಟ್ ವ್ಯಸನದಿಂದ ಹೊರಬರಬೇಕು ಅನ್ನೋದಾದ್ರೆ ಒಂದು ಜೀವನ ಶೈಲಿಯನ್ನ ಯಾವ ರೀತಿ ಅಳವಡಿಸಿಕೊಳ್ಬೇಕು, ಜೀವನ ಶೈಲಿ ಯಾವ ರೀತಿ ಇರಬೇಕು ಅಂತ?
1: ಓಕೆ, ಸೊ ತುಂಬಾ ಮುಖ್ಯವಾದ ಪ್ರಶ್ನೆ. ಈಗ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಏನನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ, ಅದು ಒಂದು ಬೆಳಗ್ಗೆ ಬೇಗನೆ ಏಳೋದಿರ್ಬೋದು, ಒಂದು ಅರ್ಧ ತಾಸು ವ್ಯಾಯಾಮ ಮಾಡೋದಿರಬಹುದು, ಆಮೇಲೆ ನಮ್ಮ ನಮ್ಮ ಜೀವನದಲ್ಲಿ ಏನೇನ್ ಇಂಪಾರ್ಟೆಂಟ್ ಕೆಲಸಗಳಿದಾವೆ ಅದನ್ನ ಫಸ್ಟ್ ಪ್ರಯಾರಿಟೈಸ್ ಮಾಡಿ ಅದನ್ನ ದಿನಕ್ಕೆ ತಕ್ಕ ಹಾಗೆ ಯಾವ ಟೈಮಲ್ಲಿ ಏನ್ ಮಾಡಬೇಕು ಅದನ್ನ ನಾವು ಒಂದು ಟೈಮ್ ಟೇಬಲ್ ಅನ್ನೋದನ್ನ ಹಾಕೊಂಡು ಮಾಡೋದಿರ್ಬೋದು. ಇದರ ಜೊತೆಗೆ ಪ್ರತಿ ದಿವಸ ಅಟ್ಲೀಸ್ಟ್ ಒಂದು ಗಂಟೆ ಕಾಲ ಆದ್ರೂ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಕುಂತು ಜೊತೆಯಲ್ಲಿ, ಈಗ ಊಟ ಮಾಡೋದಿರಬಹುದು ಅಥವಾ ಹೊರಗಡೆ ಹೋಗಿ ಒಂದು ವಾಕ್ ಮಾಡಿ ಬರುವುದಿರ್ಬೋದು, ಇದೆಲ್ಲದರ ಕಡೆಗೂ ನಾವು ಒಂದು ಗಮನ ಕೊಡಬೇಕಾಗುತ್ತೆ. ಯಾಕಂದ್ರೆ ಏನಾಗ್ಬಿಡುತ್ತೆ, ಈಗ ಮೇ ಬಿ ಮನೆಯಲ್ಲಿ ಒಂದು ನಾಲ್ಕೈದು ಜನ ಇದಾರೆ ಅಂತ ಹೇಳಿದ್ರೆ ಅವರಲ್ಲಿ ಆ ಒಂದು ಇಮೋಷನಲ್ ಬಾಂಡಿಂಗ್ ಅನ್ನೋದನ್ನೇ ನಾವು ಗಮನಿಸ್ತಾ ಇಲ್ಲ. ಸೊ ಆ ಇಮೋಷನಲ್ ಬಾಂಡಿಂಗ್ ಅನ್ನೋದು ಇಲ್ಲದೆ ಇದ್ದಾಗ ಏನಾಗುತ್ತೆ, ಆ ಮನೆ ಒಡೆದು ಹೋಗುವಂತ ಸಂದರ್ಭಗಳು ಹೆಚ್ಚು. ಈಗ ಇತ್ತೀಚಿನ ದಿನಗಳಲ್ಲಿ ನಾವೇನು ಏನ್ ಗಮನಿಸ್ತಾ ಇದೀವಿ, ಬರೇ ತಂದೆ ತಾಯಿ ಮತ್ತೆ ಮಕ್ಕಳು ಮಾತ್ರ ಮನೆಯಲ್ಲಿ ಇರ್ತಾರೆ. ಹಿರಿಯರಿದ್ರು ಕೂಡ, ಈಗ ಹಿರಿಯರು ಕೂಡ ಮೊಬೈಲ್ ಚಟಕ್ ತುತ್ತಾಗ್ತಾ ಇದಾರೆ ಅನ್ನೋದು ಗಾಬರಿ ಪಡುವಂತ ಸಂಗತಿ. ವಯಸ್ಸಾಗಿರೋರು ಏನ್ ಮಾಡ್ತಾರೆ, ಒಂದು ಫ್ಯಾಮಿಲಿ ಗ್ರೂಪ್ ಅಂತ ಇರುತ್ತೆ, ಅದರಲ್ಲಿ ದಿನಪೂರ್ತಿ ಫಾರ್ವರ್ಡ್ ಮೆಸೇಜಸ್, ಗುಡ್ ಮಾರ್ನಿಂಗ್ ಮೆಸೇಜ್, ಗುಡ್ ನೈಟ್ ಮೆಸೇಜ್ ಹಾಕ್ತಾನೇ ಇರ್ತಾರೆ. ಸೊ ಎಷ್ಟೋ ಸತಿ ಮೇ ಬಿ ಕೆಲಸದ ತರಾತುರಿಯಲ್ಲಿರೋರು ಅದನ್ನ ಮ್ಯೂಟ್ ಮಾಡಿಬಿಡೋದು ಅಥವಾ ಗ್ರೂಪ್ ಇಂದಾನೇ ಹೊರಗಡೆ ಬಂದಿರೋ ಪ್ರಸಂಗಗಳು ಇರ್ತವೆ. ಹಾಗಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಾವೆಲ್ಲರೂ ಅಲ್ಲ ಸ್ಕ್ರೀನ್ ಅನ್ನೋದು ಯೂಸ್ ಮಾಡಬೇಕು, ಆದರೆ ಇಟ್ ಇಸ್ ಲೈಕ್ ಅ ಡಬಲ್ ಎಡ್ಜ್ ಸ್ವೋರ್ಡ್. ಎಷ್ಟು ಬಳಕೆ ಮಾಡಬೇಕು ಅಷ್ಟು ಬಳಕೆ ಮಾಡಿದ್ರೆ ಮೇ ಬಿ ನಮ್ಮ ಜೀವನದಲ್ಲಿ ಅದರಿಂದ ಉಪಯೋಗಗಳೇ ಜಾಸ್ತಿ ಆಗ್ತವೆ, ಆದರೆ ಮಿತಿ ಮೀರಿದ ಬಳಕೆ ಅನ್ನೋದನ್ನ ಮಾಡಿದಾಗ ಅದರಿಂದ ಅಪಾಯಗಳೇ ಹೆಚ್ಚು. ಹಾಗಾಗಿ ನಾವೆಲ್ಲರೂ ಕೂಡ ಮೈಂಡ್ಫುಲ್ ಆಗಿ ಸ್ಕ್ರೀನ್ ಯೂಸೇಜ್ ಅನ್ನೋದನ್ನ ಮಾಡೋಣ, ಅದು ಮಿತಿಯಲ್ಲಿರಲಿ, ಮಿತಿಯಲ್ಲಿದ್ರೆ ನಮ್ಮೆಲ್ಲರ ಜೀವನನೂ ಚೆನ್ನಾಗುತ್ತೆ ಅನ್ನೋದನ್ನ ಹೇಳ್ತೀನಿ.
0: ಮೇಡಮ್, ಇನ್ನು ಕೊನೆಯದಾಗಿ ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ ನಮ್ಮ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಈಗ ನಾವೆಲ್ಲರೂ ಕೂಡ ಒಂದು ವಿಚಾರ ಏನ್ ಗಮನಿಸ್ಬೇಕು ಅಂತ ಹೇಳಿದ್ರೆ, ಮೊಬೈಲ್ ಅನ್ನ ನಿಯಂತ್ರಣದಲ್ಲಿರುವ ಪ್ರಯತ್ನವನ್ನ ನಾವೇ ಮಾಡಬೇಕು. ಅದನ್ನ ಯಾರು ಹೊರಗಡೆ ಅವ್ರು ಬಂದು ಅಥವಾ ಡಾಕ್ಟರ್ಸ್ ಬಂದು, ಯಾವುದೋ ಹಾಸ್ಪಿಟಲ್ನವ್ರು ಬಂದು, ಪೊಲೀಸರಂತೂ ಬಂದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಬೋರ್ ಆದಾಗ, ಹೆಚ್ಚಾಗಿ ನಾವು ಯಾವುದೇ ಚಟುವಟಿಕೆ ಇಲ್ಲದೆ ಕುಳಿತಾಗ ಮೊಬೈಲ್ ಅನ್ನ ನೋಡೋದನ್ನ ಫಸ್ಟ್ ನಿಲ್ಲಿಸಬೇಕು. ಸೊ ಏನಾಗ್ಬಿಡುತ್ತೆ, ಅದ್ರ ಬದಲಾಗಿ ಮನೆಯಲ್ಲಿ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಆ ಮಕ್ಕಳ ಜೊತೆಗೆ ಆಟ, ವ್ಯಾಯಾಮ ಇಲ್ಲ ನಡಿಕೆ, ಯಾವುದೇ ಒಂದು ದೈಹಿಕ ಚಟುವಟಿಕೆ ಪ್ರಾಬಬ್ಲಿ ಅದನ್ನ ಮಾಡೋದಿರ್ಬೋದು, ಅಥವಾ ಒಂದು ಸಭೆಗೆ ನಾವು ಹೋಗಿದ್ದೀವಿ ಅಂತ ಅಂದ್ಕೊಳ್ಳಿ, ಆ ಸಭೆಯಲ್ಲಿ ಜನ ಇದ್ದಾಗ ಆ ಮೊಬೈಲ್ ಅನ್ನೋದನ್ನ ಬದಿಗಿಟ್ಟು ಅವ್ರ ಜೊತೆ ಅಂದ್ರೆ ನೇರವಾಗಿ ಮುಖಕ್ಕೆ ಮುಖ ಕೊಟ್ಟು ಮಾತಾಡುವಂತದ್ದಿರ್ಬೋದು. ಮಕ್ಕಳಿದ್ರು ಅಂತ ಹೇಳಿದ್ರೆ ಅವರನ್ನು ಸೇರಿಸ್ಕೊಂಡು ಆ ಸಂಭಾಷಣೆಯಲ್ಲಿ ಅವರನ್ನು ತೊಡಗಿಸಿಕೊಂಡು ಮಾತಾಡೋದಿರ್ಬೋದು. ಈಗ ದೊಡ್ಡವರು ಮಾತಾಡ್ಬೇಕಿದ್ರೆ ಆ ಸಣ್ಣ ಮಕ್ಕಳು ಮಾತಾಡಬಾರ್ದು ಅವರ ಅಂತ ಹೇಳಿ ಕೈಯಲ್ಲಿ ಮೊಬೈಲ್ ಕೊಡೋ ಬದಲು ಏನ್ ಮಾಡ್ಬೋದು, ಎಲ್ಲರೂ ಒಂದು ಕೂಡ್ಕೊಂಡು ಯಾವ ತರ ಆಕ್ಟಿವಿಟಿ ಮಾಡಬಹುದು ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡೋದು ಒಳ್ಳೆಯದು.
0: ಖಂಡಿತ ಮೇಡಮ್. ಮೇಡಮ್, ಈ ಒಂದು ಇಂಟರ್ನೆಟ್ ವ್ಯಸನದಿಂದ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ, ಧನ್ಯವಾದಗಳು.
1: ಧನ್ಯವಾದಗಳು.
0: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ ಬೆಳಗಾವಿಯ ಮನೋರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿಯವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ಕರೆ ಮಾಡಿ. ಮತ್ತೊಂದು ಆರೋಗ್ಯ ಕಾರ್ಯಕ್ರಮದೊಂದಿಗೆ ಮತ್ತೊಂದು ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ ವಿವಿಧ ಕೋರ್ಸ್ಗಳು ಬಿಫಾರ್ಮ್ ಫಾರ್ಮ್ ಡಿ ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ ಕಾಲೇಜಿನ ಪ್ರಮುಖ ವಿಶೇಷತೆಗಳು 100 ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ ವಿಶ್ವದಾದ್ಯಂತ 3,000 ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್ ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ ಔಟ್ಕಮ್ ಬೇಸ್ಡ್ ಎಜುಕೇಶನ್ ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್ ಜಾಗತಿಕ ಮಟ್ಟದ ಗ್ರಂಥಾಲಯ ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ ಪ್ರಾಯೋಗಿಕ ತರಬೇತಿ ಸೌಲಭ್ಯ ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831247139 ಮೊಬೈಲ್ ಸಂಖ್ಯೆ 9740639702 ವೆಬ್ಸೈಟ್ www.kleefarm.edu

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: Seasons change, but your brilliance is timeless. P&G brings you the exclusive change of season offer.
2: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
1: Offer valid till 31st July 2026. Hurry, visit to Messrs. Purushottam Narayan Gadgil, Seraph and Dwellers today. Terms and conditions apply.
3: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.
4: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148503 ಹಾಗೂ 8123871607.

0: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೆ ನನಸಾಗಿಸಿಕೊಳ್ಳಿ. ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: ಕೇಲಿ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026 ಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲಿ ಆಹೆ. ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವ್ ಇಥೆ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲಿ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ B.Pharm, Pharm.D, M.Pharm, PhD. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚೆ ಪ್ರಮುಖ ವೈಶಿಷ್ಟ್ಯ 100+ ವರ್ಷಾಚಿ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ, ಜಗಭರತಿಲ್ 3,000+ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವ್ ವಿಮಾನದ ರಸ್ತ್ಯಾವರಿಲ್ ಸುಸಜ್ಜ ಆಣಿ ಅತ್ಯಾಧುನಿಕ ನವಾ ಕ್ಯಾಂಪಸ್, ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ, ಪ್ರಗತ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್, ಜಾಗತಿಕ ದರ್ಜೆಯ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ, ಆಧುನಿಕ ಪ್ರಯೋಗಶಾಲಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ, ಆಧುನಿಕ ವಸತಿಗೃಹ ಆಣಿ ಕ್ರೀಡಾ ಸುವಿಧಾ ಸುತ್ತಾ, ನ್ಯಾಕ್ A+ ಗ್ರೇಡ್ ಆಣಿ NIRF ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆ, ಗುಣಮಟ್ಟಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜಗಾರ ಸಂಧಿನ ಪ್ರಾಧಾನ್ಯ. ಅಧಿಕ ಮಾಹಿತಿ ಸಂಪರ್ಕ ಕರಾ 0812471399 ಆಣಿ 9740639702. ವೆಬ್ಸೈಟ್ ಆಹೆ

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ, 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-24-71-399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu.
2: KLE Technological University, Belagavi. Admissions open for 2026-27. Dr. M.S. Sheshgiri Campus, Belagavi. KCET code E036. More than 500 placement offers were received in 2025-26. Students secured a highest annual package of up to 16 lakh per annum. The university has 150+ experienced faculty members and 50+ doctoral degree holders. Well-equipped learning factory, tinkering lab and Wi-Fi-enabled hostel facilities are available. UG courses, biomedical engineering, chemical engineering, civil engineering, computer science and engineering, AI, electronics and communication engineering, electrical and electronics engineering, mechanical engineering, BCA, PG courses, MCA, MBA and M.Tech in structural engineering, civil. 60+ companies including Infosys, Juniper Networks, HPE, Federal Bank and Bosch visit the campus for recruitment. For more information, call 0831-244-0322 or visit www.kletech.ac.in.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕೇಲಿ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026-27 ಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲಿ ಆಹೆ. ಏರ್ಪೋರ್ಟ್ ರೋಡ್ ಬಸವನಕುರ್ಚಿ ಬೆಳಗಾವ್ ಯೇಥೆ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲಿ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್, ಪಿಎಚ್ಡಿ. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚೇ ಪ್ರಮುಖ ವೈಶಿಷ್ಟ್ಯ 100+ ವರ್ಷಾಚೀ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ. ಜಗಭರತಿ 3,000+ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವ್ ವಿಮಾನದ ರಸ್ತ್ಯಾವರಿಲ್ ಸುಸಜ್ಜ ಆಣಿ ಅತ್ಯಾಧುನಿಕ ನವಾ ಕ್ಯಾಂಪಸ್. ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ, ಪ್ರಗತ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್, ಜಾಗತಿಕ ದರ್ಜಾಚೆ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ, ಆಧುನಿಕ ಪ್ರಯೋಗಶಾಲಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ, ಆಧುನಿಕ ವಸತಿಗೃಹೆ ಆಣಿ ಕ್ರೀಡಾ ಸುವಿಧಾ ಸುದ್ಧಾ. ನ್ಯಾಕ್ A+ ಗ್ರೇಡ್ ಆಣಿ NIRF ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆಯ ಗುಣವತ್ತಾಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜ್ಗಾರ ಸಂಧಿನ ಪ್ರಾಧಾನ್ಯ. ಅಧಿಕ ಮಾಹಿತಿ ಸಾಠಿ ಸಂಪರ್ಕ ಕರ 0831-247-1399 ಆಣಿ 9740-63-9702. ವೆಬ್ಸೈಟ್ ಆಹೆ

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. Hurry, visit to Messrs. Purushottam Narayan Gadgil, Seraph and Jewelers today. Terms and conditions apply.
4: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a five-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5218 or at 944-982-1222. Visit kcpt.kaher.edu.in. KLE College of Physiotherapy, empowering your future in healthcare.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ದೇಶದ ಸಮಾಜ ಸುಧಾರಕ ಪರಂಪರೆ ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಸ್ಪೇನ್, ಬೆಲ್ಜಿಯಂ, ಫಿನ್ಲೆಂಡ್ಗಳಿಗೆ ಈ ವಾರ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದಲ್ಲಿ ಭಾರತೀಯ ಉದ್ಯಮಿಗಳ ನಿಯೋಗ ಭೇಟಿ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಖ್ಯಾತ ಗಾಯಕಿ ಎಸ್ ಜಾನಕಿ ಅಂತ್ಯ ಸಂಸ್ಕಾರ. ಲಂಡನ್ನಲ್ಲಿ ಭಾರತ ಇಂಗ್ಲೆಂಡ್ ನಡುವಿನ ವನಿತೆಯರ ಟೆಸ್ಟ್ ಕ್ರಿಕೆಟ್ನ ಮೂರನೇ ದಿನದಾಟ ಪ್ರಗತಿಯಲ್ಲಿ. ವಾರ್ತೆಗಳ ವಿವರ. ದೇಶದ ಸಮಾಜ ಸುಧಾರಕರ ಮಹಾನ್ ಪರಂಪರೆಯನ್ನು ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಸಮಾಜ ಸುಧಾರಕ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಮನ್ನತ್ತು ಪದ್ಮನಾಭನ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಿ ಮತ್ತು ಮನ್ನಂ ಸ್ಮೃತಿ ಮಂಟಪವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಾಮಾಜಿಕ ನ್ಯಾಯ, ಸಮಾನತೆ, ಶಿಕ್ಷಣ ಮತ್ತು ಸಮುದಾಯ ಸೇವೆಗಾಗಿ ಮನ್ನತ್ತು ಪದ್ಮನಾಭನ್ ತಮ್ಮ ಜೀವನ ಸಮರ್ಪಿಸಿಕೊಂಡಿದ್ದರು. ಅವರು ಆದರ್ಶಗಳ ನಿರಂತರ ಸ್ಫೂರ್ತಿದಾಯಕ ಎಂದರು. ಸಮಾಜ ಸುಧಾರಣೆಯ ಪರಿಕಲ್ಪನೆಯು ಅಷ್ಟಾಗಿ ಪ್ರಚಲಿತದಲ್ಲಿಲ್ಲದ ಕಾಲಘಟ್ಟದಲ್ಲಿ ಮನ್ನತ್ತು ಪದ್ಮನಾಭನ್ ಸಮಾಜ ಸೇವೆಗೆ ಮುಂದಾದರು. ಮಹಾತ್ಮ ಗಾಂಧೀಜಿಯವರೊಂದಿಗೆ ವಂಚಿತರ ಪರವಾಗಿ ಧ್ವನಿ ಎತ್ತುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಎಂದು ಉಪರಾಷ್ಟ್ರಪತಿ ಸ್ಮರಿಸಿದ್ದಾರೆ. ಮನ್ನಂ ಸ್ಮೃತಿ ಮಂಟಪದ ಲೋಕಾರ್ಪಣೆಯು ಕೇವಲ ಒಂದು ಕಟ್ಟಡದ ಉದ್ಘಾಟನೆಯಲ್ಲ, ಬದಲಿಗೆ ಶಾಶ್ವತ ಪರಂಪರೆಯ ಪ್ರತಿಷ್ಠಾಪನೆಯಾಗಿದೆ ಎಂದು ಹೇಳಿದ ಅವರು, ಈ ಸ್ಮೃತಿ ಮಂಟಪದ ಮೂಲಕ ದೇಶವು ತನ್ನ ಶ್ರೇಷ್ಠ ಸಮಾಜ ಸುಧಾರಕರಲ್ಲಿ ಒಬ್ಬರಿಗೆ ಗೌರವ ನಮನ ಸಲ್ಲಿಸುತ್ತಿದೆ ಎಂದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಉನ್ನತ ಮಟ್ಟದ ಭಾರತೀಯ ಉದ್ಯಮಿಗಳ ನಿಯೋಗದೊಂದಿಗೆ ನಾಳೆಯಿಂದ ಈ ತಿಂಗಳ 17ರವರೆಗೆ ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲೆಂಡ್ ದೇಶಗಳಿಗೆ ಭೇಟಿ ನೀಡಲಿದ್ದಾರೆ. ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ನಾವೀನ್ಯತೆ ಮತ್ತು ಸುಸ್ಥಿರತೆಯ ಮೇಲೆ ಗಮನ ಕೇಂದ್ರೀಕರಿಸುವ ಮೂಲಕ ಯುರೋಪ್ನೊಂದಿಗೆ ಭಾರತದ ಆರ್ಥಿಕ ಪಾಲುದಾರಿಕೆಯನ್ನು ಬಲಪಡಿಸುವುದು ಈ ಭೇಟಿಯ ಉದ್ದೇಶವಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಅವರು ನಾಳೆ ಸ್ಪೇನ್ನಲ್ಲಿ ಉದ್ಯಮಿಗಳ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆಯು ನವೀಕರಿಸಬಹುದಾದ ಇಂಧನ, ರೈಲ್ವೆ, ಕೃತಕ ಬುದ್ಧಿಮತ್ತೆ, ಸೆಮಿಕಂಡಕ್ಟರ್ಗಳು, ಆಹಾರ ಸಂಸ್ಕರಣೆ ಮತ್ತು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿನ ಅವಕಾಶಗಳನ್ನು ಅನ್ವೇಷಿಸಲು ಉಭಯ ದೇಶಗಳ ಕೈಗಾರಿಕಾ ಮುಖಂಡರನ್ನು ಒಂದುಗೂಡಿಸಲಿದೆ. ನಂತರ ಈ ತಿಂಗಳ 14 ಮತ್ತು 15ರಂದು ಬೆಲ್ಜಿಯಂಗೆ ಭೇಟಿ ನೀಡಲಿರುವ ನಿಯೋಗ ಅಲ್ಲಿ ನಡೆಯಲಿರುವ ಸಭೆಯಲ್ಲಿ ವಿದೇಶಿ ಹೂಡಿಕೆ, ವ್ಯಾಪಾರ ಸರಳೀಕರಣ, ಸುಸ್ಥಿರ ತಂತ್ರಜ್ಞಾನಗಳು ಮತ್ತು ಪೂರೈಕೆ ಸರಪಳಿಗಳ ಚೇತರಿಕೆ ಕುರಿತು ಚರ್ಚೆ ನಡೆಸಲಿದೆ. ಈ ತಿಂಗಳ 16 ಮತ್ತು 17ರಂದು ಫಿನ್ಲೆಂಡ್ ಭೇಟಿ ಸಂದರ್ಭದಲ್ಲಿ ದೂರಸಂಪರ್ಕ, ಸುಧಾರಿತ ಉತ್ಪಾದನೆ, ಶುದ್ಧ ಇಂಧನ ಮೊದಲಾದ ವಲಯಗಳಲ್ಲಿ ಸಹಯೋಗವನ್ನು ಅನ್ವೇಷಿಸಲು ವಿವಿಧ ಕಂಪನಿಗಳ ಸಂಶೋಧನಾ ಸಂಸ್ಥೆಗಳಿಗೆ ನಿಯೋಗ ಭೇಟಿ ನೀಡಲಿದೆ. ದೇಶಾದ್ಯಂತ ಸುಮಾರು 668 ಕೋಟಿ ರೂಪಾಯಿ ವೆಚ್ಚದ 7 ಉದ್ಯೋಗಿಗಳ ರಾಜ್ಯ ವಿಮಾ ಇಎಸ್ಐ ಆರೋಗ್ಯ ರಕ್ಷಣಾ ಯೋಜನೆಗಳನ್ನು ಮಂಗಳವಾರ ಕೇಂದ್ರ ಕಾರ್ಮಿಕ ಹಾಗೂ ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ಉದ್ಘಾಟಿಸಲಿದ್ದಾರೆ. ತೆಲಂಗಾಣದ ಸನಾತ್ನಗರ್, ಅಸ್ಸಾಂನ ಬೆಲ್ಟೋಲಾ, ತಮಿಳುನಾಡಿನ ಶ್ರೀಪೆರಂಬದೂರು, ಆಂಧ್ರಪ್ರದೇಶದ ರಾಜಮಹೇಂದ್ರವರ್ಮಂ, ಗುಜರಾತ್ನ ಸುರೇಂದ್ರನಗರ, ರಾಜಸ್ಥಾನದ ಕೋಟಾದಲ್ಲಿರುವ ಇಎಸ್ಐಸಿ ಆಸ್ಪತ್ರೆಗಳಲ್ಲಿ ವಿವಿಧ ಯೋಜನೆಗಳು ಈ ಪೈಕಿ ಸೇರಿವೆ. ಡಾ ಮಾಂಡವಿಯ ಅವರು ಸನಾತ್ನಗರದ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಹೊಸ ಒಪಿಡಿ ಬ್ಲಾಕ್ ಅನ್ನು ಖುದ್ದಾಗಿ ಉದ್ಘಾಟಿಸಲಿದ್ದು ಉಳಿದ 6 ಯೋಜನೆಗಳನ್ನು ವರ್ಚುವಲ್ ಮಾದರಿಯಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತಿಳಿಸಿದೆ. ಈ ಆರೋಗ್ಯ ಸೌಲಭ್ಯಗಳು ದೇಶಾದ್ಯಂತ ಸುಮಾರು 53 ಲಕ್ಷ ಫಲಾನುಭವಿಗಳ ವೈದ್ಯಕೀಯ ಅಗತ್ಯತೆಗಳನ್ನು ಪೂರೈಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಡಾ ಮಾಂಡವಿಯ ಅವರು ಸನಾತ್ನಗರದ ಇಎಸ್ಐಸಿ ಆಸ್ಪತ್ರೆಯ ಒಪಿಡಿ ಬ್ಲಾಕ್ ನಿರ್ಮಾಣಕ್ಕೆ ಶ್ರಮಿಸಿದ ಕಟ್ಟಡ ಕಾರ್ಮಿಕರನ್ನು ಅವರ ಪಾತ್ರ ಗುರುತಿಸಿ ಗೌರವಿಸಲಿದ್ದಾರೆ. ಉದ್ಯೋಗಿಗಳ ಕಲ್ಯಾಣಕ್ಕೆ ಸರ್ಕಾರದ ಬದ್ಧತೆಯನ್ನು ಪುನರುಚ್ಚರಿಸುವ ಭಾಗವಾಗಿ ಅವರು ಇಎಸ್ಐ ಫಲಾನುಭವಿಗಳಿಗೆ ನಗದು ಸೌಲಭ್ಯಗಳನ್ನು ವಿತರಿಸಲಿದ್ದಾರೆ. ಕಾರ್ಮಿಕ ಮತ್ತು ಉದ್ಯೋಗ ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಸಂಜೆ ಮೈಸೂರಿನ ಕಣಿಯನ ಹುಂಡಿಯ ಅವರ ತೋಟದ ಮನೆಯಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಅವರ ಮೊಮ್ಮಗಳು ಅಪ್ಸರಾ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದರು. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಶಾಸಕರಾದ ಟಿಎಸ್ ಶ್ರೀವತ್ಸ, ಅನಿಲ್ ಚಿಕ್ಕಮಾದು, ಸಂಗೀತ ನಿರ್ದೇಶಕ ಹಂಸಲೇಖ, ನಟಿಯರಾದ ಜಯಮಾಲಾ, ಭಾರತಿ ವಿಷ್ಣುವರ್ಧನ್, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಗಣ್ಯರು ಅಭಿಮಾನಿಗಳು ಅಂತಿಮ ನಮನ ಸಲ್ಲಿಸಿದರು. ವಯೋಸಹಜ ಅನಾರೋಗ್ಯದಿಂದ ನಿನ್ನೆ ನಿಧನರಾದ 88 ವರ್ಷದ ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಇಂದು ವ್ಯವಸ್ಥೆ ಮಾಡಲಾಗಿತ್ತು. ಸುಮಾರು 7 ಗಂಟೆಗಳ ಕಾಲ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಕೆ ಇರಿಸಲಾಗಿತ್ತು. ರಾಜಕೀಯ ಮುಖಂಡರು, ಕನ್ನಡ, ಮಲಯಾಳಂ, ತಮಿಳು ಚಿತ್ರರಂಗದ ಕಲಾವಿದರು, ಸಂಗೀತ ನಿರ್ದೇಶಕರು, ನಿರ್ಮಾಪಕರು ಸೇರಿದಂತೆ ಗಣ್ಯರು ಅಂತಿಮ ದರ್ಶನ ಪಡೆದು ತೀವ್ರ ಸಂತಾಪ ಸೂಚಿಸಿದರು. ಮೈಸೂರು ಮಾತ್ರವಲ್ಲದೆ ರಾಜ್ಯದ ವಿವಿಧ ಭಾಗಗಳ ಹಾಗೂ ನೆರೆಯ ರಾಜ್ಯಗಳಿಂದಲೂ ಅಪಾರ ಸಂಖ್ಯೆಯ ಅಭಿಮಾನಿಗಳು ಅಂತಿಮ ದರ್ಶನ ಪಡೆದರು. ಎಸ್ ಜಾನಕಿ ಅವರು 6 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಸೇರಿದಂತೆ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸುಮಾರು 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. ನಿರ್ಮಾಣ ವಲಯದಲ್ಲಿ ಪರಿಸರ ಸ್ನೇಹಿ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಅಗತ್ಯವನ್ನು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಕೇಂದ್ರ ಲೋಕೋಪಯೋಗಿ ಇಲಾಖೆಯ 172ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಯಾವುದೇ ಕಟ್ಟಡ ಅಥವಾ ರಚನೆಯನ್ನು ನಿರ್ಮಿಸುವಾಗ ಅದರ ಬಾಳಿಕೆ ಮತ್ತು ಸದೃಢತೆಯೊಂದಿಗೆ ರಾಜಿ ಮಾಡಿಕೊಳ್ಳಬಾರದು ಎಂದು ಪ್ರತಿಪಾದಿಸಿದ್ದಾರೆ. ಇಲಾಖೆಯ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ಸಂಪೂರ್ಣ ಪ್ರಾಮಾಣಿಕತೆ ಮತ್ತು ನೈತಿಕತೆಯಿಂದ ಕಾರ್ಯನಿರ್ವಹಿಸುವಂತೆ ಅವರು ಸಿಬ್ಬಂದಿಗೆ ಕರೆ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವರು ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿರುವ ರಾಷ್ಟೀಯ ಲೋಕೋಪಯೋಗಿ ಮಂಡಳಿ ಕಟ್ಟಡಕ್ಕೆ ವರ್ಚುವಲ್ ಮಾದರಿಯಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದರು. ಕೇಂದ್ರ ಜಲಶಕ್ತಿ ಸಚಿವಾಲಯದ ಜಲಸಂಪನ್ಮೂಲ, ನದಿ ಅಭಿವೃದ್ಧಿ ಮತ್ತು ಗಂಗಾ ಪುನರುಜ್ಜೀವನ ಇಲಾಖೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜಲಸಂಪನ್ಮೂಲ ಇಲಾಖೆಗಳ ಹಿರಿಯ ಕಾರ್ಯದರ್ಶಿಗಳ ಅಖಿಲ ಭಾರತ ಸಮ್ಮೇಳನ ನಾಳೆ ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸಮ್ಮೇಳನದ ಅಧ್ಯಕ್ಷತೆ ವಹಿಸಲಿದ್ದು, ಜಲಶಕ್ತಿ ಸಚಿವಾಲಯದ ರಾಜ್ಯ ಸಚಿವ ರಾಜ್ಭೂಷಣ್ ಚೌಧರಿ, ಕಾರ್ಯದರ್ಶಿ ವಿಎಲ್ ಕಾಂತ್ ರಾವ್ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಬಳಕೆಯಿಂದ ವಾಹನದ ಇಂಧನ ಟ್ಯಾಂಕ್ನಲ್ಲಿ ಸಮಸ್ಯೆ ಉಂಟಾಗಬಹುದು ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಮಾಹಿತಿ ಸತ್ಯಕ್ಕೆ ದೂರವಾಗಿದೆ ಎಂದು ಕೇಂದ್ರ ವಾರ್ತಾ ಶಾಖೆಯ ಸತ್ಯ ಶೋಧನಾ ಘಟಕ ತಿಳಿಸಿದೆ. ತೈಲ ಮಾರುಕಟ್ಟೆ ಕಂಪನಿಗಳು ಪೂರೈಸುವ E20 ಇಂಧನವು ಭಾರತೀಯ ಮಾನಕ ಬ್ಯೂರೋ BIS ನಿಗದಿಪಡಿಸಿದ ಮಾನದಂಡಗಳಿಗೆ ಅನುಗುಣವಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸ್ಪಷ್ಟಪಡಿಸಿದೆ. ಎಥನಾಲ್ ಮತ್ತು ಪೆಟ್ರೋಲ್ ಸಂಪೂರ್ಣ ಒಂದಕ್ಕೊಂದು ಬೆರೆಯುವಂತಹದ್ದಾಗಿದ್ದು ನಿಗದಿತ ಮಾನದಂಡಗಳಿಗೆ ಅನುಗುಣವಾಗಿದ್ದಲ್ಲಿ ಅವು ಪ್ರತ್ಯೇಕಗೊಳ್ಳುವುದಿಲ್ಲ ಅಥವಾ ಪದರಗಳನ್ನು ರೂಪಿಸುವುದಿಲ್ಲ ಎಂದು ಸಚಿವಾಲಯ ಹೇಳಿದೆ. ಭಾರತದಲ್ಲಿ ಗುಣಮಟ್ಟದ ಮಾನದಂಡಗಳಿಗೆ ಅನುಗುಣವಾಗಿರುವ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಪೂರೈಸಲಾಗುವುದು ಮತ್ತು ಗ್ರಾಹಕರಿಗೆ ಲಭ್ಯವಾಗುವ ಮುನ್ನ ಕಠಿಣ ಪರೀಕ್ಷೆಗಳಿಗೆ ಒಳಪಡಿಸಲಾಗುವುದು ಎಂದು ಸಚಿವಾಲಯ ಭರವಸೆ ನೀಡಿದೆ. ಲಂಡನ್ನ ಲಾರ್ಡ್ಸ್ ಮೈದಾನದಲ್ಲಿ ಆತಿಥೇಯ ಇಂಗ್ಲೆಂಡ್ ಮತ್ತು ಭಾರತ ವನಿತೆಯರ ನಡುವೆ ಐತಿಹಾಸಿಕ ಏಕೈಕ ಟೆಸ್ಟ್ ಪಂದ್ಯದ 3ನೇ ದಿನದಾಟ ಪ್ರಗತಿಯಲ್ಲಿದೆ. ಇತ್ತೀಚಿನ ವರದಿ ಬಂದಾಗ ಪ್ರವಾಸಿ ಭಾರತ ತಂಡ ತನ್ನ 2ನೇ ಇನ್ನಿಂಗ್ಸ್ನಲ್ಲಿ 327 ರನ್ಗಳಿಗೆ 7 ವಿಕೆಟ್ ಕಳೆದುಕೊಂಡಿತ್ತು. ನಿನ್ನೆ ಇಂಗ್ಲೆಂಡ್ ತಂಡ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 170 ರನ್ಗಳಿಗೆ ಎಲ್ಲಾ ವಿಕೆಟ್ ಕಳೆದುಕೊಂಡಿತ್ತು. ಇದಕ್ಕೂ ಮುನ್ನ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 285 ರನ್ ಗಳಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಸಮಾಜ ಸುಧಾರಕರ ಪರಂಪರೆ ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಸ್ಪೇನ್, ಬೆಲ್ಜಿಯಂ, ಫಿನ್ಲೆಂಡ್ಗಳಿಗೆ ಈ ವಾರ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದಲ್ಲಿ ಭಾರತೀಯ ಉದ್ಯಮಿಗಳ ನಿಯೋಗ ಭೇಟಿ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಖ್ಯಾತ ಗಾಯಕಿ ಎಸ್ ಜಾನಕಿ ಅಂತ್ಯಸಂಸ್ಕಾರ. ಲಂಡನ್ನಲ್ಲಿ ಭಾರತ ಇಂಗ್ಲೆಂಡ್ ನಡುವಿನ ವನಿತೆಯರ ಟೆಸ್ಟ್ ಕ್ರಿಕೆಟ್ನ ಮೂರನೇ ದಿನದಾಟ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
3: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
4: क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ञ डॉक्टरांकडून दिले जातील. KLEBM कंगणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा KLEBM कंगणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
5: बेळगावचा नवा माणाचा शिखर लक्झरीचा नवा अध्याय. बेळगावकरांनो आलिशान जीवनशैलीच्या नव्या ओळखीला तयार आहात का? घेऊन आलो आहोत तुमच्यासाठी वन लाईफ. अंबिका इन्फ्रा बिल्ड अँड कोरे डेव्हलपर्स शहरातील सर्वात मोठा आणि भव्य गेटेड रेसिडेन्शियल प्रकल्प. हा केवळ निवासी प्रकल्प नाही तर बेळगावच्या जीवनशैलीत घडणारा एक ऐतिहासिक बदल आहे. आधुनिक सुविधा आणि सुसज्ज उत्कृष्ट नियोजनातून साकारलेले आलिशान वसाहत सर्वोत्तम जीवन जगणाऱ्यांसाठी. हा भव्य प्रकल्प कोरे डेव्हलपर्स आणि अंबिका ग्रुप यांच्या प्रतिष्ठित संयुक्त उपक्रमातून साकारला जातोय. अनेक वर्षांचा अनुभव, विश्वास आणि दर्जेदार बांधकाम यांचा संगम म्हणजेच वन लाईफ अंबिका इन्फ्रा बिल्ड अँड कोरे डेव्हलपर्स. पूर्ण पारदर्शकता आणि आधुनिक अभियांत्रिकी मानांकनानुसार उभारलेले ही घरे मजबूत, सुरक्षित आणि सौंदर्यपूर्ण आहेत. शहरातील प्रतिष्ठित भाग्यनगर 9 क्रॉस येथे वसलेला हा भव्य प्रकल्प 200 आलिशान फ्लॅट सह एक शहरातील शहर आहे. सुरक्षित गेटेड कम्युनिटी, सुंदर बागा, जागतिक दर्जाच्या सुविधा आणि सुसंस्कृत शेजारी हेच आहे इथले खास वैशिष्ट्य. बेळगावचे भविष्य येथे आकार घेत आहे आणि त्याचा भाग होण्याची संधी तुमच्यासाठी सज्ज आहे. आजच तुमच्या स्वप्नातील घर बुक करा. संपर्क 7760477279. साइट ऑफिस अंबिका प्लॅटिनम, अंबिका वन लाईफ वन केअर, जिथे आरामाला मिळते काळजीची साथ.
6: KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ. ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್. ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ. ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu. KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500+ ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150+ ಅನುಭವಿ ಶಿಕ್ಷಕರು ಹಾಗೂ 50+ ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08312440322 ಅಥವಾ www.kletech.ac.in ಗೆ ಭೇಟಿ ನೀಡಿ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. Hurry, visit to Mr. Purushottam Narayan Gadgil, Seraph and Jewelers today. Terms and conditions apply.
4: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವಿನಿ
0: 500 ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777